ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಭಾದ್ರಪದ ಮಾಸದ 30ನೇ ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಸೋಮವಾರ. ಈಗ ಸಮಯ 5:57:08. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಮಾನವೀಯ ಗುಣ ಎನ್ನುವುದು ಸಮುದ್ರ ಇದ್ದ ಹಾಗೆ. ಸಮುದ್ರದ 4 ಹನಿ ಮಲಿನವಾಗಬಹುದು, ಅಷ್ಟು ಮಾತ್ರಕ್ಕೆ ಇಡೀ ಸಮುದ್ರವೇ ಮಲಿನಗೊಂಡಿತು ಎಂದು ತಿಳಿಯಬಾರದು. ಮಾನವೀಯತೆಯ ಮೇಲೆ ಎಂದಿಗೂ ಭರವಸೆ ಕಳೆದುಕೊಳ್ಳದಿರಿ. ಹೀಗೆಂದವರು ಮಹಾತ್ಮ ಗಾಂಧಿ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ವಿಶ್ವೇಶ್ವರ ಗಾಯತ್ರಿ, 6:35 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ರಾಷ್ಟ್ರೀಯ ಆಯುರ್ವೇದ ದಿನದ ಕುರಿತು ಮಾಹಿತಿ ನೀಡುತ್ತಾರೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಬೆಂಗಳೂರಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶಿವಕುಮಾರ್, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:10 ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 9:45 ಚಿತ್ರಗೀತೆಗಳು. ಇಂದು ಬೆಳಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಳವಿಕಾ ಕಾನನ್ ಅವರ ಹಾಡುಗಾರಿಕೆ. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಅಲ್ಝೈಮರ್ಸ್ ದಿನ ಆಚರಣೆ ಅಂಗವಾಗಿ ಅಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ. ಬಳಿಕ ಸ್ಲೀಪ್ ಆಪ್ನಿಯಾ ಕಾರಣಗಳು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. 1:00 ಪ್ರಗತಿ ಪಥ, 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ. ಶ್ರೋತೃಗಳೇ, ಇಂದು ಸಂಜೆಯ ಪ್ರಸಾರದಲ್ಲಿ ಸಂಜೆ 4:00 ಭಕ್ತಿಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಪೋಷಣ್ ಮಾಸಾಚರಣೆಯ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ, 6:30 ಜಿಲ್ಲಾ ವಾರ್ತಾಪತ್ರ. ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಾಣೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 8:00

ಹೇ ಸಿರಿಗಂಧ ವಾಟ್ಸಪ್ ಆಧಾರಿತ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರಂಜನ್ ಅವರ ಹಾಡುಗಾರಿಕೆ. 10:00ಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. 10:30ಕ್ಕೆ ಗೀತ ಚಂದ್ರಿಕೆ, ಸುಮಧುರ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಪ್ರಿಯ ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:05 ಆಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನು ಮುಂದೆ ಸೀತಾನಾರಾಯಣನ್ ಅವರ ಧ್ವನಿಯಲ್ಲಿ ಕೇಳೋಣ ಪುರಂದರ ದಾಸರ ಕೀರ್ತನೆ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.

0: ಶ್ರೋತೃಗಳೇ, ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ.
1: ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕಳೆದುಕೊಂಡರೂ ಮತ್ತೆ ಗೆದ್ದು ಬರಬಲ್ಲ, ಆದರೆ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡರೆ ಆತ ಜಗತ್ತಿನ ಎಲ್ಲ ಸುಖಗಳ ಮಧ್ಯೆ ಇದ್ದರೂ ಸೋತಂತೆಯೇ ಸರಿ. ಹಾಗಾದರೆ ಈ ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತದೆ? ಅದನ್ನು ವೃದ್ಧಿಸಿಕೊಳ್ಳುವುದು ಹೇಗೆ? ನಮ್ಮ ಬದುಕಿನಲ್ಲಿ ಎರಡು ಶಕ್ತಿಗಳು ಸದಾ ಯುದ್ಧ ಮಾಡುತ್ತಿರುತ್ತವೆ, ಒಂದು ಭಯ, ಇನ್ನೊಂದು ವಿಶ್ವಾಸ. ಭಯ ನಮ್ಮನ್ನು ಕತ್ತಲೆಯಲ್ಲಿ ಕುರಿಸಿದರೆ ವಿಶ್ವಾಸವು ನಮ್ಮನ್ನು ಬೆಳಕಿನತ್ತ ನಡೆಸುತ್ತದೆ. ಎಷ್ಟೋ ಬಾರಿ ನಾವು ನನ್ನ ಕೈಯಲ್ಲಿ ಇದು ಸಾಧ್ಯವೇ ಎಂದು ಪ್ರಶ್ನಿಸಿಕೊಳ್ಳುತ್ತೇವೆ. ಈ ಪ್ರಶ್ನೆಯೇ ನಮ್ಮ ಮೊದಲ ಸೋಲು. ಯಾವುದೇ ಸಾಧಕನನ್ನು ಕೇಳಿ ನೋಡಿ, ಅವರು ಮೊದಲು ಗೆದ್ದಿದ್ದು ಹೊರಗಿನ ಪ್ರಪಂಚವನ್ನಲ್ಲ, ಬದಲಿಗೆ ತಮ್ಮೊಳಗಿನ ಹತಾಶೆಯನ್ನು. ಸಣ್ಣ ಪುಟ್ಟ ವೈಫಲ್ಯಗಳು ಬಂದಾಗ ಬೆನ್ನು ತಟ್ಟಿ ಪರವಾಗಿಲ್ಲ ಮತ್ತೊಮ್ಮೆ ಪ್ರಯತ್ನಿಸು ಎಂದು ಹೇಳುವ ಅಂತರಂಗದ ಧ್ವನಿಯೇ ಆತ್ಮವಿಶ್ವಾಸ. ಬದುಕು ನಮಗೆ ಏನನ್ನು ನೀಡುತ್ತದೆ ಎನ್ನುವುದಕ್ಕಿಂತ ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ಮುಖ್ಯ. ಇಬ್ಬರು ವ್ಯಕ್ತಿಗಳು ಜೈಲಿನ ಸರಳಿನಿಂದ ಹೊರಗೆ ನೋಡುತ್ತಿದ್ದರು. ಒಬ್ಬನಿಗೆ ಕೆಸರು ಕಂಡರೆ ಇನ್ನೊಬ್ಬನಿಗೆ ಆಕಾಶದ ನಕ್ಷತ್ರಗಳು ಕಂಡವು. ನಮ್ಮ ಬದುಕು ಅಷ್ಟೇ. ಸಮಸ್ಯೆಗಳು ಎಲ್ಲರಿಗೂ ಇವೆ, ಆದರೆ ಆ ಸಮಸ್ಯೆಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಮೇಲೆ ಹೋಗುವವನು ಮಾತ್ರ ಇತಿಹಾಸ ಸೃಷ್ಟಿಸುತ್ತಾನೆ. ನಮ್ಮ ದೌರ್ಬಲ್ಯಗಳನ್ನೇ ನಮ್ಮ ಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳಬೇಕು. ವಜ್ರವು ಕಲ್ಲಿದ್ದಲಿನ ಗಣಿಯಿಂದಲೇ ಅತಿಯಾದ ಒತ್ತಡಕ್ಕೆ ಒಳಗಾಗಿ ಹೊಳೆಯುವ ರತ್ನವಾಗುತ್ತದೆ. ನಮ್ಮ ಮೇಲಿನ ಒತ್ತಡ ನಮ್ಮನ್ನು ನುಜ್ಜುಗುಜ್ಜು ಮಾಡಲು ಬಂದಿಲ್ಲ, ನಮ್ಮನ್ನು ಹೊಳೆಯುವಂತೆ ಮಾಡಲು ಬಂದಿದೆ ಎಂದುಕೊಳ್ಳಬೇಕು. ಇಂದಿನ ಸಮಾಜದಲ್ಲಿ ಆತ್ಮವಿಶ್ವಾಸ ಕುಗ್ಗಲು ಮುಖ್ಯ ಕಾರಣ ಹೋಲಿಕೆ. ನಾವು ಇನ್ನೊಬ್ಬರ ಯಶಸ್ಸನ್ನು ನೋಡಿ ನಮ್ಮನ್ನು ನಾವು ಕೀಳಾಗಿ ಕಾಣುತ್ತೇವೆ. ಸೂರ್ಯ ಹಗಲಿನಲ್ಲಿ ಹೊಳೆಯುತ್ತಾನೆ, ಚಂದ್ರ ರಾತ್ರಿಯಲ್ಲಿ ಹೊಳೆಯುತ್ತಾನೆ. ಇಬ್ಬರೂ ತಮ್ಮದೇ ಆದ ಸಮಯದಲ್ಲಿ ಶ್ರೇಷ್ಠರು. ಹಾಗೆಯೇ ನಾವು ಕೂಡ ಬೇರೆಯವರ ಜೀವನದ ಹೈಲೈಟ್ಸ್ ನೋಡಿ ನಮ್ಮ ಜೀವನದ ಬಿಹೈಂಡ್ ದಿ ಸೀನ್ಸ್ ಜೊತೆ ಹೋಲಿಸಿಕೊಳ್ಳಬಾರದು. ನಮ್ಮ ಸ್ಪರ್ಧೆ ಕೇವಲ ನಮ್ಮ ಜೊತೆಗಿರಲಿ. ನಿನ್ನೆಯ ದಿನಕ್ಕಿಂತ ಇಂದು ನಾನು ಎಷ್ಟು ಉತ್ತಮವಾಗಿದ್ದೇನೆ ಎಂಬುದು ಮಾತ್ರ ಲೆಕ್ಕಕ್ಕೆ ಬರಬೇಕು. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿಯುವ ಮುನ್ನ 1000 ಬಾರಿ ಸೋತಿದ್ರಂತೆ. ಯಾರೋ ಕೇಳಿದ್ರಂತೆ, 1000 ಬಾರಿ ಸೋತಾಗ ನಿಮಗೆ ಬೇಸರವಾಗಲಿಲ್ಲವೇ ಎಂದು. ಅದಕ್ಕೆ ಎಡಿಸನ್ ಹೇಳಿದ್ರಂತೆ, ನಾನು ಸೋಲಲಿಲ್ಲ, ಬದಲಿಗೆ ಬಲ್ಬ್ ತಯಾರಿಸಲು ಆಗದ 1000 ದಾರಿಗಳನ್ನು ಕಂಡುಹಿಡಿದೆ. ಸೋಲು ಎಂದರೆ ಅಲ್ಲಿಗೆ ಎಲ್ಲ ಮುಗಿಯಿತು ಎಂದರ ಅರ್ಥವಲ್ಲ. ಅದು ನಮ್ಮ ಪ್ರಯತ್ನ ಸಾಲದು, ಇನ್ನಷ್ಟು ಉತ್ತಮವಾಗಿ ಪ್ರಯತ್ನಿಸಿ ಎಂಬ ಪ್ರಕೃತಿಯ ಸಂದೇಶ. ಪ್ರತಿ ಸೋಲಿನಲ್ಲೂ ಒಂದು ಪಾಠವಿರುತ್ತದೆ. ಆ ಪಾಠವನ್ನು ಕಲಿತವನು ಜಾಣ, ಅದನ್ನು ಅಳವಡಿಸಿಕೊಂಡವನು ಮಹಾನ್ ಸಾಧಕ. ನಾವು ಬಳಸುವ ಪದಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ನನಗೆ ಕಷ್ಟವಾಗಿದೆ ಎನ್ನುವ ಬದಲು ನನಗೆ ಇದು ಹೊಸ ಸವಾಲಾಗಿದೆ ಎಂದು ಹೇಳಿ ನೋಡಬೇಕು. ಪದಗಳನ್ನು ಬದಲಿಸಿದಾಗ ಮೆದುಳಿಗೆ ಹೋಗುವ ಸಂಕೇತಗಳು ಬದಲಾಗುತ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯ ಮುಂದೆ ನಿಂತು, ಇವತ್ತು ನನ್ನ ಜೀವನದ ಅತ್ಯುತ್ತಮ ದಿನ, ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಎಂದು 5 ಬಾರಿ ಹೇಳಿಕೊಳ್ಳಬೇಕು. ಇದು ಕೇವಲ ಮಂತ್ರವಲ್ಲ, ಇದು ನಮ್ಮ ಸುಪ್ತ ಮನಸ್ಸಿಗೆ ನಾವು ನೀಡುವ ಧನಾತ್ಮಕ ತರಬೇತಿ. ನಮ್ಮ ಬಳಿ ಇರುವುದಕ್ಕೆ ನಾವು ಎಂದಾದರೂ ಧನ್ಯವಾದ ಹೇಳಿದ್ದೇವೆಯೇ? ಉಸಿರಾಡಲು ಗಾಳಿ, ಕುಡಿಯಲು ನೀರು, ನಡೆಸಲು ಕಾಲುಗಳು, ಇವೆಲ್ಲವೂ ಉಚಿತವಾಗಿ ಸಿಕ್ಕಿವೆ ಎಂದು ನಾವು ಇವುಗಳ ಬೆಲೆ ಮರೆತಿದ್ದೇವೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇಂದು ನಡೆದ 3 ಒಳ್ಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳಬೇಕು. ಅದು ಎಷ್ಟೇ ಸಣ್ಣದಾಗಿರಲಿ, ಒಬ್ಬ ಸ್ನೇಹಿತನ ಕರೆ ಇರಬಹುದು ಅಥವಾ ರುಚಿಯಾದ ಊಟ ಇರಬಹುದು. ಈ ಅಭ್ಯಾಸ ನಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೇವಲ ಯೋಚನೆ ಮಾಡುವುದರಿಂದ ಬದಲಾವಣೆ ಬರುವುದಿಲ್ಲ, ಯೋಚನೆಯ ಜೊತೆಗೆ ಕ್ರಿಯೆ ಇರಬೇಕು. ಸಣ್ಣ ಹೆಜ್ಜೆಯನ್ನಾದರೂ ಇಡಿ. ಸಮುದ್ರವು ಕೂಡ ಹನಿ ಹನಿ ಕೂಡಿದರೆ ತಾನೆ? ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಿ ಪ್ರತಿ ಸಣ್ಣ ಯಶಸ್ಸನ್ನು ಸಂಭ್ರಮಿಸಿ. ಇದು ನಮಗೆ

0: ಮುಂದಿನ ದೊಡ್ಡ ಕೆಲಸಕ್ಕೆ ಇಂಧನವಾಗುತ್ತದೆ. ಸೋಮಾರಿತನ ಮತ್ತು ನಾಳೆ ಮಾಡೋಣ ಎಂಬ ಗುಣಗಳು ಆತ್ಮವಿಶ್ವಾಸದ ಶತ್ರುಗಳು. ಇಂದೇ ಮಾಡಬೇಕು, ಈಗಲೇ ಮಾಡಬೇಕು. ಕೆಲಸದಲ್ಲಿ ತೊಡಗಿಕೊಂಡಾಗ ಭಯ ತನ್ನಿಂದ ತಾನೇ ಓಡಿ ಹೋಗುತ್ತದೆ. ನಮ್ಮಲ್ಲಿರುವ ಜ್ಞಾನ, ಪ್ರೀತಿ ಅಥವಾ ಸಂಪತ್ತನ್ನು ಇತರರಿಗೆ ಹಂಚಬೇಕು. ಬೇರೆಯವರಿಗೆ ಸಹಾಯ ಮಾಡಿದಾಗ ಸಿಗುವ ತೃಪ್ತಿ ನಮ್ಮ ಆತ್ಮವಿಶ್ವಾಸವನ್ನು ದುಪ್ಪಟ್ಟು ಮಾಡುತ್ತದೆ. ಪರರಿಗಾಗಿ ಬದುಕುವವನು ಎಂದಿಗೂ ಅನಾಥನಲ್ಲ. ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವ ಸಂಕಲ್ಪ ನಮ್ಮ ಬದುಕಿಗೆ ಒಂದು ಅರ್ಥ ನೀಡುತ್ತದೆ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಒಂದು ಸಣ್ಣ ಹಣತೆ ಅದನ್ನು ಓಡಿಸಬಲ್ಲದು. ನಮ್ಮ ಅಂತರಂಗದ ವಿಶ್ವಾಸವೇ ಆ ಹಣತೆ. ಲೋಕದ ಜನ ಅಡಿಕೊಳ್ಳುತ್ತಾರೆ ಎಂದು ನಮ್ಮ ಕನಸುಗಳನ್ನು ಅರ್ಧಕ್ಕೆ ಬಿಡಬಾರದು. ನಾವು ಗೆದ್ದಾಗ ಅದೇ ಜನ ಬಂದು ನಮ್ಮ ಹಸ್ತಲಾಘವ ಮಾಡುತ್ತಾರೆ. ಬದುಕು ಒಂದು ಅದ್ಭುತ ಅವಕಾಶ, ಅದನ್ನು ದೂರುವುದರಲ್ಲಿ ಕಳೆಯಬಾರದು. ಎದ್ದು ನಿಲ್ಲಬೇಕು, ಗುರಿಯತ್ತ ಸಾಗಬೇಕು. ನಮ್ಮ ಹಾದಲ್ಲಿ ಮುಳ್ಳಿರಬಹುದು, ಆದರೆ ನಮ್ಮ ಹೆಜ್ಜೆಗಳಲ್ಲಿ ಗಟ್ಟಿತನವಿರಲೇಬೇಕು. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಎಂಬ ಡಿವಿಜಿಯವರ ಮಾತು ಸದಾ ನೆನಪಿರಬೇಕು. ಆದರೆ ಆ ಬಂಡಿಯಲ್ಲಿ ಕುಳಿತಿರುವ ಪ್ರಯಾಣಿಕನಾದ ನಾವು ಸುಂದರ ನೋಟವನ್ನು ಆನಂದಿಸುತ್ತಾ ಸಾಗುವುದು ನಮ್ಮ ಜವಾಬ್ದಾರಿ. ನಮ್ಮ ದಿನ ಸುಂದರವಾಗಿರಲಿ, ನಮ್ಮ ಕನಸು ನನಸಾಗಲಿ.
1: ಇದುವರೆಗೂ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಚಿಂತನ ಕೇಳಿದಿರೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:35:30. ಈಗ ಕೇಳೋಣ ರೈತರಿಗೆ ಸಲಹೆ.
2: ಕಾಫಿ ಸಸಿಗಳನ್ನು ನೆಡುವಾಗ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಾಫಿ ಗಿಡಗಳನ್ನು ನೆಡೋದಕ್ಕೆ 45 cm ಉದ್ದ, 45 cm ಅಗಲ ಮತ್ತು 45 cm ಆಳದ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಪ್ರತಿ ಗುಂಡಿಗೆ 1.5 kg-2 kg ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಆನಂತರ ನಾವು ಮೇಲ್ಮಣ್ಣನ್ನು ಅದರ ಮೇಲೆ ಹಾಕಬೇಕಾಗತ್ತೆ. ಆನಂತರ ಉಪಮಣ್ಣಿನಿಂದ ಆ ಗುಂಡಿಯನ್ನು ಮುಚ್ಚಬೇಕಾಗತ್ತೆ. ಪ್ರತಿ ಗುಂಡಿಗೆ 20-30 g ಶಿಲಾರಂಜಕ ಜೊತೆಗೆ ಹರಳು ರೂಪದ ಕೀಟನಾಶಕಗಳನ್ನು ಹಾಕಬೇಕಾಗತ್ತೆ. ಈ ರೀತಿಯ ಗುಂಡಿಗಳಲ್ಲಿ ನಾವು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಕಾಫಿ ಸಸಿಗಳನ್ನು ನೆಡಬೇಕಾಗತ್ತೆ. ಗಿಡದ ನಾಟಿ ವಿನ್ಯಾಸಗಳನ್ನು ನಾವು ಮುಖ್ಯವಾಗಿ ಬೆಳ್ಕೋಬೇಕು ಅಂದ್ಕೊಂಡಿರುವಂಥ ಕಾಫಿ ವಿಧ ಮತ್ತು ಆ ಪ್ರದೇಶದ ಇಳಿಜಾರು ಇವುಗಳನ್ನು ಆಧರಿಸಿ ನಾವು ಈ ಗಿಡಗಳ ನಾಟಿ ವಿನ್ಯಾಸಗಳನ್ನು ನಿರ್ಧರಿಸ್ಕೋಬಹುದು. ಸಮತಟ್ಟಾದಂಥ ಮತ್ತು ಕಡಿಮೆ ಇಳಿಜಾರಿನ ಪ್ರದೇಶಗಳಲ್ಲಿ ನಾವು ಚೌಕ ವ್ಯವಸ್ಥೆಯಲ್ಲಿ ಗಿಡಗಳನ್ನು ನೆಡಬಹುದು. ಮುಖ್ಯವಾಗಿ ಸಾಲುಗಳ ನಡುವಿನ ಅಂತರ ಮತ್ತು ಸಸ್ಯಗಳ ನಡುವಿನ ಅಂತರ, ತಳಿಗಳ ಆಯ್ಕೆ ಮೇಲೆ, ನಾವು ಬೆಳೆಯುವಂಥ ಕಾಫಿ ವಿಧದ ಮೇಲೆ ಅವಲಂಬಿಸಿರುತ್ತೆ. ಈಗ ಮುಖ್ಯವಾಗಿ ನಾವು ಅರೇಬಿಕಾ ಕಾಫಿಯನ್ನು ತೆಗೆದುಕೊಂಡ್ರೆ ಚೌಕ ವ್ಯವಸ್ಥೆಯಲ್ಲಿ 5 ಅಡಿ ಅಂತರ, ಅಂದರೆ ಸಾಲಿನಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 5 ಅಡಿ ಕೊಟ್ಟಾಗ 1 ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 4,303 ಗಿಡಗಳು ಬರ್ತವೆ. ಅದೇ ಚೌಕ ವ್ಯವಸ್ಥೆಯಲ್ಲೇ ಅರೇಬಿಕಾ ವಿಧದ ಕಾಫಿಯನ್ನು ಬೆಳ್ಕೊಳ್ಳುವಾಗ ನಾವು 6 ಅಡಿ ಅಂತರದಲ್ಲಿ ಕಾಫಿ ಗಿಡಗಳನ್ನು ನೆಟ್ಟಾಗ 1 ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 2,990 ಗಿಡಗಳು ಬರ್ತವೆ. ಅದೇ ರೀತಿ ನಾವು ಕೃಷಿ ಯಾಂತ್ರೀಕರಣಕ್ಕೆ ಒತ್ತು ಕೊಡುವಾಗ ಅದಕ್ಕಾಗಿಯೇ ಸರಿಯಾದಂಥ ಒಂದು ನಾಟಿ ವಿನ್ಯಾಸಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಕೃಷಿ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ಯಂತ್ರಗಳನ್ನು ಬಳಸ್ಕೊಳ್ಳುವಾಗ ಹೆಡ್ಜ್ ಸಾಲು ಪದ್ಧತಿ ಮತ್ತು ಜೋಡಿ ಸಾಲು ಪದ್ಧತಿಯಲ್ಲಿ ಗಿಡಗಳನ್ನು ನೆಡೋದು ಬಹಳ ಒಳ್ಳೆಯದು. ಹೆಡ್ಜ್ ಸಾಲು ಪದ್ಧತಿಯಲ್ಲಿ ಗಿಡಗಳನ್ನು ನೆಡೋದು ಅಂದರೆ ಸಾಲಿನ ಒಳಗಿನ ಅಂತರ ಸಾಲುಗಳ ನಡುವಿನ ಅಂತರಕ್ಕಿಂತ ಕಡಿಮೆ ಇರುತ್ತೆ. ಸಾಲುಗಳ ನಡುವೆ ನಾವು ಈ ಕೃಷಿ ಯಂತ್ರೋಪಕರಣಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ವಿಶಾಲವಾದ ಒಂದು ಸ್ಥಳವನ್ನು ಒದಗಿಸಬೇಕು. ಸಾಮಾನ್ಯವಾಗಿ ನಾವು ಅರೇಬಿಕಾ ಕಾಫಿಗೆ ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರವನ್ನು ಈ ಹೆಡ್ಜ್ ಸಾಲು ಪದ್ಧತಿಯಲ್ಲಿ ನಾವು ಅನುಸರಿಸ್ತೀವಿ. ಈ ರೀತಿ ಹೆಡ್ಜ್ ಸಾಲು ನಡುವಿಕೆಯಲ್ಲಿ ನಾವು 6 ಅಡಿ 3 ಅಡಿ ಅಂತರವನ್ನು ಕೊಟ್ಟಾಗ ಪ್ರತಿ ಹೆಕ್ಟೇರ್ಗೆ 5,980 ಕಾಫಿ ಸಸಿಗಳು ಬರ್ತವೆ. ಜೋಡಿ ಸಾಲು ನಡುವಿಕೆ ಕೂಡ ಈ ಕೃಷಿ ಯಾಂತ್ರೀಕರಣಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಜೋಡಿ ಸಾಲು ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ 3 ಅಡಿ ಅಂತರವನ್ನು ಕೊಡ್ತೀವಿ, ಅದೇ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರವನ್ನು ಕೊಡ್ತೀವಿ. ಮತ್ತು ಒಂದು ಜೋಡಿ ಸಾಲಿನಿಂದ

0: ಇನ್ನೊಂದು ಜೋಡಿ ಸಾಲಿಗೆ ನಾವು 7 ಅಡಿ ಅಂತರವನ್ನು ಕೊಡ್ತೀವಿ. ಇದರಿಂದ ಒಂದು ಜೋಡಿ ಸಾಲು ಮತ್ತು ಮತ್ತೊಂದು ಜೋಡಿ ಸಾಲಿನ ಮಧ್ಯದಲ್ಲಿ ಯಂತ್ರಗಳನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಮುಖ್ಯವಾಗಿ ಈ ಜೋಡಿ ಸಾಲು ಪದ್ಧತಿಯನ್ನು ನಾವು ಅನುಸರಿಸಿದಾಗ ಒಂದು ಹೆಕ್ಟೇರ್ಗೆ 3630 ಕಾಫಿ ಗಿಡಗಳು ಬರ್ತವೆ. ಅಂದರೆ ಮುಖ್ಯವಾಗಿ ಒಂದು ಜೋಡಿ ಸಾಲಿನಲ್ಲಿ ನಾವು ಸಾಲಿನಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ, ಮತ್ತು ಒಂದು ಜೋಡಿ ಸಾಲಿನಿಂದ ಇನ್ನೊಂದು ಜೋಡಿ ಸಾಲಿಗೆ 7 ಅಡಿ ಅಂತರವನ್ನು ಕೊಡ್ತೀವಿ. ಇನ್ನು ಇಳಿಜಾರು ಪ್ರದೇಶದಲ್ಲಿ, ಅಂದರೆ ಇಳಿಜಾರು ಪ್ರಮಾಣ 12%ಕ್ಕಿಂತ ಹೆಚ್ಚಿದ್ದಾಗ ನಾವು ಸಮಪಾತಳಿ ವಿಧಾನವನ್ನು ಅನುಸರಿಸೋದು ಬಹಳ ಮುಖ್ಯ. ಇದಕ್ಕಾಗಿ ನಾವು ಎ ಚೌಕಟ್ಟನ್ನು ಬಳಸಿಕೊಂಡು ಈ ಸಮತಲ ರೇಖೆಗಳು ಅಥವಾ ಈ ಸಮಪಾತಳಿ ರೇಖೆಗಳು, ಕಂಟೂರ್ ರೇಖೆಗಳನ್ನು ಗುರುತಿಸ್ಕೊಂಡು ಅಲ್ಲಿ ನಾವು ಈ ಕಾಫಿ ಸಸಿಗಳನ್ನು ನೆಡಬೇಕಾಗತ್ತೆ. ಇದರಿಂದ ನೀರು ಮತ್ತು ಪೋಷಕಾಂಶಗಳು ಹಾಗೆ ಮೇಲ್ಮಣ್ಣಿನ ಕೊಚ್ಚಣೆಯನ್ನು ನಾವು ತಪ್ಪಿಸಬಹುದು. ಎ ಚೌಕಟ್ಟನ್ನು ಬಳಸಿಕೊಂಡು ನಾವು ಸಮಪಾತಳಿ ರೇಖೆಗಳನ್ನು ಮಾಡಿಕೊಂಡು ಆ ನಂತರ ನಾವು ಕಾಫಿ ಸಸಿಗಳನ್ನು ಸೂಕ್ತವಾಗಿ ನೆಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:51 ಪ್ರಸಾರವಾಗಲಿರುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಣೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಜಾತಕ ನೋಡಿ ನಿನ್ನ ಭವಿಷ್ಯವನ್ನು ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ.

ಆಕಾಶವಾಣಿ ಮಡಿಕೇರಿ ಸ್ವರಮಾಧುರ್ಯ. ಶ್ರೋತೃಗಳೇ, ಇಂದು ಕೇಳೋಣ ಸುಧಾ ರಘುನಾಥನ್ ಅವರ ಹಾಡುಗಾರಿಕೆಯಲ್ಲಿ ದೀಕ್ಷಿತರ ಕೃತಿ ಅನ್ನಪೂರ್ಣೆ ವಿಶಾಲಾಕ್ಷಿ, ರಾಗ ಸಾಮ ಆದಿತಾಳ.

ಶ್ರೋತೃಗಳೇ, ಇದುವರೆಗೆ ಸುಧಾ ರಘುನಾಥನ್ ಅವರ ಹಾಡುಗಾರಿಕೆಯಲ್ಲಿ ದೀಕ್ಷಿತರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಶ್ರೋತೃಗಳೇ, ಗಮನಿಸಿ, ಈ ಬೆಳಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಳವಿಕಾ ಕಾನನ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?

0: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.

ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು ಎರಡನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ಬರುವ ನವೆಂಬರ್ 15 ಒಳಗಾಗಿ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ.

ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:10 ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 11 ಗಂಟೆಗೆ ನನ್ನದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222858 ಅಥವಾ 2281299.

ಆಗಿ ಅಲ್ಜೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ ಹಾಗೂ ಸ್ಲೀಪ್ ಆಪ್ನಿಯಾ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: सन्धिः च इति त्रयः विकल्पाः सन्ति. हौसी विद्रोहिणः अमेरिकी बलैः सह सङ्ग्रामं कर्तुं नैव स्वीकृतवन्तः. सुदीर्घकालस्य प्रतीक्षानन्तरं भव्य श्रीराममन्दिरस्य निर्माणेन श्रीरामनगर्याम् अयोध्यायां नूतनस्वर्णयुगस्य अभ्युदयः सञ्जातः. कृतप्रयत्नेन अयोध्या पुनः एकदा वैश्विकधार्मिकपर्यटनस्य अथ सनातनधर्मस्य मुख्यकेन्द्रम् अभवत्. सर्वोच्चन्यायालयस्य निर्णयेन मन्दिरनिर्माणस्य मार्गः प्रशस्तः अभवत्. दीपोत्सवसदृशैः भव्य आयोजनैः च अस्याः सांस्कृतिकवैभवस्य पुनरुद्धारः साक्ष्यसिद्धः अभवत् इति वार्ताः.
1: आकाशवाणी मडिकेरि. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% VAS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಧನ ಸುದ್ದಿ. ಪೊನ್ನಂಪೇಟೆ ತಾಲೂಕು ಕುಂದ ಗ್ರಾಮತ್ರ ಗುಮ್ಮಟೀರ ಜಗದೀಶ್ ಐಂಡ ಮೋವ ನೋನಾ ಕಾವೇರಮಾಯಿಂಗ ನೀನಾಂದು ಮರಣಪಟ್ಟಿತು. 37 ಬೈತುರ ಗುಮ್ಮಟೀರ ನೋನಾ ಕಾವೇರಮಾಯಿಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಐಂಡ ಸ್ವಂತ ಮನೆಯಲ್ಲಿ ನಡಪ. ಬಿಟ್ಟಂಗಾಲ ಗ್ರಾಮತ್ರ ಕಾಮೆಯಂಡ ಸುಬ್ರಹ್ಮಣಿ ಐಂಗಡ ಮೋವ ಭರತ್ ಬೆಳ್ಯಪ್ಪ ಇಂಗ ನಿನಾಂದು ಮರಣಪಟ್ಟಿತು. 33 ಬೈತರ ಕಾಮೆಯಂಡ ಭರತ್ ಬೆಳ್ಯಪ್ಪ ಇಂಗಡ ದಪನ ಕಾರ್ಯ ಇಂದು ಮಜ್ಜನತ್ರ ಮೀದ ಬಿಟ್ಟಂಗಾಲ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಪೊನ್ನಂಪೇಟೆ ತಾಲೂಕು ಹೈಸುಡ್ಲೂರು ಗ್ರಾಮತ್ರ ಹೊಟ್ಟೆಯಂಡ ಪೋತಿ ನಾಣಯ್ಯ ಐಂಡ ಮೋವ ಶಾಂತು ತಿಮ್ಮಯ್ಯ ಇಂಗ ನಿನಾಂದು ಮರಣಪಟ್ಟಿತು. 64 ಬೈತರ ಹೊಟ್ಟೆಯಂಡ ಶಾಂತು ತಿಮ್ಮಯ್ಯ ಎಂಡ ಆಕಿರಿ ಕಾರ್ಯ ಹೈಸುಟ್ಲೂರು ಒಕ್ಕ ತೂಟ್ನಗಳತ್ಲು ಇಂದು ಮಜ್ಜನ 1.5 ಗಂಟೆಗೆ ನಡಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:02 ಆಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಾಗೆ
1: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತು.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಸೇವಾ ಸಂಕಲ್ಪ ಅಭಿಯಾನ, ಒಂದು ಜಿಲ್ಲೆ ಒಂದು ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ ಮೂರು ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ, ಧ್ಯೇಯದಡಿ ತಾಯಂದಿರ ಜಾಗೃತಿ. ಕರ್ನಾಟಕ ಪರ್ವ, ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಈಗ ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಬಗ್ಗೆ ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ್ದಾರೆ. ದೇಶಾದ್ಯಂತ ತನ್ನಿಮಿತ್ತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನದ ಕುರಿತ ಒಳನೋಟ ಇಲ್ಲಿದೆ. ಒಂದು ಜಿಲ್ಲೆಯಲ್ಲಿ ಈಗಾಗಲೇ ವಿಶೇಷ ಸಾಮರ್ಥ್ಯ ಹೊಂದಿರುವ ಉತ್ಪನ್ನವನ್ನು ಗುರುತಿಸಿ ಉತ್ಪಾದನೆಯಿಂದ ಸಂಸ್ಕರಣೆ, ಮೌಲ್ಯವರ್ಧನೆ, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಯವರೆಗೆ ಅಗತ್ಯ ನೆರವು ಒದಗಿಸುವ ಕೇಂದ್ರದ ಯೋಜನೆ ಇದಾಗಿದೆ. ಲೋಕಲ್ ಟು ಗ್ಲೋಬಲ್ ಪರಿಕಲ್ಪನೆ ಉತ್ತೇಜಿಸಿ ಸ್ಥಳೀಯ ಕುಶಲಕರ್ಮಿಗಳು, ರೈತರು, ಉತ್ಪಾದಕರು, ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಸ್ಥಳೀಯ ಉದ್ಯೋಗ ಮತ್ತು ಆದಾಯದ ಅವಕಾಶಗಳನ್ನು ಹೆಚ್ಚಿಸುವ ಗುರಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಹೊಂದಿದೆ.
0: ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಧಾರವಾಡ ಜಿಲ್ಲೆಗೆ ಅಲ್ಫಾನ್ಸೋ ತಳಿಯ ಧಾರವಾಡ ಬಾದಾಮಿ ಮಾವು ಆಯ್ಕೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಮೈ ಮ್ಯಾಂಗೋ ಬ್ರ್ಯಾಂಡ್ ಅಡಿ ಧಾರವಾಡ ಅಲ್ಫಾನ್ಸೋ ಮಾವನ್ನು ಅಧಿಕೃತವಾಗಿ ಆಯ್ದುಕೊಳ್ಳಲಾಗಿದೆ. ಕೃಷಿ ಪ್ರಧಾನವಾದ ಧಾರವಾಡ ಜಿಲ್ಲೆಯಲ್ಲಿ 14,000 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಮಾವು ಕೃಷಿ ಕೈಗೊಳ್ಳಲಾಗುತ್ತಿದೆ. ಧಾರವಾಡ ಮಾವು ಬೆಳೆಗಾರರ ಬಳಗ ಮಾವು ಕೃಷಿಕರನ್ನು ಸಕ್ರಿಯವಾಗಿ ಸಂಘಟಿಸಿ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಗುಣಮಟ್ಟದ ಸಾವಯವ ಹಣ್ಣುಗಳ ಮಾರಾಟವನ್ನು ಉತ್ತೇಜಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಮಾವು ಬೆಳೆಗಾರ, ಸಾವಯವ ಕೃಷಿ ತಜ್ಞ, ಧಾರವಾಡ ತಾಲೂಕು ಮಂಡ್ಯಾಳದ ಕೃಷ್ಣಕುಮಾರ್ ಭಾಗವತ್.
2: ಹೇಮಲತಾ ಎಸ್ ಅನ್ನೋರು ಕೃಷಿ ವಿಶ್ವವಿದ್ಯಾಲಯದ ಹೋಮ್ ಸೈನ್ಸ್ ಮುಖ್ಯಸ್ಥರು. ಮ್ಯಾಂಗೋ ಪಲ್ಪ್ ಮಾಡಿಕೊಡ್ತಾರ, ಮ್ಯಾಂಗೋ ಕ್ಯಾನಿಂಗ್ ಮಾಡಿಕೊಡ್ತಾರ, ಮ್ಯಾಂಗೋ ಲೆದರ್ ಅಂತ ಹೇಳಿ ಅದು ಒಂದು ಶುರು ಆಗಿದೆ. ಬಹಳಷ್ಟು ರೈತರಿಗೆ ನಮ್ಮ ಹಣ್ಣಿಗೆ ಬೆಲೆ ಇಲ್ಲ ಅಂತಂದ್ರು ಬೇರೆ ಬೇರೆ ತರದ ಪ್ರಾಡಕ್ಟ್ ಮಾಡಿಕೊಂಡು ಮಾವು ಬೆಳೆಗಾರರಿಗೆ ಸಹಾಯ ಆಗ್ಲಿಕ್ಕೆ. ಈ ವರ್ಷ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಡೈರೆಕ್ಟ್ ಧಾರವಾಡದಿಂದ ಮಾವು ಹೋಗುವಂತಹದ್ದು ಒಂದು ಸಂಕಲ್ಪ ಇಟ್ಕೊಂಡಾರ. ಅದ್ರ ಸಲುವಾಗಿ ಬಹಳಷ್ಟು ಪ್ರೊಸೆಸ್ ನಡೆದದ. ಅವರು ವೈಯಕ್ತಿಕ ಹೆಸರಿನ ಮೇಲೆ ಬೇರೆ ಬೇರೆ ದೇಶಗಳಿಗೆ ಕಳಿಸೋರಿದ್ದಾರೆ. ಅದರಿಂದ ರೈತರಿಗೆ ಇಲ್ಲಿ ಧಾರವಾಡದ 20-30 ರೂಪಾಯಿಗೆ ಸಿಗುವಂತಹ ಹಣ್ಣು 120-150 ರೂಪಾಯಿಗೆ ಒಂದು ಹಣ್ಣು ಬೆಲೆ ಸಿಗ್ತದೆ ರೈತರಿಗೆ. ಪೋದ್ದಾರ್ ಅನ್ನೋರು ಗೌರವ ಅಧ್ಯಕ್ಷರಿದ್ದಾರೆ, ಮುಂಚೂಣಿಯೊಳಗೆ ಕೆಲಸ ಶುರು ಮಾಡ್ಯಾರ.
0: ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಭೌಗೋಳಿಕ ಸೂಚ್ಯಂಕ ಹೊಂದಿದ ಇಳಕಲ್ ಸೀರೆಯನ್ನು ದೇಶದ ವಿವಿಧ ಭಾಗಗಳಿಗೆ ತಲುಪಿಸಲು ಅಂಚೆ ಇಲಾಖೆ ಕೈಜೋಡಿಸಿದೆ.

0: ಗ್ರಾಹಕರ ಬೇಡಿಕೆ ಆಧರಿಸಿ ಸ್ಥಳೀಯ ಉತ್ಪನ್ನವನ್ನು ಆಯಾ ಸ್ಥಳಗಳಿಗೆ ತಲುಪಿಸಲು ಮಾರುಕಟ್ಟೆ ವಿಸ್ತರಣೆ ಹಾಗೂ ಸಕಾಲಿಕ ತಲುಪಿಸುವಿಕೆಗೆ ಅಂಚೆ ಇಲಾಖೆ ಇಳಕಲ್ ಅಂಚೆ ಕಚೇರಿಯಿಂದ ಲಾಜಿಸ್ಟಿಕ್ಸ್ ಪೋಸ್ಟಲ್ ಪಾರ್ಸೆಲ್ ಸರ್ವಿಸ್ ಮೂಲಕ ಸಹಕಾರ ನೀಡುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಂಚೆ ಅಧೀಕ್ಷಕ ಮೋಹನ್ ಮಾಳೋಡೆ.
1: ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ಸ್ಯಾರಿನ ಓಡಿಪಿ ಮತ್ತು ಜಿಯೋ ಟ್ಯಾಗ್ ಪ್ರಾಡಕ್ಟ್ ಅಂತ ಗುರುತಿಸಿದ್ದಾರೆ. ಈ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಹಿಂದೆ ನಮ್ಮ ಮಾನ್ಯ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅಂತ ಸ್ವಾತಿ ಪಾಂಡೆ ಮೇಡಮ್ ಸಹ ಬಾಗಲಕೋಟೆ ವಿಭಾಗಕ್ಕೆ ಭೇಟಿ ನೀಡಿದಾಗ ಇಳಕಲ್ಲಿಗೆ ಖುದ್ದು ಆಗಮಿಸಿ ಅಲ್ಲಿಯ ವರ್ತಕರ ಜೊತೆಗೆ ಚರ್ಚೆಯನ್ನು ನಡೆಸಿ ಅವರಿಗೆ ಬೇಕಾದಂತಹ ಸೌಲಭ್ಯಗಳು ಮತ್ತು ನಮ್ಮ ಇಲಾಖೆಯಿಂದ ನಮ್ಮ ಅಂಚೆ ಕಚೇರಿಯಿಂದ ಆಗಬೇಕಾದಂತಹ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿ ನಿರ್ದೇಶನ ನೀಡಿದ್ರು. ಆ ನಿರ್ದೇಶನದ ಪ್ರಕಾರ ಇಳಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಬುಕ್ ಆದಂತಹ ಯಾವುದೇ ರೀತಿಯಾದಂತಹ ಇಳಕಲ್ ಸ್ಯಾರಿ ಹೊಂದಿರುವಂತಹ ಪಾರ್ಸಲ್ ಇವತ್ತು ಬುಕ್ ಆದ್ರೆ ಮರುದಿನ ಬೆಂಗಳೂರಲ್ಲಿ ಡೆಲಿವರಿ ಆಗುವ ಹೊಸದಾಗಿ ಬಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆಕ್ಚುಲಿ KSRTC ಸಹಕಾರದೊಂದಿಗೆ ಪ್ರತಿದಿನ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಪಾರ್ಸಲ್ ಅನ್ನು ಕಳಿಸ್ತಾ ಇದೆ. ಇಳಕಲ್ ಪೋಸ್ಟ್ ಆಫೀಸ್ ಮತ್ತೆ ನಮ್ಮ ಬಾಗಲಕೋಟೆ ಸಾರ್ಟಿಂಗ್ ಆಫೀಸ್ ನಲ್ಲಿ ಅದರ ಮೇಲೆ ಒಂದು ಸೀಲ್ ಅನ್ನು ಹಾಕ್ತಾ ಇದ್ದೇವೆ. ಏನು ಅಂತಂದ್ರೆ ದಿಸ್ ಪಾರ್ಸಲ್ ಕಂಟೆಂಟ್ಸ್ ಇಳಕಲ್ ಸ್ಯಾರಿ, ಅದಕ್ಕೆ ನಾವು ಟಾಪ್ ಪ್ರಿಯಾರಿಟಿ ಕೊಡ್ತಾ ಇದ್ದೇವೆ ಮತ್ತೆ ಅದನ್ನ ಅವತ್ತಿನ ದಿನವೇ ಡೆಲಿವರಿ ಮಾಡ್ಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂತೇವೆ. ಇಳಕಲ್ ಪೋಸ್ಟ್ ಆಫೀಸ್ ನಲ್ಲಿ ಲಾಜಿಸ್ಟಿಕ್ ಪಾರ್ಸಲ್ ಸರ್ವಿಸ್ ಅನ್ನು ಸಹ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿನ ಗ್ರಾಹಕರು ಸಹ ಇದರಿಂದ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದರೆ. ವರ್ತಕರು ಏನಪ್ಪಾ ಅಂತಂದ್ರೆ ಅವರಿಗೆ ಆರ್ಡರ್ಸ್ ಬಂದ ತಕ್ಷಣ ಭಾರತದ ಯಾವುದೇ ಮೂಲೆಗಿರಲಿ ಲಾಜಿಸ್ಟಿಕ್ ಪೋಸ್ಟ್ ಸೇವೆ ಮುಖಾಂತರ ತಮ್ಮ ಪಾರ್ಸಲ್ ಅನ್ನ ಕಳಿಸುವಂತಹ ವ್ಯವಸ್ಥೆಯನ್ನು ನಾವು ಇಳಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿಕೊಟ್ಟಿದ್ದೇವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ 3 ದಿನಗಳ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಯಲಿದೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತ ಡಾ ಕೆ ಕಸ್ತೂರಿ ರಂಗನ್ ವರದಿ, ಬರಗಾಲದ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಅಪೂರ್ಣಗೊಂಡ ಹಿನ್ನೆಲೆ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆಯ ಕಾರಣ ಸರ್ಕಾರ 3 ದಿನಗಳ ವಿಶೇಷ ಅಧಿವೇಶನ ಕರೆದಿದೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಜನಜಾಗೃತಿ ಆಂದೋಲನ ರಾಜ್ಯಾದ್ಯಂತ ಜರುಗುತ್ತಿದೆ. ಗದಗ ನಗರದ ಮಂಜುನಾಥ ನಗರ ಸಭಾಭವನದಲ್ಲಿ ಪೋಷಣ ಮಾಸಾಚರಣೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಚಾಲನೆ ನೀಡಿದರು. ಪಾಲಕರು ತಮ್ಮ ಮೊಬೈಲ್ ಬಳಸಿ ಪೋಷಣ್ ಕ್ಯಾಲ್ಕುಲೇಟರ್ ಮೂಲಕ ಮಕ್ಕಳ ಬೆಳವಣಿಗೆ ಮಟ್ಟವನ್ನು ಗುರುತಿಸಬಹುದು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರಕ ಪೌಷ್ಟಿಕ ಆಹಾರ ವಿತರಣಾ ವೇಳಾಪಟ್ಟಿಯನ್ನು ನವೀಕರಿಸಲಾಗಿದ್ದು ಅರ್ಹ ಫಲಾನುಭವಿಗಳು ಗಮನಿಸುವಂತೆ ಕೋರಿದರು. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಈ ತಿಂಗಳ 26ನೇ ತಾರೀಖಿನಿಂದ 30ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕಲೆ ಉಳಿಯಲಿ ಕೌಶಲ್ಯ ಬೆಳೆಯಲಿ ಕುಶಲಕರ್ಮಿಗಳ ಬದುಕು ಸಮೃದ್ಧವಾಗಲಿ ಎಂಬ ಆಶಯದೊಂದಿಗೆ ಕರ್ನಾಟಕ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳು ತಯಾರಿಸಿದ ವಿಶಿಷ್ಟ ಕರಕುಶಲ ಮತ್ತು ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸಿ ಅವುಗಳಿಗೆ ವಿಶಾಲ ಮಾರುಕಟ್ಟೆ ಹಾಗೂ ನೇರ ಗ್ರಾಹಕ ಸಂಪರ್ಕ ಕಲ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. 180ಕ್ಕೂ ಹೆಚ್ಚು ಮಳಿಗೆಗಳು ಇರಲಿವೆ ಎಂದರು. ರೇಷ್ಮೆ ಉತ್ಪಾದನೆಯನ್ನು 2030-31ರ ವೇಳೆಗೆ 60,000 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. 2028-29ರ ಹೊತ್ತಿಗೆ ಭಾರತವನ್ನು ರೇಷ್ಮೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ 1 ಸ್ಥಾನಕ್ಕೇರಿಸುವ ಸಂಕಲ್ಪವಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಹಿರಿಯರಲ್ಲಿ ಮರವಿನ ಕಾಯಿಲೆ ಬಗ್ಗೆ ಎಷ್ಟು ಬೇಗ ತಿಳಿಯುತ್ತೇವೆಯೋ ಅಷ್ಟು ಬೇಗ ರೋಗ ಉಪಶಮನಕ್ಕೆ ಸಹಕಾರಿ ಎಂಬ ಧ್ಯೇಯದೊಂದಿಗೆ ಇಂದು

ವಿಶ್ವ ಅಲ್ಝೈಮರ್ಸ್ ಜಾಗೃತಿ ದಿನ. ಶಾಂತಿಯಲ್ಲಿ ಹೂಡಿಕೆ ಮಾಡೋಣ, ಎಲ್ಲರಿಗಾಗಿ, ಎಲ್ಲರೂ, ಎಲ್ಲೆಡೆ ಮತ್ತು ನಿತ್ಯ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಶಾಂತಿ ದಿನಾಚರಣೆ. 1981 ವಿಶ್ವಸಂಸ್ಥೆಯಿಂದ ಘೋಷಿಸಲ್ಪಟ್ಟ ಈ ದಿನ ಜಾಗತಿಕ ಅಹಿಂಸೆ, ಕದನ ವಿರಾಮ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಕೋಲಾರದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಅಭಿಯಾನಕ್ಕೆ ಶ್ರೀ ಚನ್ನೇಗೌಡ ನರ್ಸಿಂಗ್ ಕಾಲೇಜಿನಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ಚಾಲನೆ ನೀಡಿದರು. ಮುಂದಿನ 3 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ, ಒಂದು ಜಿಲ್ಲೆ ಒಂದು ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ 3 ವಿಧಾನಮಂಡಲದ ವಿಶೇಷ ಅಧಿವೇಶನ. 9 ರಾಷ್ಟ್ರೀಯ ಪೋಷಣ ಮಾಸಾಚರಣೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ ತಾಯಂದಿರ ಜಾಗೃತಿ. ಕರ್ನಾಟಕ ಪರ್ವ, ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:16:12. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 rupees ವರ್ತ್ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 rupees. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
13: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
14: The number you've dialed is currently busy. Kindly try again. ಎಷ್ಟೊತ್ತಿನಿಂದ
15: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
16: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
15: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
16: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು.

0: ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900920128.
2: Paras Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires, collection starts from 5000 onwards. Paras Prithvi Jewels, Ashoka Road, Mysore.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
0: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲಾ ಸಿಗುತ್ತೆ.
3: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿ ಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
6: ಕೊಡಗು ಕುಶಾಲ.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
6: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
7: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದಿ ನಂಬರ್.
8: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ

Film a masterpiece. ಶ್ರೋತೃಗಳೇ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆ.

ಶ್ರೋತೃಗಳೇ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ರಚನೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 9:10 ಬೆಂಗಳೂರು ಕೇಂದ್ರದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಪೋಷಣ ಮಾಸಾಚರಣೆ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ವಾಣಿ ಸಮಯ 7:34 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ಉದ್ವಿಗ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ ಸಿಬಿಎಸ್ಇಯಿಂದ ವಿಶಿಷ್ಟ ಟಾಕಥಾನ್ ಆಯೋಜನೆ. ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್, ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಬುಧವಾರದಂದು ವಡೋದರಾದ ಮಹಾರಾಜ ಸಾಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟಪತಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಬ್ರಹ್ಮಕುಮಾರೀಸ್ ನಡಿಯಾದ ಆಯೋಜಿಸಿರುವ ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ ನಿರ್ಮಾಣಕ್ಕಾಗಿ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನವನ್ನು ಸಹ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಪ್ರಮುಖ ಆಡಳಿತಾತ್ಮಕ ಬದಲಾವಣೆಯಾಗಿದ್ದು, ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರು ಇಂದಿನಿಂದ ಮಂದಿರದ ಸಂಪೂರ್ಣ ಆಡಳಿತಾತ್ಮಕ ಉಸ್ತುವಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಭಕ್ತರು ಸಲ್ಲಿಸುವ ಕಾಣಿಕೆಗಳ ಕಳವು ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಟ್ರಸ್ಟ್ ಈ ಪ್ರಮುಖ ನಿರ್ಧಾರ ಕೈಗೊಂಡಿದ್ದು, ಆಡಳಿತಾತ್ಮಕ ಮೇಲ್ವಿಚಾರಣೆಯನ್ನು ಬಲಪಡಿಸುವುದು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಜಿತೇಂದ್ರ ಮಿಶ್ರಾ ಅಯೋಧ್ಯೆಯಲ್ಲಿ ಉಳಿದುಕೊಂಡು ಭದ್ರತೆ, ಕಾಣಿಕೆಗಳ ನಿರ್ವಹಣೆ ಹಾಗೂ ದಿನನಿತ್ಯದ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಭಾರತದ ಅತ್ಯಂತ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ರಾಮ ಮಂದಿರಕ್ಕೆ ಆಗಮಿಸುವ ಅಪಾರ ಸಂಖ್ಯೆಯ ಭಕ್ತರ ನಿರ್ವಹಣೆ ಹಾಗೂ ಮಂದಿರದ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಈ ನೇಮಕಾತಿ ಸಹಕಾರಿಯಾಗಲಿದೆ. ದೇಶದ ಪ್ರಮುಖ ದೂರಸಂಪರ್ಕ ಉತ್ಪಾದನಾ ಕೇಂದ್ರವಾಗಿ ಗ್ವಾಲಿಯರ್ ಹೊರಹೊಮ್ಮಲಿದ್ದು, 5,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಲು 24 ಜಾಗೃತಿ ಸಂಸ್ಥೆಗಳು ಅರ್ಜಿ ಸಲ್ಲಿಸಿವೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಪ್ರಸ್ತಾವಿತ ದೂರಸಂಪರ್ಕ ಉತ್ಪಾದನಾ ವಲಯದ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ 18,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದರು. ಯೋಜನೆಯ ಮೊದಲ ಹಂತಕ್ಕಾಗಿ 170 ಎಕರೆ ಜಾಗ ಗುರುತಿಸಲಾಗಿದ್ದು, ಹೂಡಿಕೆದಾರರ ಭಾರಿ ಆಸಕ್ತಿಯ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭೂಮಿ ಮೀಸಲಿಡಲು ನಿರ್ಧರಿಸಲಾಗಿದೆ. ಜುಲೈ 2026ರಲ್ಲಿ ದೆಹಲಿ ಮತ್ತು ಮುಂಬೈನಲ್ಲಿ ನಡೆದ ರೋಡ್ ಶೋಗಳ ಮೂಲಕ ಈ ಹೂಡಿಕೆ ಬದ್ಧತೆಗಳು ಬಂದಿದ್ದು, ಟೆಲಿಕಾಂ ಇಲಾಖೆಯು ಇಲ್ಲಿ 500 ಕೋಟಿ ರೂಪಾಯಿ ವೆಚ್ಚದ ಸಾಮಾನ್ಯ ಪರೀಕ್ಷಾ ಪ್ರಯೋಗಾಲಯ ಸ್ಥಾಪನೆಗೂ ಪ್ರಸ್ತಾಪಿಸಿದೆ. ಗ್ವಾಲಿಯರ್ನ ಅತ್ಯುತ್ತಮ ಸಾರಿಗೆ ಸಂಪರ್ಕ ಹಾಗೂ ಕುಶಲ ಮಾನವ ಸಂಪನ್ಮೂಲ ಈ ಯೋಜನೆಗೆ ಪ್ರಮುಖ ಫಲವಾಗಿದೆ. ಇರಾನ್ ಯುದ್ಧಕ್ಕೆ ಸಂಬಂಧಿಸಿದಂತೆ ತಾವು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದು, ಶೀಘ್ರದಲ್ಲೇ ದೊಡ್ಡ ಬೆಳವಣಿಗೆಗಳು ಸಂಭವಿಸಲಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಮರುಮುಕ್ತಗೊಳಿಸಲು ತಾನು ಮಧ್ಯಸ್ಥಿಕೆದಾರರ ಮೂಲಕ ಅಮೆರಿಕಕ್ಕೆ ತನ್ನ ಷರತ್ತುಗಳನ್ನು ತಲುಪಿಸಿರುವುದಾಗಿ ಇರಾನ್ ಪ್ರಕಟಿಸಿದ ಬೆನ್ನಲ್ಲೇ ಟ್ರಂಪ್ ಅವರ ಈ ಹೇಳಿಕೆ ಹೊರಬಿದ್ದಿದೆ. ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದಲ್ಲಿ ಭಾಗವಹಿಸಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಅವರು ನ್ಯೂಯಾರ್ಕ್ಗೆ ಭೇಟಿ ನೀಡುವ ನಿರೀಕ್ಷೆ.

0: ಎಂದು ಉನ್ನತ ಮಟ್ಟದ ನಿಯೋಗವು ಅವರೊಂದಿಗೆ ಆಗಮಿಸಲಿದೆ. ಇದೇ ವೇಳೆ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅಧ್ಯಕ್ಷ ಟ್ರಂಪ್, ಇರಾನ್ ಆಡಳಿತವು ತನ್ನ ನಡವಳಿಕೆಯನ್ನು ತಿದ್ದಿಕೊಳ್ಳದಿದ್ದರೆ ಶೀಘ್ರದಲ್ಲೇ ಭಾರಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದಿದ್ದಾರೆ. ಅಲ್ಲದೆ ಈ ಯುದ್ಧಕ್ಕೆ ಸಂಬಂಧಿಸಿದಂತೆ ಇರಾನ್ ಅನ್ನು ಸಂಪೂರ್ಣವಾಗಿ ನಾಶಪಡಿಸುವುದು, ಆರ್ಥಿಕವಾಗಿ ಕ್ಷೀಣಿಸುವಂತೆ ಮಾಡುವುದು ಅಥವಾ ಒಪ್ಪಂದಕ್ಕೆ ಬರುವುದು ಎಂಬ ಮೂರು ಸಾಧ್ಯತೆಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ನಡೆಯುತ್ತಿರುವ ಯುದ್ಧವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಮರು ಮಾತುಕತೆ ಆರಂಭಿಸಲು ಇರಾನ್ ಕತಾರ್ ದೇಶದ ಮಧ್ಯಸ್ಥಿಕೆ ಮೂಲಕ ಅಮೆರಿಕಕ್ಕೆ ಏಳು ಪ್ರಮುಖ ಷರತ್ತುಗಳನ್ನು ತಲುಪಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನುಂಟು ಮಾಡಿದೆ. ಸುಲಭ ವಹಿವಾಟು, ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್ಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಹಾಗೂ ರಾಷ್ಟೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15 ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. March 2026 ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾದಕ ದ್ರವ್ಯ ಮುಕ್ತ ಭಾರತದ ಕರೆಯಂತೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE ನಿನ್ನೆ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವ ಎಂಬ ವಿಷಯದಡಿ ವಿಶಿಷ್ಟ ಸಂವಾದಾತ್ಮಕ ಕಾರ್ಯಕ್ರಮ ಟಾಕಥಾನ್ ಆಯೋಜಿಸಿತ್ತು. ಸುಮಾರು 45 ನಿಮಿಷಗಳ ಕಾಲ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಜ್ಞರು, ಶಿಕ್ಷಣ ತಜ್ಞರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ದ್ರವ್ಯ ವ್ಯಸನ, ಅದರ ತಡೆಗಟ್ಟುವಿಕೆ ಮತ್ತು ಆರೋಗ್ಯಕರ ಹಾಗೂ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಹತ್ವದ ಕುರಿತು ಚರ್ಚಿಸಿದರು. ಸಾಮಾಜಿಕ ಜಾಲತಾಣಗಳ ಮೂಲಕ ವಿದ್ಯಾರ್ಥಿಗಳನ್ನು ನೇರವಾಗಿ ತಲುಪುವ ಉದ್ದೇಶದಿಂದ ಈ ಉಪಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಿಬಿಎಸ್ಇ ಆಹ್ವಾನಿಸಿದ್ದ ಪ್ರಶ್ನೋತ್ತರ ಅವಧಿಯಲ್ಲಿ ವಿದ್ಯಾರ್ಥಿಗಳು ಮಾನಸಿಕ ಆರೋಗ್ಯ, ಸ್ನೇಹಿತರ ಒತ್ತಡ ಹಾಗೂ ಮಾದಕ ದ್ರವ್ಯ ಮುಕ್ತಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಹಲವು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದರು. ಸಮರ್ಕಂಡ್ನಲ್ಲಿ ನಡೆಯುತ್ತಿರುವ 46ನೇ ಚೆಸ್ ಒಲಿಂಪಿಯಾಡ್ನ 5ನೇ ಸುತ್ತಿನಲ್ಲಿ ಭಾರತದ ಆಟಗಾರರಾದ ಆರ್ ಪ್ರಜ್ಞಾನಂದ ಹಾಗೂ ಡಿ ಗುಕೇಶ್ ಅವರು ನೆದರ್ಲೆಂಡ್ಸ್ನ ಪ್ರಮುಖ ಆಟಗಾರರಾದ ಅನಿಶ್ ಗಿರಿ ಮತ್ತು ಎರ್ವಿನ್ ಅಲ್ ಅಮಿ ವಿರುದ್ದ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಭಾರತವು ನೆದರ್ಲೆಂಡ್ಸ್ ವಿರುದ್ದ 3-1 ಅಂತರದ ನಿರ್ಣಾಯಕ ಜಯ ದಾಖಲಿಸಿದೆ. ಆದರೆ ಮಹಿಳೆಯರ ವಿಭಾಗದಲ್ಲಿ ಭಾರತೀಯ ತಂಡವು ಪೋಲೆಂಡ್ ವಿರುದ್ದ 1.5-2.5 ಅಂತರದಿಂದ ಸೋಲನುಭವಿಸಿ ಆಘಾತ ಎದುರಿಸಿದೆ. ಭಾರತದ ಆರ್ ವೈಶಾಲಿ ಅವರು ಪೋಲೆಂಡ್ನ ಆಟಗಾರ್ತಿ ವಿರುದ್ಧ ಪರಾಭವಗೊಂಡರೆ ವಂತಿಕಾ ಅಗರ್ವಾಲ್, ದಿವ್ಯಾ ದೇಶ್ಮುಖ್ ಹಾಗೂ ಕೊನೇರು ಹಂಪಿ ತಮ್ಮ ಪಂದ್ಯಗಳನ್ನು ಡ್ರಾ ಮಾಡಿಕೊಂಡರು.

0: ಇನ್ನೊಂದೆಡೆ ಉಜ್ಬೇಕಿಸ್ತಾನ್ ತಂಡವು 8ನೇ ಶ್ರೇಯಾಂಕಿತ ಹಂಗೇರಿ ವಿರುದ್ಧ 4-0 ಅಂತರದ ಭರ್ಜರಿ ಜಯ ಸಾಧಿಸಿತು. ಈ ಜಯದೊಂದಿಗೆ ಉಜ್ಬೇಕಿಸ್ತಾನ್, ಜರ್ಮನಿ ಹಾಗೂ ಭಾರತ ತಂಡಗಳು ತಲಾ 10 ಪಾಯಿಂಟ್ಗಳೊಂದಿಗೆ ಅಗ್ರಸ್ಥಾನವನ್ನು ಹಂಚಿಕೊಂಡಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ಉದ್ವಿಗ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ ಸಿಬಿಎಸ್ಇಯಿಂದ ವಿಶಿಷ್ಟ ತಾಕಥಾನ್ ಆಯೋಜನೆ. ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್, ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:24. ನಿಧನ ಸುದ್ದಿ. ಪೊನ್ನಂಪೇಟೆ ತಾಲೂಕು ಕುಂದಾ ಗ್ರಾಮತ್ರ ಗುಮ್ಮಟೀರ ಜಗದೀಶ್ ಐಂಡ ಮೋವ ನೋನಾ ಕಾವೇರಮ್ಮಾಯಿಂಗ ನೀನಾಂದು ಮರಣಪಟ್ಟಿತು. 37 ವಯತರ ಗುಮ್ಮಟೀರ ನೋನಾ ಕಾವೇರಮ್ಮ ಐಂಗಡ ಆಕೇರಿ ಕಾರ್ಯ ಇಂದು ಮಚ್ಚಣ 1 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಬಿಟ್ಟಂಗಾಲ ಗ್ರಾಮತ್ರ ಕಾಮಿಯಂಡ ಸುಬ್ರಹ್ಮಣಿ ಐಂಗಡ ಮೋವ ಭರತ್ ಬೆಳ್ಳಿಯಪ್ಪ ಐಂಗ ನೀನಾಂದು ಮರಣಪಟ್ಟಿತು. 33 ವಯತರ ಕಾಮಿಯಂಡ ಭರತ್ ಬೆಳ್ಳಿಯಪ್ಪ ಐಂಗಡ ದಪ್ಪನ ಕಾರ್ಯ ಇಂದು ಮಜ್ಜಣತರ ಮೀದ ಬಿಟ್ಟಂಗಾಲ ಗ್ರಾಮತರ ಸ್ವಂತ ಮನೆಯಲ್ಲಿ ನಡಪ. ಪೊನ್ನಂಪೇಟೆ ತಾಲೂಕು ಹೈಸೊಡ್ಲೂರು ಗ್ರಾಮತರ ಹೊಟ್ಟೆಯಂಡ ಪೌತಿ ನಾಣಯ್ಯ ಐಂಡ ಮೋವೊ ಶಾಂತು ತಿಮ್ಮಯ್ಯ ಐಂಗ ನೀನಾಂದು ಮರಣಪಟ್ಟಿತು. 74 ಬೈತರ ಹೊಟ್ಟೆಯಂಡ ಶಾಂತು ತಿಮ್ಮಯ್ಯ ಐಂಡ ಆಕೇರಿ ಕಾರ್ಯ ಹೈಸೊಡ್ಲೂರು ಒಕ್ಕತೋಟಂಗ್ಲತ್ತು ಇಂದು ಮಜ್ಜಣ 1:30 ನಡಪ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
7: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
5: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
10: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
11: ಸಿಜೆ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
12: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
13: ಎಷ್ಟೊತ್ತಿನಿಂದ
14: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
15: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
14: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
15: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
14: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
13: ಅಲ್ಲ ಮಂಗಲ್.

0: കാലത്തെ ഇനി സുമാർ ഫംഗ്ഷൻസ് ഉണ്ട്. അതിന്റെ നിങ്ങൾക്ക് അഞ്ച് പേർ ബാങ്ക് ഷർട്സ് ഒമ്മയ്ക്ക് സ്റ്റിച്ച്
1: മാർച്ചിട്ടുണ്ട്.
0: ഇല്ലേ, വിരാജപേട്ടിര റേമൺസ് ഷോപ്പില് ഞങ്ങൾ എച്ചക്ക് പേര് ഫാബ്രിക് എടുത്തുണ്ട്. ബാങ്ക് ഷർട്ട് സ്റ്റിച്ച് മാർച്ചിടൊക്ക ഒരു പേരിര സ്റ്റിച്ചിങ് ചാർജ് കൊടുത്തു തെങ്കിൽ മതി, ബാക്കി എല്ലാം ഫ്രീ. ഈ ഓഫർ ചെന്നൈ സമയം മാത്രമേ ഉള്ളൂ.
2: ദ റേമൺ ഷോപ്പ് നിയർ കേന ബാങ്ക് വിരാജപേട്ട. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
3: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ ಸೆಪ್ಟೆಂಬರ್ 9ರಿಂದ 25ರವರೆಗೆ ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲೇ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
5: ಸುದ್ದಿ ಸಮಾಚಾರ ಓದಿಯಲ್ಲೂ ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಕುಶಾಲನಗರ ಚಾಕಣೆ ಶಿಬಿರದ ಸುರಕ್ಷಾ ಮಾರ್ಗಸೂಚಿನ ಕಡ್ಪತಾಯಿತು ಪಾಲನೆ ಮಾಡುವನಕ್ಕೆ ನೇಮತನ ಜಾರಿಗೆ ಎತ್ತು ಬಂದಿತ್ತು. ದುಬಾರೆ ಆನೆ ಶಿಬಿರಕ್ಕೆ ಪುನಃ ಶುರುಚು ಮಾಡಿತ್ತೆಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅಣ್ಣಚಿ. ನಿನ್ನಂದು ಚಾಕಣೆ ಶಿಬಿರತರ ಸ್ವಾಗತ ಕೇಂದ್ರದ ಪ್ರವಾಸಿಯಕ್ಕೆ ಟಿಕೆಟ್ ಕೊಡಪಂಡ ಮೂಲಕ ಮೋಳಿಟಿ ತಕ್ಕ ಬಂದ ಅವು. ಸರ್ಕಾರ ಪುನಃ ಅರಣ್ಯ ಇಲಾಖೆ ಬೋಂಡ್ಯಾನ ಸುರಕ್ಷಾ ಕ್ರಮತನ ಅಡ್ತಂಡು ಶಿಬಿರತನ ಶುರು ಮಾಡಿತ್ತೆಂದು ಅಣ್ಣಿತು. ಬಪ್ಪ ಪ್ರವಾಸಿಯ ಆನೆಕ್ಕೆ ಏದೆ ತರತರ ಕಿರಿಕಿರಿ ಮಾಡತನಕ್ಕೆ ನೋಟಿವಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತೆ. ಚೆಂಬು ಗ್ರಾಮತ್ರ ಏಣಿಯೂರು ಉಂಬಳೆ ಭಾಗತ್ರ ರೋಡ್ ಅಭಿವೃದ್ಧಿಗೆ ಶಾಸಕಂಗಡ ವಿಶೇಷ ಅನುದಾನದಡಿ ಮಂಜೂರಾದ 50 ಲಕ್ಷ ರೂಪಾಯಿ ಖರ್ಚಲು ಮಾಡಿದ ರೋಡ್ ಕಾಮಗಾರಿನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿ ರೈಸ್ ಪೊನ್ನಣ್ಣವು ಉದ್ಘಾಟನೆ ಮಾಡಿಚೆ. ಕರ್ನಾಟಕ ಅಮೇಟರ್ ಬಾಕ್ಸಿಂಗ್ ಅಸೋಸಿಯೇಷನ್ ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಸ್ಟೇಡಿಯಂ ಇದೇ 16ರಂದು ನಡೆದ ಫಸ್ಟ್ ಸೌತ್ ಇಂಡಿಯಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2026 ದಂಡು ಕೊಡುಗೆ ಕ್ವಾರ್ತಿಯ ಕೂಡಿಯಾಡಿತು. ಪುನರ ಪಿನ ಬೊಳ್ಳರ ಪದಕ ಪಡೆದಿತ್ತ. ಅಲ್ಲುಮಡ ಸಾಂಚಿ ಬೊಳ್ಳಮ್ಮವು 65-70 ಕೆಜಿರ ಮಿಡಲ್ ವೈಟ್ ಕ್ಯಾಟಗರಿಯಲ್ಲಿ ಪುನರ ಪದಕ ಕೊಂದಿತು. ಇವು ಕೊಡುಗರ ನಾಲ್ಕೇರಿ ಕರಾಳನ ಇಕ್ಕ ಬೆಂಗಳೂರಿನ ನೆಲೆ ನಿಂತಿತ್ತುಳು. ಅಲ್ಲುಮಡ ಆಶಿಕ ತಾಮನೆ ಕಲ್ಲಂಗಡ ಪಿನ್ನ ಪೌತಿ ಅನಿಲುತ್ತಪ್ಪ ಎಂಡ ಮೋವ ಪಿನ್ನ ಬೊಳ್ತುರ ರಶ್ಮಿ ಮುತ್ತಣ್ಣ ಅವು 65-70 ಕೆಜಿರ ವಿಭಾಗದ ಬೊಳ್ಳಿರ ಪದಕ ಪಡೆದಿತ. ಇವು ಕೊಡುಗರ ಬಾಳೆಲೆ ಕರಾಳನ ಇಕ್ಕ ಮೈಸೂರಿನ ನೆಲೆ ನಿಂತಿತ್ತುಳು. ಬೊಳ್ತುರ ಕಂದ ತಾಮನೆ ಅಣ್ಣೀರ ಪಿನ್ನ ಪೌತಿ ಮುತ್ತಣ್ಣ ಎಂಡ ಮೋವ. ಸದಾ ಸಿದ್ದರಾಗಿರಿ ಅನ್ನೋ ದೇಯತ್ರ ಕೂಟಕ್ಕೆ ಎದೆ ಪರಿಸ್ಥಿತಿನ ಎದುಪು ಚುಡುವ ಪಿನ ಬೋರೆಂಗ್ ಸಹಾಯ ಮಾಡುವ ಮನೋಭಾವತನ ಸ್ಕೌಟ್ಸ್ ಪಿನ ಗೈಡ್ಸ್ ವಿದ್ಯಾರ್ಥಿಯ ಬೊಳ್ತಿಯ ಉಂಡುಂದು ಜಿಲ್ಲಾ ಸ್ಕೌಟ್ಸ್ ಪಿನ ಗೈಡ್ಸ್ ಕಮಿಷನರ್ ಜಿಮ್ಮಿ ಸೀಕ್ವೆರ ಕೇಮಿತಕ್ಕೆ ಪರಂದತ್ತೆ. ಸೋಮರಪೇಟೆರ ಚನ್ನಬಸಪ್ಪ ಸಭಾವಾಡಿಯಲ್ಲಿ ನಡೆದ ತಾಲೂಕು ಸ್ಕೌಟ್ಸ್ ಪಿನ ಗೈಡ್ಸ್ ಕಾಲತ್ರ ಮಾಸಭೆ ಪಿನ ಮಕ್ಕಳಿಗೆ ನಡೆದನ. ತಾಲೂಕು ಮಟ್ಟತ್ರ ಗೀತಗಾಯನ ದೇಶಭಕ್ತಿ ಪಾಟು ಪೈಪೋಟಿಲು ಮುಖ್ಯ ಬೆಂದುವಳಾಯಿತು ಕೂಡಿಯಾಡಿದ್ದಕ್ಕೆ ಬಂದ ಅವು. ಮಕ್ಕಳಿಗೆ ಸೇವಾ ಮನೋಭಾವತನ ಬೋಳ್ತಿಯಂಡು ಜೀವಂತರ ಮೌಲ್ಯತನ ಪಡಿಪನಕ್ಕೆ ಆಂಡೊಂದು ಅಣ್ಣಚೆ. ವಿರಾಜಪೇಟೆ ಮಾಜಿ ಪಟ್ಟಳ ಕರಡ ಸಹಕಾರ ಸಂಘ ನಿಯಮಿತರ ಆದನೆಯಲ್ಲಿ ಮತ್ತೊಂದು 23ರಂದು ಪೊಲಕ ಪತ್ತರೆ ಗಂಟೆಗೆ ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ ರಮೀನ್ಯತೆ ಉಳ್ಳ ಯೋಧಂಗಡ ಸ್ಮಾರಕ ಸ್ತಂಭತ್ರ ಸಭಾಬಾಡಿಯಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಗಟಿರ ಗೌರವತೋಡೆ ಪೂಟಿತ ದೇಶ ರಕ್ಷಣೆಯಲ್ಲಿ ಹುತಾತ್ಮಗಳನ್ನು ಪಟ್ಟಳಕಾರಕ್ಕೆ ಗೌರವ ಒಪ್ಪಿಚುಡುವ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕೊಡಗು ಮಡಿಕೇರಿ ಔಟ್ಲೇವಿಡ್ ಇಂಡಿಯಾ ಫೌಂಡೇಶನ್ ಪಿನ ವಕೀಲಂಗಡ ಸಂಘ ಎಂದು ಕೂಡುಕುಟ್ಟದು ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಕ್ಕೆ ತರಬೇತಿ ಕಾರ್ಯಾಗಾರ ಇಂದು ಪಿನ ನಾಳೆ ನಡುಪ. ನಾಳೆ ಪುಲಕ 10 ಗಂಟೆಗೆ ಮಡಿಕೇರಿರ ನ್ಯಾಯಾಲಯತರ ಸಭಾವಾಡಿಯಲ್ಲಿ ಉದ್ಘಾಟನಾ ಕಾರ್ಯಭಾರ ನಡುಪ. ಈ ಮೇರತ್ತು ಪ್ರಧಾನ ಜಿಲ್ಲಾ ಪಿನ ಸತ್ರ ನ್ಯಾಯಾಧೀಶಂಗ ಪಿನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷಗಳಾದ ಮಾರುತಿ ಎಸ್ ಬಾಗುಡೆ ಕೂಡ್ನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ. ಇಲ್ಲಿಗೆ ಪುಲಕತ್ರ ಸುದ್ದಿ ಸಮಾಚಾರ ತಂದಿತು.
4: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು.
6: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.

0: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
1: ಖಂಡಿತ ಆಯುಷು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:10 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಈ ಬೆಳಗ್ಗೆ 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222588 ಅಥವಾ 2281219.
1: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

ಇಂದು ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಲ್ಝೈಮರ್ಸ್ ದಿನ ಆಚರಣೆ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ, ಬಳಿಕ ಸ್ಲೀಪ್ ಆಪ್ನಿಯಾ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಪೋಷಣ್ ಮಾಸಾಚರಣೆ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಸಂಜೆ 6:51 ನಿಮಿಷಕ್ಕೆ ಪ್ರಸಾರವಾಗಲಿರುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಾಣೆ ಕುರಿತು ಮಿಲನ ಭರತ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:00 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
2: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರತಿ ವರ್ಷ ಸೆಪ್ಟೆಂಬರ್ 23 ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ. ಈ ಬಾರಿ ನಾವು 11 ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನ ಇದೇ 23 ಬುಧವಾರದಂದು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನಾಚರಣೆಯ ಉದ್ದೇಶ ಆಯುರ್ವೇದವನ್ನ ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚು ಪ್ರಚುರಪಡಿಸೋದಾಗಿದೆ. ಆಯುರ್ವೇದ ಕೇವಲ ಒಂದು ಚಿಕಿತ್ಸಾ ಪದ್ಧತಿಯಲ್ಲ, ಇದೊಂದು ಜೀವನ ಪದ್ಧತಿ. ಸುಮಾರು 5,000 ವರ್ಷದಿಂದಲೂ ಮನುಕುಲಕ್ಕೆ ಸುರಕ್ಷಿತ ಆರೋಗ್ಯವನ್ನು ನೀಡುತ್ತಿರುವಂತಹ ಈ ವೈದ್ಯ ಪದ್ಧತಿ ನಿಜಕ್ಕೂ ಟೈಮ್ ಟೆಸ್ಟೆಡ್ ಮೆಡಿಕಲ್ ಸೈನ್ಸ್ ಆಗಿದೆ. ಆಯುರ್ವೇದದಲ್ಲಿ ಒಂದು ಮಾತಿದೆ, ಪ್ರಕೃತಿ ಸ್ಥಾಪನ ಮೇವ ಚಿಕಿತ್ಸೆ, ಅಂದರೆ ಕಾಯಿಲೆ ಗುಣಾದ ನಂತರ ಮನುಷ್ಯ ಮೊದಲನೇಸತಿಗೆ ಮರಳುವಂತೆ ನೀಡುವ ಚಿಕಿತ್ಸೆಯೇ ಪರಿಪೂರ್ಣ ಚಿಕಿತ್ಸೆ. ಆಯುರ್ವೇದದಲ್ಲಿ ಕಾಯಿಲೆಗಳಿಗೆ ಕೇವಲ ಚಿಕಿತ್ಸೆ ಅಷ್ಟೇ ನೀಡದೆ ಅದಕ್ಕೆ ಪೂರಕವಾದ ಪಥ್ಯ, ಆಹಾರ, ಯೋಗಾಭ್ಯಾಸ, ಪ್ರಾಣಾಯಾಮ ಇತ್ಯಾದಿಗಳನ್ನು ತಿಳಿಸಿ ಒಂದು ಪರಿಪೂರ್ಣ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆಯುರ್ವೇದ ಅಂದ್ರೆ ಕಷಾಯ, ಚೂರ್ಣ ತಯಾರಿಕೆ ಕಷ್ಟ ಅಂತ ಒಂದು ತಪ್ಪು ಕಲ್ಪನೆ ಜನಮಾನಸದಲ್ಲಿದೆ. ಆದ್ರೆ ಇತ್ತೀಚೆಗೆ ಸಂಶೋಧನೆಗಳನ್ನು ರೂಢಿಸಿಕೊಂಡು ಆಯುರ್ವೇದವೂ ಸಹ ಆಧುನಿಕ ವೈದ್ಯ ಪದ್ಧತಿಯಂತೆಯೇ ಸಿರಪ್, ಟ್ಯಾಬ್ಲೆಟ್, ಕ್ಯಾಪ್ಸೂಲ್, ಸ್ಪ್ರೇಗಳು, ನೇಸಲ್ ಡ್ರಾಪ್ಸ್ಗಳು, ಕಣ್ಣಿನ ಡ್ರಾಪ್ಗಳು ಇತ್ಯಾದಿ ಬಳಕೆದಾರ ಸ್ನೇಹಿಯಾಗಿಯೂ ಸಹ ಆಯುರ್ವೇದ ಔಷಧಿಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇಂತಹ ಒಂದು ಪರಿಪೂರ್ಣ ವೈದ್ಯಕೀಯ ಪದ್ಧತಿಯನ್ನು ಜನಕ್ಕೆ ತಲುಪಿಸುವುದು ಈ ಆಯುರ್ವೇದ ದಿನಾಚರಣೆಯ ಮುಖ್ಯ ಉದ್ದೇಶ. ಪ್ರತಿ ಆಯುರ್ವೇದ ದಿನಾಚರಣೆಯನ್ನ ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗುತ್ತೆ. ಈ ಬಾರಿಯ ಧ್ಯೇಯವಾಕ್ಯ ಆರೋಗ್ಯಕರ ನಾಳೆಗಳಿಗಾಗಿ ಆಯುರ್ವೇದ. ಅಂದ್ರೆ ಆರೋಗ್ಯ ಅನ್ನೋದು ಒಂದು ದಿನದಲ್ಲಿ ದಿಢೀರನೆ ಪಡೆಯಕ್ಕಾಗಲ್ಲ. ಇಂದಿನಿಂದ ನಾವು ಉತ್ತಮ ಆಹಾರ, ವಿಹಾರ, ಜೀವನ ಶೈಲಿಗಳನ್ನ ರೂಢಿಸಿಕೊಂಡ್ರೆ ನಮ್ಮ ನಾಳೆಗಳ ಆರೋಗ್ಯ ಸುಧಾರಣೆ ಆಗುತ್ತೆ. ಉದಾಹರಣೆಗೆ, ಇತ್ತೀಚೆಗೆ ಸಮಾಜದಲ್ಲಿ ಚಿಕ್ಕ ಮಕ್ಕಳಲ್ಲೇ ಬೊಜ್ಜು, ಯುವಕರಲ್ಲೇ ಹೃದಯ ಸ್ತಂಭನ, ಕಡಿಮೆ ವಯಸ್ಸಲ್ಲೇ ಬಿಪಿ, ಶುಗರ್, ಕೀಲು ನೋವು ಇವೆಲ್ಲ ಕಾಣಿಸ್ಕೊಳ್ಳತೊಡಗಿದೆ. ಇದಕ್ಕೆ ಮುಖ್ಯ ಕಾರಣ ಎಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮಲ್ಲಿ ಬದಲಾದ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ. ಆದ ಕಾರಣ ನಾವು ಇಂದಿನಿಂದ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ನಮ್ಮ ಮುಂದಿನ ನಾಳೆಗಳು ಆರೋಗ್ಯಕರವಾಗಿರಲು ಸಾಧ್ಯ. ಈ ಬಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಆಯುರ್ವೇದವನ್ನ ವೈಜ್ಞಾನಿಕವಾಗಿ ಜನರ ಮುಂದೆ ಹಾಗೂ ಪ್ರಪಂಚದ ಮುಂದೆ ನಿರೂಪಿಸಲು ವಿವಿಧ ವಿನೂತನ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಆಯುರ್ವೇದ ವೈದ್ಯಕೀಯ ಪದ್ಧತಿಯು ಜಾನಪದ ವೈದ್ಯ ಪದ್ಧತಿ ಅಥವಾ ನಾಟಿ ವೈದ್ಯಕ್ಕಿಂತ ಭಿನ್ನ, ಸಂಪೂರ್ಣ ವಿಭಿನ್ನ. ಏಕೆಂದ್ರೆ ಆಯುರ್ವೇದ ಸಂಪೂರ್ಣ ವೈಜ್ಞಾನಿಕ ಸಿದ್ಧಾಂತಗಳ ತಳಹದಿ ಮೇಲೆ ಕರ್ತವ್ಯ ನಿರ್ವಹಿಸುತ್ತೆ. ಪ್ರತಿಯೊಂದು ಔಷಧಿಗಳು, ಗಿಡಮೂಲಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಇತ್ಯಾದಿಗಳನ್ನ ವೈಜ್ಞಾನಿಕವಾಗಿ ಇವತ್ತು ಸಂಶೋಧನೆಗಳಿಂದ ವಿವರಿಸಲಾಗ್ತಾ ಇದೆ. ಆಯುರ್ವೇದ ಎಂದರೆ ಕೇವಲ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆ ಅಲ್ಲ, ಎಲ್ಲಾ ತರದ ಕಾಯಿಲೆಗಳಿಗೂ ಆಯುರ್ವೇದದಲ್ಲಿ ಚಿಕಿತ್ಸೆ ಲಭ್ಯ ಇದೆ. ಆರಂಭಿಕ ಹಂತದಲ್ಲೇ ನೀವು ಆಯುಷ್ ವೈದ್ಯರನ್ನು ಸಂಪರ್ಕಿಸಿದಲ್ಲಿ ಕಾಯಿಲೆಯನ್ನು ತ್ವರಿತವಾಗಿ ಸಂಪೂರ್ಣವಾಗಿ ಗುಣಪಡಿಸಬಹುದು. ವಿಶೇಷವಾಗಿ ಮಕ್ಕಳಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ರೂಢಿಸಿಕೊಳ್ಳುವುದರಿಂದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೂ ಅವರ ಮುಂದಿನ ದಿನಗಳು ಸಹ ಆರೋಗ್ಯಕರವಾಗಿರುತ್ತೆ. ಈ ಮೊದಲು ಧನ್ವಂತರಿ ಜಯಂತಿಯನ್ನ ಆಯುರ್ವೇದ ದಿನಾಚರಣೆ ಅಂತ ದೇಶಾದ್ಯಂತ ಆಚರಿಸಲಾಗ್ತಿತ್ತು. ಧನ್ವಂತರಿಯನ್ನು ಆಯುರ್ವೇದದ ಅಧಿದೇವತೆ ಅಂತ ಪೂಜಿಸಲಾಗುತ್ತೆ. ಕ್ಷೀರಸಾಗರದ ಮಥನದ ಸಮಯದಲ್ಲಿ ವಿವಿಧ ಅನರ್ಘ್ಯ ವಸ್ತುಗಳು ಉಗಮವಾದವು ಅಂತ ಪೌರಾಣಿಕ ಕಥೆ ಹೇಳುತ್ತೆ. ಹಾಗೆ ಕ್ಷೀರಸಾಗರದ ಮಥನದ ಸಮಯದಲ್ಲಿ ದೇವ ಧನ್ವಂತರಿಯೂ ಸಹ ಮಾನವನ ಶಾರೀರಿಕ ಹಾಗೂ ಮಾನಸಿಕ ರೋಗಗಳನ್ನು ದೂರ ಮಾಡುವಂತಹ ಅಮೃತ ಕಳಶವನ್ನ ಕೈಯಲ್ಲಿ ಹಿಡಿಕೊಂಡು ಉದ್ಭವವಾದ್ರು ಅಂತ ಒಂದು ಪ್ರತೀತಿ ಇದೆ. ಆದ ಕಾರಣ ಅವರು ಉದ್ಭವಿಸಿದ ಈ ದಿನವನ್ನೇ ಆಯುರ್ವೇದ ದಿನಾಚರಣೆ ಅಥವಾ ಧನ್ವಂತರಿ ಜಯಂತಿ ಅಂತ ಆಚರಿಸಲಾಗ್ತಿತ್ತು. ಹಿಂದೂ ಪಂಚಾಂಗದ ಪ್ರಕಾರ ಈ ಧನ್ವಂತರಿ ಜಯಂತಿ ಅಕ್ಟೋಬರ್ 15 ನವೆಂಬರ್ 12 ಒಳಗಾಗಿ ಯಾವುದಾದ್ರೂ ಒಂದಿನ ಬರ್ತಾ ಇತ್ತು. ಪ್ರತಿ ವರ್ಷ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ದಿನಾಂಕಗಳನ್ನು ಆಚರಿಸಲಾಗ್ತಾ ಇತ್ತು. ಆದ್ರೆ ದೇಶಾದ್ಯಂತ ಏಕರೂಪವಾಗಿ ಆಚರಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 23 ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತ ನಿಗದಿಪಡಿಸಿ 2025 ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಈ ದಿನ ಅಂದ್ರೆ ಸೆಪ್ಟೆಂಬರ್ 23 ಆಟಮನ್ ಈಕ್ವಿನಾಕ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಈ ದಿನ ಹಗಲು ಮತ್ತು ರಾತ್ರಿ ಎರಡು ಸಮಾನವಾಗಿರುತ್ತೆ. ಪ್ರಾಪಂಚಿಕವಾಗಿ ನೋಡೋದಾದ್ರೆ ಮಾನವ ಮತ್ತು ಪರಿಸರ ಎರಡು ಸಮತೋಲನದಲ್ಲಿದ್ದರೆ ಮಾತ್ರ ನಾವು ಆರೋಗ್ಯಕರವಾಗಿ ಬದುಕಲು ಸಾಧ್ಯ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 23 ಆಯುರ್ವೇದ ದಿನಾಚರಣೆ ಎಂದು ಆಚರಿಸುವುದು ಅರ್ಥಪೂರ್ಣವೇ ಆಗಿದೆ. ಈ ಆಯುರ್ವೇದ ದಿನಾಚರಣೆ ಎಂದು ನಾವು ಸಹ ನಮ್ಮ ಶಾರೀರಿಕ ಮಾನಸಿಕ ಸಮತೋಲನಕ್ಕೆ ಇಂದಿನಿಂದಲೇ ನಮ್ಮ ಆಹಾರ ವಿಹಾರ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಂಡು ನಮ್ಮ ನಾಳಿನ ಆರೋಗ್ಯವನ್ನು ಖಾತ್ರಿಪಡಿಸಿಕೊಳ್ಳೋಣ. ದೇವ ಧನ್ವಂತರಿಯು ಎಲ್ಲರಿಗೂ ಸುಸ್ಥಿರವಾದ ಆರೋಗ್ಯವನ್ನು ನೀಡಲಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಿತ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:35 ಸೆಕೆಂಡ್ಗಳು.

ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಮಾನವನೇ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತೆಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೆ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು,

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಚಪ್ಪಾಳೆ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ಕವಿರಾಜ್.

0: ಗೀತಮಾಧುರ್ಯ
1: ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಗೆ ಅಂದಾದ ಚಂದಾದ ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ
2: ಗೀತಮಾಧುರ್ಯ ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
0: ನೀವು ಹಾಡ್ತೀರಾ
1: ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 27ರಂದು
0: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಪೂರಣ
0: ಅಸೀಮ

0: ಕೂಡಿದೆ.
1: ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು
0: 0822 22 228 558, ಮತ್ತೊಂದು ದೂರವಾಣಿ ಸಂಖ್ಯೆ 2281 29.
1: ಗೀತ ಮಾಧುರ್ಯ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಲಾಲಿ ಹಾಡು ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಹರನ್, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ, ಸಾಹಿತ್ಯ ಕೆ ಕಲ್ಯಾಣ್.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 8:50 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಕಗ್ಗದ ಸಿರಿ ಕಾರ್ಯಕ್ರಮದಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳ್ ಆವುದರೊಳಂ ಅಸಹ್ಯ ಪಡಬೇಡ. ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳ್ ಆವುದರೊಳಂ ಅಸಹ್ಯ ಪಡಬೇಡ. ಬೆಲೆಯುಂಟು ಕೊಳೆಗಮಿ ಜೀವ ಸಾಮಗ್ರಿಯಲಿ ಕೊಳೆಸುಚಿ ಖ್ಯಾಪಕವೋ ಮಂಕುತಿಮ್ಮ. ಬೆಲೆಯುಂಟು ಕೊಳೆಗಮಿ ಜೀವ ಸಾಮಗ್ರಿಯಲಿ ಕೊಳೆಸುಚಿ ಖ್ಯಾಪಕವೋ ಮಂಕುತಿಮ್ಮ.

ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳಿಯಳು ಆವುದರಳು ಅಸಹ್ಯ ಪಡಬೇಡ. ಎಷ್ಟು ಚಂದ ಮಾತು. ನಾವೆಲ್ಲೋ ನಿಂತ್ಕೊಂಡ್ಬಿಟ್ಟು ಅದು ಬಹಳ ಕೊಳಕಿದೆ, ಅದು ಚೆನ್ನಾಗಿಲ್ಲ, ಅಸಹ್ಯ ಆಗಿದೆ ಅಂತ ತ್ಯಾಜ್ಯ ಮಾಡಬೇಡ. ಕೊಳಕು ಹುಳುಕು ಹೇಸಿಗೆ ಹುಳ ಎಂದು ಇಳಿಯಳು ಭೂಮಿಯಳು ಯಾವುದರಲ್ಲೂ ಅಸಹ್ಯ ಪಡಬೇಡ. ಯಾಕೆಂದ್ರೆ ಬೆಳೆಯುಂಟು ಕೊಳೆಗಮಿ ಜೀವ ಸಾವಗ್ರಿಯಲಿ. ಎಷ್ಟು ಚಂದದ ಮಾತು. ಪ್ರತಿಯೊಂದು ಕೊಳೆ ಕೂಡ ಜೀವನದಲ್ಲಿ ಪ್ರಯೋಜನ ಆಗುವಂಥದ್ದು. ಯಾವುದೋ ವಸ್ತು ಪ್ರಯೋಜನ ಇಲ್ಲ, ಪ್ಲಾಸ್ಟಿಕ್ ಅಂತ ತೆಗೆದು ಹಾಕ್ತಾ ಇದ್ವಿ ನಾವು. ಇವತ್ತು ಹೇಳ್ತಾರೆ ಪ್ಲಾಸ್ಟಿಕ್ ಇಂದ ರೋಡ್ ಮಾಡ್ತೀವಿ, ಅದರಿಂದ ಚೆನ್ನಾಗಿರೋ ರೋಡು, 10 ವರ್ಷ ಬದುಕುವಂತ ರೋಡ್ 20 ವರ್ಷ ಬದುಕುತ್ತೆ, ನೀರು ಹಿಡ್ಕೊಳ್ಳಲ್ಲ ಅಂತ. ತ್ಯಾಜ್ಯ ಅಲ್ವಾ? ಯಾರಿಗೋ ಕಸ ಆದದ್ದು ಇನ್ನೊಬ್ಬರಿಗೆ ಲಾಭ ಆದದ್ದು ಉಂಟಲ್ವೇ? ಯಾವುದೋ ಮರದ ತುಂಡು ಬಿಸಾಕಿ ಮನೆಯಿಂದ ಬೆಳೆದಿದೆ ಕಸ ತೆಗೆದು ಹಾಕ್ರಿ ಅಂತ ಯಾರು ಹೇಳಿ, ಕಸ ಅಲ್ಲ ಅದು ಔಷಧಿ ಅದು ಅಂತ ಹೇಳಿದ್ರು. ಹಾಗೆ ಯಾವುದನ್ನು ತ್ಯಾಜ್ಯ ಮಾಡಬೇಡ. ಬೆಳೆಯುಂಟು ಕೊಳೆಗಂ ಈ ಜೀವ ಸಾಮಗ್ರಿಯಲ್ಲಿ. ಈ ಜೀವ ಸಾಮಗ್ರಿಯಲ್ಲಿ ಪ್ರತಿಯೊಂದು ಕೊಳೆಗೂ ಬೆಲೆ ಇದೆ. ಕೊಳೆ ಶುಚಿಖ್ಯಾಪಕವೋ ಮಂಕೋತಿಮ್ಮ. ಶುಚಿಖ್ಯಾಪಕ ಅಂದ್ರೆ ಏನು? ಯಾವುದು ಶುಚಿ ಅನ್ನೋದು ನೆನಪು ಮಾಡುವಂಥದ್ದು. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ, ರಾತ್ರಿ ಇರೋದ್ರಿಂದ ದಿನದ ನೆನಪಾಗತ್ತೆ, ದಿನ ಇರೋದ್ರಿಂದ ರಾತ್ರಿ ನೆನಪಾಗುತ್ತೆ. ದಿನವೇ ಇಲ್ಲದೆ ಹೋದರೆ ರಾತ್ರಿ ಹೇಗೆ ನೆನಪಾಗುತ್ತೆ? ರಾತ್ರಿನ ಯಾವಾಗಲೂ ಅದಕ್ಕೆ ಹೇಳ್ತಾರೆ ನಮ್ಮ ಶುಚಿಯನ್ನು ನೆನಪಿನಲ್ಲಿ ತರುವಂಥದ್ದು ಈ ಕೊಳೆ. ಆದ್ದರಿಂದ ಕೊಳೆಯನ್ನು ಅಸಹ್ಯ ಅಂತಲೂ ಬೇಡ.

ಆರನೆ ಬೊಮ್ಮ ಬೀಭತ್ಸ ರೂಪಗಳ ನಲಿಯಲಾರನೆ ತಿಪ್ಪೆ ರೊಚ್ಚುನಾಥದಲ್ಲಿ ತಳೆಯಲಾರನೆ ಬೊಮ್ಮ ಬೀಭತ್ಸ ರೂಪಗಳ ನಲಿಯಲಾರನೆ ತಿಪ್ಪೆ ರೊಚ್ಚುನಾಥದಲ್ಲಿ ಮಲವೇನು ಹೊಲೆಯೇನು ಜೀವ ಸಂಬಂಧವಲ ಮಲಿನದಲ್ಲಿ ನೆನೆಶುಚಿಯ ಮಂಕುತಿಮ್ಮ ಮಲವೇನು ಹೊಲೆಯೇನು ಜೀವ ಸಂಬಂಧವಲ ಮಲಿನದಲ್ಲಿ ನೆನೆಶುಚಿಯ ಮಂಕುತಿಮ್ಮ

0: ತಳೆಯಲಾರನೆ ಬೊಮ್ಮ ಭೀಭತ್ಸ ರೂಪಗಳ. ಭಗವಂತ ಭೀಭತ್ಸ ರೂಪಗಳನ್ನ, ಕಣ್ಣಿಗೆ ನೋಡೋಕ್ಕಾಗಲಾರದಂಥ ರೂಪಗಳನ್ನು ತಳೆಯೋಕ್ಕಾಗೋದಿಲ್ವೇ? ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವ ಜಂತು ಭಗವಂತನ ಸೃಷ್ಟಿಯೇ, ಅವನ ಚೈತನ್ಯ ರೂಪದ ಒಂದು ಕಿಡಿ ಅಂತ ನಾವು ಒಪ್ಪಿಕೊಂಡಿರುವಾಗ ಎಲ್ಲವೂ ಅವನೇ ತಾನೆ. ಅದಕ್ಕೆ ಹೇಳ್ತಾರೆ, ತಳೆಯಲಾರನೆ ಬೊಮ್ಮ ಭೀಭತ್ಸ ರೂಪಗಳ, ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ. ಮಲವೇನೋ ಹೊಲೆಯೇನೋ ಜೀವ ಸಂಬಂಧವಲ ಮಲಿನದಲೆ ನೆನೆ ಶುಚಿಯ ಮಂಕುತಿಮ್ಮ. ತಲೆಯಲಾರನೆ ಬೊಮ್ಮ ಭೀಮತ್ಸ ರೂಪಗಳ. ಭಗವಂತ ಎಂಥ ರೂಪ ತೊಟ್ಟಿದ್ದಾನೆ? ಒಂದ್ಸಲ ತಾವು ನೋಡ್ಬೇಕು, ಟಿ ವಿಯಲ್ಲಿ ನೋಡ್ತಾ ಇದ್ರೆ ಯಾವುದೋ ಸಮುದ್ರದ ಆಳದಲ್ಲಿ ಕೆಲವೊಂದು ಮೀನುಗಳಿದ್ದಾವೆ, ಕೆಲವೊಂದು ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಗಿಡದಲ್ಲಿ ಹಾವುಗಳನ್ನು ತೋರಿಸ್ತಾರೆ. ಅಯ್ಯೋಯ್ಯೋ ಇಂಥ ಪ್ರಾಣಿಗಳಿದ್ದಾವ, ಗೊತ್ತೇ ಇಲ್ಲ ನಮಗೆ. ಭಗವಂತ ಆ ರೂಪದಲ್ಲಿದ್ದಾನೆ. ಅದಕ್ಕೆ ಹೇಳ್ತಾರೆ, ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ. ತಿಪ್ಪೆ ರೊಚ್ಚಿನಲ್ಲಿದ್ದಂಥ ಬ್ಯಾಕ್ಟೀರಿಯಾ ಇದೆಯಲ್ಲ, ಹುಳ ಇದೆಯಲ್ಲ, ಸೊಳ್ಳೆ ಇದೆಯಲ್ಲ, ಹಂದಿ ಮಲ್ಕೊಂಡಿಲ್ವ, ಅದು ಭಗವಂತನ ರೂಪ ಅಲ್ವಾ? ಅದಕ್ಕೆ ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ ಎಲ್ಲದರೂ ಇದ್ದಾನೆ. ಮಲವೇನೋ ಹೊಲೆಯೇನೋ, ಯಾವುದು ಹೊಲಸು ಯಾವುದು ಕೊಳಕು, ಎಲ್ಲವೂ ಜೀವ ಸಂಬಂಧವಲ್ಲ. ಒಂದಕ್ಕೊಂದು ಜೀವ ಸಂಬಂಧ ಇದೆಯಲ್ಲ ಪ್ರತಿಯೊಂದಕ್ಕೂ, ಯಾಕಂದ್ರೆ ಎಲ್ಲದ ರೂಪದಲ್ಲೂ ಭಗವಂತ ಇದ್ದಾನೆ ಅಂತಿದೆಯಲ್ಲ. ಆದ್ರಿಂದ ಮನಿನದಲ್ಲಿ ನೆನೆ ಶುಚಿಯ ಮಂಕುತಿಮ್ಮ. ಮನೆ ಕಸ ಇದ್ರೂ ಕೂಡ ತ್ಯಾಜ್ಯವಾದಂತಹ ಅದರಲ್ಲೂ ಕೂಡ ಶುಚಿಯನ್ನು ನೆನಪು ಮಾಡ್ಕೋಬೇಕಾದದ್ದು. ಕಮಲ ಇರೋದು ಎಲ್ಲಿ ಸ್ವಾಮಿ? ಕೆಸರಿನಲ್ಲಿ ತಾನೆ. ಕೆಸರಿನಲ್ಲಿ ಕಮಲ ಹೇಗೆ ಆನಂದವಾಗಿದೆಯೋ, ಮಲಿನದಲ್ಲಿ ಹೇಗೆ ಶುಚಿಯಾಗಿ ಕೂತ್ಕೊಂಡಿದೆಯೋ, ಹಾಗೆ ಮಲಿನದಲ್ಲಿ ಕೂಡ ಶುಚಿಯನ್ನು ನೆನೆಯಬೇಕಾದದ್ದು ನಮ್ಮ ಮನಸ್ಸಿನ ಧರ್ಮ ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:08.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದ

0: ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
1: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
6: ಸಿಕ್ಕಿಬಿದ್ರು.
7: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
10: ಅದು ಒಂದು ಶಕ್ತಿ.
9: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
10: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
9: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ

ಪ್ರಿಯ ಶ್ರೋತೃಗಳೇ, ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಕಾವ್ಯಂ ಶ್ರೀನಿವಾಸಮೂರ್ತಿಯವರ ರಚನೆ, ಹಾಡಿದ್ದಾರೆ ಅರ್ಚನಾ ಉಡುಪಾ.

ಶ್ರೋತೃಗಳೇ, ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಗೆ ಪ್ರವೇಶಿಸಿ 25 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 9:46. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಮುಸ್ಸಂಜೆ ಮಾತು ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್, ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ವಿ ಶ್ರೀಧರ್.

ಇನ್ನು ಮುಂದೆ ಕೇಳೋಣ ಪರುವ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖಾ.

ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತೆಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಶಿವನ ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆ

0: ಮತ್ತು ಅಟಾರಿ ಪ್ರತಿನಿಧಿಗಳೇ, ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ, ಪ್ರವೇಶ ಉಚಿತ.
1: ಈಗ ಕೇಳಿ ಏಷ್ಯನ್ ಗೇಮ್ಸ್ನ ಮುಖ್ಯಾಂಶಗಳು.
2: ಅಂಡ್ ಹಿಯರ್ ಇಸ್ ದಿ ಅಪ್ಡೇಟ್ ಫಾರ್ ಟುಡೇ ಫಾರ್ ದಿ 20th ಆಫ್ ಸೆಪ್ಟೆಂಬರ್, ದಿ ಏಷ್ಯನ್ ಗೇಮ್ಸ್ 2026.
3: ಏಷ್ಯನ್ ಗೇಮ್ಸ್ 2026 ಆಯ್ಚಿ ನಗೋಯಾ.
4: ನಮಸ್ಕಾರ, ಖೇಲ್ ಕಿ ದುನಿಯಾ ಸೆ ಇಸ್ ವಕ್ತ್ ಕಿ ಸಬ್ಸೆ ಅಹಮ್ ರಿಪೋರ್ಟ್ ಲೇಕರ್ ಹಮ್ ಹಾಜಿರ್ ಹೈ. ಏಕ್ ತರಫ್ ಜಾಪಾನ್ ಕಿ ಧರ್ತಿ ಔರ್ ಆಯ್ಚಿ ನಗೋಯಾ ಕಾ ಖೇಲ್ ಮೈದಾನ್ ಹೈ, ತೋ ದೂಸರಿ ತರಫ್ ಹರ್ ಖೇಲ್ ಮೇ ಪದಕ್ ಕಿ ಉಮೀದ್ ಮೇ ಧಕ್ ಧಕ್ ಕರ್ತಿ ಕರೋಡೋ ಭಾರತೀಯೋ ಕಿ ದಿಲೋ ಕಿ ಧಡಕನ್ ಹೈ. ಆಯ್ಚಿ ನಗೋಯಾ ಏಷ್ಯನ್ ಗೇಮ್ಸ್ 2026 ಕಾ ಔಪಚಾರಿಕ ಉದ್ಘಾಟನ್ ಔರ್ ದೋ ದಿನ ಪಹಲೆ ಶುರುವಾತಿ ಮುಕಾಬಲೋ ಕೆ ರೋಮಾಂಚ್ ಕೆ ಬಾದ್ ಆಜ್ ಸೆ ಮಹಾ ಮುಕಾಬಲೆ ಔರ್ ಪದಕೋ ಕಿ ದೌಡ್ ಮೇ ಏಕ್ ದೂಸರೆ ಕೋ ಪಛಾಡ್ ಕರ್ ಆಗೇ ನಿಕಲ್ನೆ ಕಿ ಹೋಡ್ ಶುರು ಹೋ ಚುಕಿ ಹೈ.
5: ಏಷ್ಯಾ ಕೆ 45 ದೇಶೋ ಕೆ ಸರ್ವಶ್ರೇಷ್ಠ ಅಥ್ಲೀಟ್

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:10:34 ಆಗಲಿದೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಳವಿಕಾ ಖಾನನ್ ಅವರ ಹಾಡುಗಾರಿಕೆ ಕೇಳುವಿರಿ.

0: ಆತ್ಮೀಯ ಕೇಳುಗರೆ, ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಳವಿಕಾ ಖಾನ್ ಅವರ ಹಾಡುಗಾರಿಕೆ ಕೇಳಿದಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಶ್ರೋತೃಗಳೇ, ಇಂದು 11:00 ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 08272 22

0: 8558 ಮತ್ತೊಂದು ದೂರವಾಣಿ ಸಂಖ್ಯೆ 08272228129. ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. ಶ್ರೋತೃಗಳೇ, ಸಮಯ 10:41:33 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಆತ್ಮೀಯ ಶ್ರೋತೃಗಳೇ, ಗಾನ ಬಜಾನ ಕಾರ್ಯಕ್ರಮವನ್ನು ನಿಮಗೆ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಟ್ಟಂಗಡ ರವಿ ಸುಬ್ಬಯ್ಯ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಭಂಡಾರ್ ಚಿತ್ರದ ಗೀತೆಯನ್ನು. ಹಾಡಿದರೆ ಶಿವಹರಿ ವರ್ಮ, ಹಾಗೂ ಸಂಗೀತ ಶಿವಹರಿ ವರ್ಮ ಅವರು ನೀಡಿದ್ದಾರೆ.

0: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
1: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
1: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ.

ಆತ್ಮೀಯ ಶ್ರೋತೃಗಳೇ, ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಜಾವೇದ್ ಅಲಿ ಹಾಗೂ ರೋಶನಿ ಪಟ್ಟಕ್ ಅವರ ಸ್ವರದಲ್ಲಿ ಬಿಹು ಅಟ್ಯಾಕ್ ಚಿತ್ರದ ಈ ಗೀತೆಯನ್ನು. ಸಂಜೀವ್ ಶ್ರೀವಾತ್ಸವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶ್ವಜಿತ್ ಭಟ್ಟಾಚಾರ್ಯಜಿ.

ಶ್ರೋತೃಗಳೇ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. 2025-26 ಸಾಲಿಗಾಗಿ SSLC ಮತ್ತು 2ನೇ ವರ್ಷದ PUC ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ KS ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ದಿನಾಂಕ 15/11/2026 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಇವರು ತಿಳಿಸಿದ್ದಾರೆ.

2026 27ನೇ ಸಾಲಿಗೆ ಐಐಟಿ ಐಐಐಟಿಗಳಲ್ಲಿ ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ನೀಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2026.

ಶ್ರೋತೃಗಳೇ, 11 ಗಂಟೆಗೆ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272222288. ಮತ್ತೊಂದು ಸಂಖ್ಯೆ 08272222289. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ ಅವರಿಂದ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಲ್ಝೈಮರ್ಸ್ ದಿನ ಆಚರಣೆ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ ಹಾಗೂ ಸ್ಲೀಪ್ ಅಪ್ನಿಯ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರೇಯ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬಗ್ಗೆ ಮಾತಾಡ್ತಾರೆ ಬಿಎಸ್ ಎಣಗಿ. ಒಂದು ಗಂಟೆ 20 ನಿಮಿಷಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ.

0: ಮಧ್ಯಾಹ್ನ 1:30ಕ್ಕೆ ನಮ್ಮ ನಿಲಯದಿಂದ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಗೀತಮಾಧುರ್ಯ.
1: ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಗೆ, ಅಂದಾದ ಚಂದಾದ ಅಂದಾದ ಚಂದಾದ ಮಾಯಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ.
2: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ.
0: ನೀವು ಹಾಡ್ತೀರಾ?
1: ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 27ರಂದು
0: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಪೂರಣ.

0: ಕೂಡಿದೆ.
1: ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು
0: 0822 2228 2285 8 ಮತ್ತೊಂದು ದೂರವಾಣಿ ಸಂಖ್ಯೆ 2281 2289
1: ಗೀತಮಾಧುರ್ಯ

ಆತ್ಮೀಯ ಶ್ರೋತೃಗಳೇ, ಇಂದು ಅಪರಾಹ್ನ 4 ಗಂಟೆಗೆ ನಮ್ಮ ನಿಲಯದಿಂದ ಕನ್ನಡ ಭಕ್ತಿಗೀತೆಗಳನ್ನು ಕೇಳುವಿರಿ. 4:30ಕ್ಕೆ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. 5:00 ನಮ್ಮ ನಿಲಯದಿಂದ ಮಹಿಳಾ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾನಿಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು PM ಜಗದೀಶ್. ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ಸಂಜೆ 6:51ಕ್ಕೆ ಕೃಷಿ ರಂಗ, ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಾಣೆ ಕುರಿತು ಮಿಲನ ಭರತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. ನಂತರ ಹವಾಮಾನ ವರದಿ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.

ರಾತ್ರಿ 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ರಾತ್ರಿ 8:00ಗೆ ಬೆಂಗಳೂರು ಕೇಂದ್ರದಿಂದ ಶ್ರೀಗಂಧ ವಾಟ್ಸಪ್ ಆಧಾರಿತ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರಂಜನ್ ಅವರಿಂದ ಡಾಕ್ಟರ್ ಡಿ.ಆರ್. ನಿರಂಜನ್ ಅವರಿಂದ ಹಾಡುಗಾರಿಕೆ ಕೇಳಿದ್ರಿ. ರಾತ್ರಿ 10:00ಗೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಂ.ಕೆ. ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೋರ್ಕರ್. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಶರೀರದಿಂದ ಹಾರಿಹೋದಂತಹ ಪ್ರಾಣ ಪಕ್ಷಿ ಮತ್ತೆಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೆ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು,

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ. ಸಮಯ 11:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ. ಸಮಯ 11:02:14 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
3: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು.
3: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು
1: ಶ್ರೋತೃಗಳೇ, ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ದೂರವಾಣಿ ಸಂಪರ್ಕ ಸಂಖ್ಯೆಗಳು 0827227285558, ಮತ್ತೊಂದು ಸಂಖ್ಯೆ 0827227829. ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನನ್ನೊಂದಿಗೆ ಇದ್ದಾರೆ ಎಂ ಶಕುಂತಲಾ ಅವರು.
0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಹಾಗೆಯೇ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರವಿಯವರೇ, ಇವತ್ತಿನ ಏನು ವಿಶೇಷ ಅನ್ನೋದಕ್ಕಿಂತ ನಿಮಗೂ ಕೂಡ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ತಮಗೂ ಕೂಡ ಸ್ವಾಗತ.
0: ವಿಶೇಷ
1: ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಂತ ಹೇಳಿದ್ರೆ, ವಿಶ್ವ ಶಾಂತಿ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಶಾಂತಿ ಸಮಾಧಾನದಿಂದ ಇದ್ದರೆ ಮಾತ್ರ ಎಲ್ಲರಿಗೂ ಕೂಡ ನೆಮ್ಮದಿಯ ಜೀವಮಾನ ಸಾಧ್ಯ. ಪ್ರಪಂಚದೆಲ್ಲೆಡೆ ನಾವು ಈಗ ನೋಡ್ತಾ ಇರತಕ್ಕಂಥದ್ದು ಬಹಳ ಒಂದು ಕಷ್ಟದ ವಾತಾವರಣ ಕಾಣ್ತಾ ಇದೆ. ಎಲ್ಲೆಲ್ಲೂ ನೋಡಿದ್ರು ಯುದ್ಧ, ಎಲ್ಲರಿಗೂ ಕೂಡ ತಮ್ಮದೇ ಸ್ವಾರ್ಥದ ಚಿಂತೆ ಈ ರೀತಿ ಆಗಿರೋದ್ರಿಂದ ಆ ವಿಶ್ವ ಶಾಂತಿ ದಿನಕ್ಕೆ ಹೇಗೆ ಅರ್ಥ ಬರ್ತದೆ ಅಂತ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ.
0: ಅಲ್ಲ, ಮೊಟ್ಟ ಮೊದಲನೇದಾಗಿ ಶಾಂತಿ ಅಂದರೆ ಏನು?
1: ಶಾಂತಿ ಅಂದರೆ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಯಾವುದೇ ರೀತಿಯ ಜಗಳ ಗಲಾಟೆ ಮನಸ್ತಾಪಗಳಿಲ್ಲದೆ ಒಂದು ರೀತಿಯ ಶಾಂತ ವಾತಾವರಣದಿಂದ ನಡ್ಕೊಳ್ಳುವಂಥದ್ದು ಅಂತ ಹೇಳ್ಬೋದು.
0: ಅಂದರೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಡೆದುಕೊಂಡು ಹೋಗುವಂಥ. ಈಗ ಸಮಾಜದಲ್ಲಿ ನಾವು ಕೂಡ ಒಂದು ಭಾಗ, ಸಮಾಜದ ಒಂದು ಭಾಗ ಪ್ರತಿಯೊಬ್ಬರು ಕೂಡ ಶಾಂತಿಯನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮಿಂದ ಏನು ಮಾಡಬಹುದು ಅಂತ ನೀವು ಹೇಳ್ತೀರಿ?
1: ಆದಷ್ಟು ನಮ್ಮ ಬಗ್ಗೆ ನಾವು ತಿಳ್ಕೊಂಡು ನಾವೇ ಆದಷ್ಟು ಸಮಾಧಾನದಿಂದ ಇರುವಂಥದ್ದು ಒಳ್ಳೆಯದು. ಅದೇ ರೀತಿ ಪ್ರಪಂಚದ ಪ್ರತಿಯೊಬ್ಬರು ಸಮಾಧಾನದ ಚಿತ್ತರಾಗಿದ್ದರೆ, ಯಾರ ಜೊತೆನೂ ಜಗಳಕ್ಕೆ ಹೋಗದೆ ತನ್ನ ಸ್ವಾರ್ಥ ಸಾಧನೆಗಾಗಿ ಇನ್ನೊಬ್ಬರನ್ನ ಕೆಣಕದೆ ಇದ್ರೆ, ಎಲ್ಲರೂ ಆ ರೀತಿ ಇದ್ರೆ ಅದು ಆಟೋಮೆಟಿಕ್ ಆಗಿ ಶಾಂತಿ ಸ್ಥಾಪನೆ ಆದ ರೀತಿ ಆಗ್ತದಲ್ಲ.
0: ಅಲ್ಲ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಜಗತ್ತಿನಲ್ಲಿ ನೀನು ಬದಲಾವಣೆ ಆದರೆ ಒಬ್ಬ ಮೂರ್ಖ ಬದಲಾವಣೆ ಆದಂತೆ.
1: ಹೌದು,
0: ಅಂದ್ರೆ ಕಡಿಮೆ ಆದಂತೆ, ಮೂರ್ಖರ ಸಂಖ್ಯೆ ಕಡಿಮೆ ಆದಂತೆ. ಮೊದಲು ನೀನು ಬದಲಾವಣೆ ಬದಲಾಕು, ನೀನು ಮೊದಲು ಬದಲಾಕು, ಒಬ್ಬ ಮೂರ್ಖ ಜಗತ್ತಿನಲ್ಲಿ ಕಡಿಮೆ ಆದಂತೆ ಅಂತ ಹೇಳ್ಬಿಟ್ಟಿದ್ದಾರೆ.
1: ಅಂದ್ರೆ ಮೂರ್ಖತೆ ಕಡಿಮೆ ಆದ್ರೆ ಶಾಂತಿ ನೆಲೆಸುತ್ತೆ ಅನ್ನೋದಕ್ಕೆ
0: ಮೌಢ್ಯತೆಯಿಂದ ದೂರ ಇರಿ.
1: ಹೌದು
0: ಅಂತ. ಮತ್ತೆ ವಾಸ್ತವವನ್ನ ಪ್ರೀತಿ ಮಾಡಿ, ವಾಸ್ತವಕ್ಕೆ ಹತ್ತಿರವಾಗಿ ಬದುಕನ್ನ ನಡೆಸಿ ಅಂತ. ಈಗ ನೀವು ಆರಂಭದಲ್ಲಿ ಹೇಳಿದ್ರೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಈ ಜಗಳ ಮಾಡಿಕೊಳ್ಳದೆ ನಾವು ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಈ ಜಗಳ ಅಂತ ಬಂದಾಗ ಎಷ್ಟೆಲ್ಲ ವಿಭಾಗಗಳು ಇದೆ ನಮ್ಮ ಒಂದು ಜಗತ್ತಿನಲ್ಲಿ? ಕಚೇರಿ ಇದೆ, ಮನೆ ಇದೆ, ಮನೆಗಳಲ್ಲಿ ಈ ಮದ್ಯಪಾನ ಧೂಮಪಾನ ಕುಟುಂಬದವರಿಗೆ ಇಷ್ಟ ಆಗಲ್ಲ, ಅಂತಹ ಸಂದರ್ಭದಲ್ಲಿ ಜಗಳಗಳು ಶುರುವಾಗುತ್ತೆ. ಈಗ ಧೂಮಪಾನ ಮಾಡೋದ್ರಿಂದ ಏನು ದುಷ್ಪರಿಣಾಮ, ಮದ್ಯಪಾನಕ್ಕೆ ದಾಸರಾಗೋದ್ರಿಂದ ಏನು ದುಷ್ಪರಿಣಾಮ, ಏನಾಗುತ್ತೆ ಕುಟುಂಬ ಅಂತ ಹೇಳುವಾಗ

0: ಮನೆಯ ಗೃಹಿಣಿ ಹೇಳ್ತಾಳೆ, ನಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು, ಒಂದು ಗೌರವಯುತವಾಗಿ ಬೆಳೆಸಬೇಕು, ಉತ್ತಮ ವಾತಾವರಣವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕನಸನ್ನು ಕಾಣ್ತಾಳೆ. ಅದಕ್ಕೆ ಏನಾಗುತ್ತೆ ಅಂದರೆ ಮತ್ತೊಬ್ಬರು, ಇಲ್ಲ ಅದು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನಗೆ ಏನು ಅಂದರೆ ನನಗೆ ಅದು ಇಷ್ಟ ಆಗಿದೆ, ನಾನು ಮದ್ಯಪಾನ ಮಾಡಬೇಕು, ಧೂಮಪಾನ ಮಾಡಬೇಕು ಅಂತ. ಆ ದುಶ್ಚಟಗಳಿಂದ ಇಡೀ ಒಂದು ಸಂಸಾರವೇ ನಾಶವಾಗುವಂತಹ ಸಾಧ್ಯತೆ ಇದೆ ಅಂದಾಗ ಎಷ್ಟೆಲ್ಲ ಲಾಸ್ ಆಗುತ್ತಲ್ವಾ ಮಕ್ಕಳಲ್ಲಿ, ಎಷ್ಟೆಲ್ಲ ಪ್ರತಿಭೆ ಇರುತ್ತೆ, ಆ ಮಕ್ಕಳನ್ನು ಕೂಡ ಕೊಂದು ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭಗಳನ್ನು ನಾವೆಷ್ಟೋ ಕುಟುಂಬಗಳಲ್ಲಿ ನಾವು ನೋಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ವಿಶ್ವಶಾಂತಿ ದಿನ ಅಂತಂದರೆ ಕುಟುಂಬಗಳಿಂದನೇ ಅದು ಆರಂಭ ಆದರೆ, ಅಂದರೆ ಒಂದು ಶಾಂತತೆಯನ್ನು ನಿರ್ಮಾಣ ಮಾಡುವತ್ತ ಎಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ನಿಜವಾಗಿ ಒಂದು ಸುಂದರ ಕುಟುಂಬ ಆಗುತ್ತೆ, ಸುಂದರ ಕುಟುಂಬ ಸುಂದರ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳೋಣ.
1: ಸುಂದರವಾಗಿ ಶಾಂತಿಯುತವಾಗಿ
0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ವಿಶ್ವ ಶಾಂತಿ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ಕಾರ್ಯಕ್ರಮವನ್ನು ಆರಂಭ ಮಾಡುವ ಮುನ್ನ ಒಂದು ಸೂಚನೆಯನ್ನು ಹೇಳಬೇಕಲ್ಲ. ಏನಪ್ಪಾ ಅಂತಂದರೆ, ಯಾವುದೇ ರಾಜಕೀಯ ಪಕ್ಷಗಳ ಕುರಿತಾಗಿ ಚರ್ಚೆ ಮಾಡುವಂತಿಲ್ಲ, ಮತ್ತು ಅಸಂಸದೀಯ ಪದಗಳು ಅನ್ಪಾರ್ಲಿಮೆಂಟರಿ ವರ್ಡ್ಸನ್ನು ಬಳಸುವಂತಿಲ್ಲ, ಯಾವುದೇ ವ್ಯಕ್ತಿಯ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವಂತಿಲ್ಲ. ಈ ಕಾರ್ಯಕ್ರಮ ಇರುವಂತಹದ್ದು ಮಾಹಿತಿ ಮತ್ತು ಮನರಂಜನೆಗಾಗಿ ಅಂತ ಹೇಳ್ತಾ ಯಾರು ಕರೆಯನ್ನು ಮಾಡ್ತಾರೋ ಅವರು ಅವರ ಇಷ್ಟದ ಹಾಡನ್ನು ಹೇಳಬೇಕು, ಅವರ ಪರಿಚಯದೊಂದಿಗೆ ಯಾಕಾಗಿ ಇಷ್ಟ ಅಂತ ಕೂಡ ಅವರು ಹೇಳಬೇಕಾಗತ್ತೆ. ಮತ್ತು ಒಂದು ನುಡಿಗಟ್ಟನ್ನು ನಾವು ಕೊಡುತ್ತೇವೆ, ಅದಕ್ಕೆ ವಾಕ್ಯವನ್ನು ಅವರು ಹೇಳಬೇಕು. ಮೊದಲ ಕರೆ ಯಾರ್ದು ಅಂತ ನೋಡೋಣ.
1: ಮೊದಲ ಕರೆ ಬರೋದಕ್ಕಿಂತ ಮುಂಚೆ ಒಂದು ಹಾಡನ್ನು ನಾವೇ ಕೇಳಿಸೋಣ ಅಂತಿದ್ದೀನಿ ಅವರಿಗೆ.
0: ಕನಸುಗಾರ
1: ಚಿತ್ರದಿಂದ ಒಂದು ಹಾಡನ್ನು ಕೇಳಿಸೋಣ ಅವರಿಗೆ
0: ಕರೆ ಬರುವ ತನಕ.
1: ಹೌದು.

0: ಮೊದಲ
1: ಶ್ರೋತೃಗಳೇ.
0: ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು. ನಿಮ್ಗೆ ಎಲ್ಲರಿಗೂ ಶಾಂತಿಯ ದಿನ ಶುಭಾಶಯ ಸರ್. ಎಲ್ಲ ಕೇಳುವವರಿಗೆ, ಎಲ್ಲ ಸಿಬ್ಬಂದಿ ಅವರಿಗೆ ಸರ್.
0: ಆಗ್ಲಿ, ತಮಗೂ ಕೂಡ ಶುಭಾಶಯ.
1: ಥ್ಯಾಂಕ್ ಯು ಸರ್.
2: ಸರಸ್ವತಿ ಅವರೇ ನಮಸ್ಕಾರ.
1: ನಮಸ್ಕಾರ ಮೇಡಮ್, ನಮಸ್ಕಾರ.
2: ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್.
2: ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ ಅಂತ ಕೇಳಬಹುದಾ?
1: ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಮೇಡಮ್, ಎಲ್ಲರಿಗೂ ಅದು ಅನ್ವಯ ಆಗ್ತದೆ ಮೇಡಮ್. ಮಕ್ಕಳಿಗೆ, ಸೋತೃಗಳಿಗೆ, ಎಲ್ಲ ಕೇಳುವ ರೇಡಿಯೋ ಕೇಳುವ ಬಂಧುಗಳಿಗೆ, ಎಲ್ಲರಿಗೆ ಅನುಕೂಲ ಆಗ್ತದೆ ಮೇಡಮ್.
2: ಯಾವ ಕಾರ್ಯಕ್ರಮ ಕೇಳಿದ್ರಿ?
1: ನೋಡಿ, ಮಕ್ಕಳ ಚಿಂತಲೋಕದಲ್ಲಿ, ಕಥಲೋಕದಲ್ಲಿ, ಇವರ ಹೆಬ್ಬಿ ಅವರ, ಇವರ
2: ಪ್ರದೀಪ್ ಕುಮಾರ್ ಹೆಬ್ರಿ ಅವರದು,
1: ನೀವು ಕತೆ ಆ ವಿಷಯವನ್ನು ಹೇಳಿ ಒಂದು ಚಿತ್ರಗೀತೆ ಹಾಕಿದ್ದೀರಲ್ಲ ಮೇಡಮ್, ಕಾರ್ಯಕ್ರಮ ಕೊಟ್ಟಿದ್ದೀರಿ.
2: ಯುವ ವಾಣಿ ಕಾರ್ಯಕ್ರಮ ಹೇಳ್ತಾ ಇದ್ದೀರಲ್ವಾ?
1: ಯುವವಾಣಿ.
2: ಏನು ಅರ್ಥ ಆಯ್ತು ಅದ್ರಲ್ಲಿ? ಏನ್ ತಿಳ್ಕೊಂಡ್ರಿ?
1: ಕೇಳ್ತಾರೆ ಮೇಡಮ್, ಅವರಿಗೆಲ್ಲ ಅದು ಮನಮುಟ್ಟುವಂತ ಕೆಲಸ ಆಗಿದೆ ಅಂತೆ. ಒಳ್ಳೆ ಕಾರ್ಯಕ್ರಮ, ಎಲ್ಲರನ್ನು ನೋಡಿಕೊಳ್ಳುವುದು, ಮತ್ತೆ ಹಿಂಸೆ ಮಾಡಬಾರ್ದು, ಮಕ್ಕಳನ್ನು ಆಗ್ಲಿ, ಹಿರಿಯರನ್ನಾಗ್ಲಿ ಅಂತ ಹೇಳಿ ಅದನ್ನು ಒಂದು ಒಳ್ಳೆ ಮಾತು ಹೇಳಿದ್ದೀರಿ ನೀವು.
2: ಆಕಾಶವಾಣಿಯ ಮಾತುಗಳನ್ನ, ಆಕಾಶವಾಣಿಯ ಮಾತುಗಳನ್ನ ನೀವು ಕೇಳಿದ್ದೀರಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ
1: ಇದ್ದೆ. ನಾವು ಕೇಳಿದ್ದೆ, ಶ್ರೋತೃಗಳೆಲ್ಲರೂ ಕೇಳಿರ್ಬೋದು, ಆದ್ರೆ ಇಲ್ಲಿ ರೇಡಿಯೋ ಕೇಳುವ ಬಂಧುಗಳು ಸಹ ಕೇಳಿದ್ರ ಮೇಡಮ್ ಅದನ್ನು. ಒಳ್ಳೆ ಕಾರ್ಯಕ್ರಮ ಅಂತೆ.
2: ತುಂಬಾ ಸಂತೋಷ ಆಯ್ತು, ನಿಮ್ಮ ಹೀಗೆ ಕರೆ ಮಾಡ್ತಾ ಇರಿ. ಮತ್ತೆ ಈಗ ನಿಮ್ಮ ನೆಚ್ಚಿನ ಹಾಡು ಯಾವುದು ಅಂತ ಹೇಳಿಲ್ಲ.
1: ನನಗೆ ಅಂಜನ ಗಂಡು ಚಿತ್ರದಿಂದ ಪ್ರೀತಿಯಲ್ಲಿ ಇರು ಸುಖ ಗೊತ್ತಿರಲ್ವಲ್ಲ.
2: ಯಾಕಾಗಿ ಇಷ್ಟ ಸರಸ್ವತಿ ಅವರಿಗೆ?
1: ನನಗೆ ನಿಮ್ಮಲ್ಲೆಲ್ಲ ಎಲ್ಲರಲ್ಲಿ ಪ್ರೀತಿ ಭಾವನೆ ಉಂಟು ಮೇಡಮ್. ಎಲ್ಲ ಶ್ರೋತೃಗಳಲ್ಲಿ ಪ್ರೀತಿ, ಸಿಬ್ಬಂದಿಯವರಲ್ಲಿ ಪ್ರೀತಿ, ನಮ್ಮ ಕೆಲಸದಲ್ಲಿ ಅವರಲ್ಲಿಯೂ ಪ್ರೀತಿ, ಯಾರು ಬಂದ್ರು ನಮ್ಮ ಅಂಗಡಿಗೆ ಅವರಲ್ಲಿಯೂ ಪ್ರೀತಿ ನನಗೆ.
2: ಆಕಾಶವಾಣಿಗೂ ಕೂಡ ಶ್ರೋತೃಗಳು ಅಂತಂದ್ರೆ ಅಷ್ಟೇ ಪ್ರೀತಿ ವಿಶ್ವಾಸ.
1: ಹೌದು ಮೇಡಮ್.
2: ಅಲ್ವಾ,
1: ಯಾರಲ್ಲಿ ನನಗೆ ಕೋಪ ಇಲ್ಲ, ಯಾರಲ್ಲಿ ಇದು ದೋಷ ಇಲ್ಲ, ಎಲ್ಲರಲ್ಲಿ ಪ್ರೀತಿ ಭಾವನೆ ನನಗೆ.
2: ಅಲ್ಲ, ನೀವು ಯಾವಾಗ್ಲೂ ಕೋಪ ಮಾಡ್ಕೊಳ್ಳಲ್ವಾ?
1: ನಾನು ಯಾವಾಗಲೂ ಕೋಪ ಮಾಡಲ್ಲ ಮೇಡಮ್.
2: ಅಲ್ಲ, ಈಗ ಕೋಪ ಮಾಡ್ಕೊಳ್ಬಾರ್ದು ಅಂದ್ರೆ ಹೇಗೆ ನಮ್ಮ ಜೀವನ ಶೈಲಿ ಇರ್ಬೇಕು?
1: ನಾನು ಕೋಪ ಮಾಡುದಿಲ್ಲ.
2: ಸರಸ್ವತಿ ಅವರೇ
1: ಹೇಳಿ ಮೇಡಮ್,
2: ಆಕಾಶವಾಣಿ ಏನು ಮಾತಾಡುವಾಗ ನೀವು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ, ಯಾಕೆ? ಈಗ ನೀವು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀರಲ್ವಾ? ಕೋಪ ಮಾಡ್ಕೊಳ್ದೇನೆ ಬದುಕನ್ನ ಸಾಗಿಸ್ಬೇಕು ಅಂದ್ರೆ ಯಾವ ರೀತಿ ಇರ್ಬೇಕು ಮನುಷ್ಯ?
1: ಮನುಷ್ಯ ಅಂದ್ರೆ ನಾವು ಅವರು ಎಂತಾದ್ರೂ ನಮ್ಗೆ ಕೆಲಸದಲ್ಲಿ ಆಗ್ಲಿ, ಎಲ್ಲಿಯಾದ್ರೂ ಆಗ್ಲಿ, ಮನೆಯಲ್ಲಿ ಆಗ್ಲಿ, ಎಂತಾದ್ರೂ ಹೇಳ್ತಾರೆ ಮೇಡಮ್. ಹೇಳಿದ್ರೆ ಅದನ್ನ ನಾವು ಕಿವಿಗೊಟ್ಟು ಕೇಳ್ತೇವೆಲ್ಲ, ಮತ್ತೆ ಅವರಿಗೆ ಉತ್ತರ ಹೇಳದೆ ನಮ್ಮ ಅಷ್ಟಕ್ಕೆ ನಾವು ಕೆಲಸ ಮಾಡಿದ್ರೆ ನಮ್ಮ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ.
2: ಓಹೋಹೋಹೋ, ಅಂದ್ರೆ ಊರಿನ ಉಸಾಬರಿ ಬೇಡ, ನಿನ್ನ ಪಾಡಿಗೆ ನೀನಿರು ಅಂತ ಹಿರಿಯರು ಹೇಳ್ತಾರೆ ಅಲ್ವಾ? ಶಾಲೆಗೆ ಹೋಗುವಾಗ ನಮ್ಮ ಅಮ್ಮ ಹೇಳ್ತಾ ಇದ್ರು, ನಿನ್ ಕೆಲ್ಸ ಆಯ್ತು, ನೀನಾಯ್ತು, ನಿನ್ ಪಾಠ ಆಯ್ತು, ನಿನ್ ಊಟ ಆಯ್ತು, ನಿನ್ ಆಟ ಆಯ್ತು, ಯಾರೊಟ್ಟಿಗೂ ಜಗಳ ಮಾಡ್ಕೊಳ್ಬಾರ್ದು, ಸೀದಾ ಮನೆಗೆ ಬರ್ಬೇಕು ಅಂತ. ಅಲ್ಲ, ಮಕ್ಕಳಿಗೆ ಅಮ್ಮ ಹಾಗೆ ಹೇಳ್ ಕಳ್ಸೋದು, ಹಾಗಿರ್ತಾರ ಮಕ್ಕಳು?
1: ಕೆಲವರು ಇರ್ತಾರೆ, ಕೆಲವರು
2: ನೋಡಿ ನೀವು ಅಲ್ಲಿ ಭೇದ ಭಾವ ಮಾಡ್ಬಿಟ್ರಾ? ಕೆಲವರು ಇರ್ತಾರೆ ಹಾಗೇನೆ, ಅವರವರ ಒಂದು ಪರಿಸ್ಥಿತಿಯಲ್ಲಿ, ಅವರು ನಡ್ಕೊಳ್ಳುವಂತಹ ರೀತಿಯಲ್ಲಿ. ಈಗ ನಮ್ಮ ನಿರೂಪಕರು ಹೇಳಿದ್ರಲ್ಲ ಆರಂಭದಲ್ಲಿ, ಸಹನೆ ತಾಳ್ಮೆಯಿಂದ ಇರಬೇಕು ಅಂತ. ಮಕ್ಕಳಿಗೆ ನಾವು ಅದು ಹೇಳಕ್ ಆಗಲ್ಲ ಅಲ್ವಾ? ನೋಡೋಣ, ಆಕಾಶವಾಣಿಯಿಂದ ಏನಾದರೂ ಪ್ರಯತ್ನ ಪಡಬಹುದಾ ನಮ್ಮ ಮಕ್ಕಳನ್ನ ಒಂದು ತಾಳ್ಮೆ ಸಹನೆಯ ಒಂದು ಬಂಧನದಲ್ಲಿ ಸಿಲುಕ್ಸೋದಿಕ್ಕೆ ಅಂತ. ತುಂಬಾ ಸಂತೋಷ ಆಯ್ತು, ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರಿ. ವಿಶ್ವ ಶಾಂತಿಯ ದಿನ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದೀರಾ. ಈಗ ಒಂದು ನುಡಿಗಟ್ಟು ನಿಮಗೆ ಸರಸ್ವತಿ ಅವರೇ.
0: ಸರಸ್ವತಿ ಅವರೇ, ನುಡಿಗಟ್ಟು ಅರೆದು ಕುಡಿಸು, ಇದಕ್ಕೆ ಒಂದು ವಾಕ್ಯ ಮಾಡಿ ಹೇಳ್ತೀರಾ? ಅರೆದು ಕುಡಿಸು.

0: ಮರೆದು ಕುಳಿತಂದ್ರೆ ನಾವು ಯಾರನ್ನು ತಪ್ಪು ಮಾಡಿದನ್ನು ನಾವು ನಮ್ಮ ಮೇಲೆ ಅರಿಸಿದಕ್ಕೆ ಅರೆದು ಕುಳಿಸುತ್ತವೆ.
1: ಅದಕ್ಕೆ ಅರ್ಥ ಕೂಡ ಇದೆ,
0: ಯಾವ್ದಾದ್ರು ತಪ್ಪು ಮಾಡಿದಕ್ಕೆ.
1: ಅಲ್ಲ, ಈಗ ಅರ್ಥ ಹೇಳ್ತಾರೆ ಕೇಳಿಸ್ಕೊಳ್ಳಿ ಸರಸ್ವತಿ ಅವರೇ.
2: ಅರೆದು ಕುಡಿಸು ಅಂತ ಹೇಳಿದ್ರೆ ಚೆನ್ನಾಗಿ ತಿಳಿಯೋ ರೀತಿಯಲ್ಲಿ ಹೇಳ್ಕೊಡಿ ಅಂತ.
0: ಆದ್ರೆ ನಾವು ಒಂದು ಮಕ್ಕಳಿಗೆ ಆಗ್ಲಿ ನಾವು ಬೇರೆಯವರಿಗೆ ಆಗ್ಲಿ ನಾವು ಒಳ್ಳೆ ರೀತಿಯಲ್ಲಿ ಹೇಳಿಕೊಡುವುದು ಅದು ಒಳ್ಳೆ ರೀತಿಯಿಂದ ನನ್ನ ಅನಿಸಿಕೆ.
1: ಚೆನ್ನಾಗಿ ಅರೆದು ಕುಡಿಸೋಣ ಅಂತ ಅಲ್ವಾ, ತಿಳುವಳಿಕೆ ಹೇಳೋಣ ಅಂತ.
0: ಹೌದು,
1: ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ವಾಕ್ಯ ಹೇಳಿದ್ದೀರಿ, ತಮಗೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ.
2: ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿ ಈಗ ಅಂಜರಗಂಡು ಚಿತ್ರದಿಂದ ಪ್ರೀತಿಯಲ್ಲಿ ಇರೋ ಸುಖ.

0: ಇನ್ನು ಇವತ್ತು ವಿಶ್ವ ಶಾಂತಿಯ ದಿನ ಅಂತ ನಾವು ಮಾತನಾಡ್ತಾ ಇದ್ವಿ. ಒಬ್ರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ, ಯಾರಿರಬಹುದು ಕೇಳೋಣ. ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ.
1: ಹಲೋ
0: ಹಲೋ, ನಮಸ್ತೆ.
1: ಹಲೋ ಹಲೋ
2: ನಮಸ್ತೆ ಸರ್, ನಾನು ಮಂಗಳೂರಿಂದ.
0: ಹಲೋ ನಮಸ್ತೆ,
1: ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
2: ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಡಿ ಸರ್ ನಾನು. ನಮಸ್ತೆ.
1: ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಡಿ
2: ಕಲ್ಲಾಡಿ ಸರ್ ನಮ್ಮೂರಿನ ಹೆಸರು. KALLADI.
0: ಹೇಗಿದ್ದೀರಿ?
2: ಆರಾಮಿದ್ದೆ. ಚೆನ್ನಾಗಿದ್ದೆ ಮೇಡಮ್, ನೀವೆಲ್ಲ?
0: ನಾವು ಚೆನ್ನಾಗಿದ್ದೀವಿ. ಮತ್ತೆ ಜನಪದ ಗೀತೆಗಳನ್ನೆಲ್ಲ ಚೆನ್ನಾಗಿ ಹಾಡ್ತಿರಲ್ಲ ನೀವು. ಕಣ್ಣು ಕಾಣುವ ತನಕ, ಬೆನ್ನು ಬಾಗುವ ತನಕ,
2: ಏನೋ ಒಂದು ಒಲವು. ನಾನು ಸಿನಿಮಾ ಗಾಯಕ ಆಗಬೇಕಿತ್ತು.
0: ಏನೋ ಒಂದು ಅಲ್ಲ,
2: ಒಂದು ಒಲವು ಹಾಡಬೇಕಂತ.
1: ಹಾಡಿನ ಮೇಲೆ ಒಲವು, ನೀ ಏನೋ ಒಲವು ಅಲ್ಲ.
0: ಏನೋ ಒಂದು ಒಲವು ಅಲ್ಲ, ಹಾಡಿನ ಮೇಲೆ ಒಲವು. ನೋಡಿ, ನಮ್ಮ ನಿರೂಪಕರು ಸರಿಯಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಏನೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸುವ ಮುನ್ನ ನಿಮ್ಮ ನೆಚ್ಚಿನ ಹಾಡು ಯಾವುದು?
2: ಅದು ಮಂಜಿನ ತೆರೆ ಸಿನಿಮಾದ್ದು ಮೇಡಮ್. ಮೊದಲ ಕರೆ ಒರಿಜಿನಲ್ ಗೀತೆ ಕೇಳಿದ್ರು, ಅದಕ್ಕಾಗಿ ನಾನು ಕೇಳಿದ್ದೇನೆ.
0: ಹೌದಾ?
2: ಅದರಲ್ಲಿ ಯೇಸುದಾಸ್ ಮತ್ತು ವಾಣಿಜಾರ ಮಾಡಿದ ಗೀತೆ ಬೇಕು.
0: ಈಗ ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ ಇಸ್ಮಾಯಿಲ್ ಅವರೇ?
2: ನಾವು ಯಾವೆಲ್ಲ ಕಾರ್ಯಕ್ರಮ ಅಂತ ನೀವು ನಮ್ಮಲ್ಲಿಗೆ, ನಾನು ಆವತ್ತೊಮ್ಮೆ ಹೇಳಿದ್ದೆ ನಮಗೆ. ನಾನು ಈಗ ಇಲ್ಲಿ ಶಾಪಿಗೆ ನಮ್ಮ ಅಂಗಡಿಗೆ 10 ಗಂಟೆಗೆ ಬಂದದ್ದು ನಾನು. ಮತ್ತೆ ನಮಗೆ ಬೆಳಿಗ್ಗೆ ನಮ್ಮ ಜಾಗದ ತೋಟದ ಕೆಲಸ ಇರ್ತದೆ, ಅದನ್ನು ಮಾಡಬೇಕು. ಆವಾಗ ನಾನು ರೇಡಿಯೋ ಕೇಳುವುದು
0: ಅಲ್ಲ, ಈಗ ನನ್ನದೇ ಹಾಡು ಕಾರ್ಯಕ್ರಮ ಇದೆ ಅಂತ
2: ಇಲ್ಲಿ ಇದ್ರೆ ಕೇಳ್ತೀನಿ ಅಷ್ಟೇ.
0: ಅಲ್ಲ, ಈಗ ಪ್ರತಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ನೀವು ನಿರಂತರವಾಗಿ ಭಾಗವಹಿಸ್ತೀರಾ ಅಲ್ವಾ?
2: ಇಲ್ಲ ಮೇಡಮ್, ನಾನೀಗ 1 ತಿಂಗಳಾಯ್ತು ಭಾಗವಹಿಸಲಿಲ್ಲ. ಅದು ಇದಕ್ಕೆ ಮಾತ್ರ ನಾ ಕಾಲ್ ಮಾಡಿದ್ದೆ ಅಂದ್ರೆ, ಅದಕ್ಕೆ 1 ಗಂಟೆ ಉಂಟಲ್ವ ಏನಾದ್ರೂ ಒಂದು.
0: ಅಲ್ಲ, ಗೀತಾ ಮಾಧುರ್ಯದಲ್ಲಿ ಭಾಗವಹಿಸಿದಿರಲ್ಲ ನೀವು.
2: ಹಾಗೆ ಈಗ ನಾ ಇದಕ್ಕೆಲ್ಲ ಕಾಲ್ ಮಾಡುದಿಲ್ಲ. ಅದೇ ನಮಗೆ ಒಂದು ತಿಂಗಳಲ್ಲಿ ಒಂದು ಕಾರ್ಯನೂ ಸಿಗುವುದಿಲ್ಲ, ಒತ್ತಿ ಒತ್ತಿಗಾಯಿ ನೋವಾಗುತ್ತೆ, ಅದಕ್ಕೆ ನಾ ಕಾಲ್ ಮಾಡುದಿಲ್ಲ ಅಷ್ಟೇ.
0: ಅಲ್ಲ, ನೀವು ಗೀತಾ ಮಾಧುರ್ಯ ಕಾರ್ಯಕ್ರಮದಲ್ಲಿ ತವರಿನ ಸಿರಿಯ ಬಗ್ಗೆ ಒಂದು ಹಾಡು ಹೇಳಿದ್ರಿ, ಕಣ್ಣು ಕಾಣುವ ತನಕ ಅಲ್ವಾ, ಬೆನ್ನು ಬಾಗುವ ತನಕ, ತಾಯಿಯ ಬಗ್ಗೆ ನೀನ್ ಬದುಕಿರ್ಬೇಕು ನಮ್ ಜೊತೆ ಅಂತ ನೀವ್ ಹೇಳಿದ್ರಲ್ಲ. ಎಷ್ಟೋ ಹೆಣ್ಣು ಮಕ್ಕಳು ಅವತ್ತು ಕಣ್ಣೀರ್ ಹಾಕಿದ್ದಾರೆ ಅವರ ತಾಯಂದ್ರನ್ನ ನೆನಪಿಸ್ಕೊಂಡು ಅಲ್ವಾ. ತುಂಬಾ ಸಂತೋಷ ಆಯ್ತು. ಈಗ ನೀವು ಯಾವುದೇ ಕಾರ್ಯಕ್ರಮವನ್ನ ಕೇಳಿಲ್ಲ, ನಾನು ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಈಗ ನಿಮಗೆ ಒಂದು ನುಡಿಗಟ್ಟು.
1: ನುಡಿಗಟ್ಟು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ, ಇದ್ರ ಬಗ್ಗೆ ಒಂದು ವಾಕ್ಯ ಮಾಡ್ತೀರಾ?
2: ಅಪರೂಪ ಕೆಮ್ಮ ಬಂದು ಹೋಗುದು ಅವರು ಎಲ್ರು ಯಾರಾದ್ರು.
1: ಅಲ್ಲ, ಅದ ಅರ್ಥ ಆಯ್ತು, ಅದ ಅರ್ಥ ಅಲ್ಲ, ಒಂದು ವಾಕ್ಯದ ರೂಪದಲ್ಲಿ ಹೇಳಿ ನೋಡು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ
2: ನಮ್ಮ ಮನೆಗೆ ಬರು ನೆಂಟರು ಬರುವವರು ಅವರು ಹಾಗೆ ಅಮಾವಾಸ್ಯೆಗೊಮ್ಮೆ ಮತ್ತೆಂತದೇನಿದ್ದೀವಿ
0: ಕೇಳಿಸ್ಕೊತಾ ಇದ್ದಾರೆ ನಿಮ್ಮ ನೆಂಟರು. ಈಗ ಅನ್ಬಿಟ್ರಲ್ಲ ಇಸ್ಮಾಯಿಲ್ ಅವರು, ನಾವು ಹೇಗೆ ಹೋಗೋದು ಅಂತ ಪ್ರತಿದಿನ ಬಂದು ಅಲ್ಲೇ ಉಳ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ?
2: ಅಲ್ಲಿ ಅದೇ ನಾ ಹೇಳಿದ್ರ, ಅವತ್ತೊಂದು ಕವಿತೆ ಬರೆದಿದ್ದಲ್ವಾ, ಮೊದಲು ಬಂದಾಗ ಮಟನ್ ಸಾರು, ಎರಡನೇ ದಿವಸ ಮೀನು ಸಾರು, ಮೂರನೇ ದಿವಸ ಬೇಳೆ ಸಾರು ಅಂತ
1: ಒಂದೊಂದಾಗಿ ಕಮ್ಮಿ ಆಗ್ತಾ ಹೋಗ್ತದೆ.
0: ಓ, ಹಾಗಿದ್ರೆ ನೆಂಟರು ಬರ್ತಾರೆ ಬಿಡಿ. ಹಾಗಿದ್ರೆ ನಿಮ್ಮ ಮನೆಯಲ್ಲಿ ನೆಂಟರು ಅನ್ನಿಸ್ಕೊಳ್ಳಲ್ಲ ಅವರು ಅಲ್ವಾ?
2: ನಾನು ವಿಷಯಕ್ಕೆ ಬೇಸತ್ಕೋಬೇಡಿ, ನನ್ನ ಹತ್ರ ಯಾರು ಮಾತಾಡ್ಲಿಕ್ಕೆ ಬರ್ತಾರೆ. ಒಮ್ಮೆ ಮಾತಾಡಿದ್ರೆ ಮತ್ತೆ ನಿನ್ನವರು 1 ಗಂಟೆ ಹೋಗುದಿಲ್ಲ, ಮಾತಾಡಿ ಮಾತಾಡಿ ಮಾತಾಡಿಸಿ ಹೋಗುದು.
0: ಅಂದ್ರೆ ಮಾಹಿತಿಯನ್ನ ಹಂಚ್ಕೊಳ್ತೀರಾ ಅಲ್ವಾ?
2: ಹೌದು ಮೇಡಮ್.
0: ಅದು ಒಳ್ಳೆಯ ಒಂದು ಸಂವಹನ ಕಲೆ. ಎಲ್ಲರಿಗೂ ಮಾತನಾಡುವ ಕಲೆ ಇರುವುದಿಲ್ಲ. ಕೆಲವರು ಮಾತನಾಡಲ್ಲ, ಕೆಲವರು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ವ್ಯಕ್ತಿಗತವಾಗಿ ನೋಡ್ತಾರೆ ಇವರೊಟ್ಟಿಗೆ ನಾವು ಮಾತನಾಡಬಹುದಾ, ನಮ್ಮ ಮನಸ್ಸು ಸರಿ ಇರುತ್ತಾ ಇವರೊಟ್ಟಿಗೆ ಮಾತನಾಡಿದ್ರೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ನಿಮಗೆ ಗೊತ್ತಿದೆಯಾ ಗುಟ್ಟು?
2: ಅದು ಗೊತ್ತುಂಟು. ನನ್ನ ಹತ್ರ ಒಬ್ಬರು ಒಂದ್ ಕಡೆ ಹೋದಾಗ ನವರ ನನ್ನ ಹತ್ರ ಮಾತಾಡಿಸಿದ್ರು ರಾತ್ರಿ ಹೊತ್ತಲ್ಲಿ, ಅವರಂತ ಅಲ್ಲಿ ಮೆಹಂದಿ ಇತ್ತು, ಮಾತಾಡಿ ಅವರು ನನ್ನ ಪೈ ಸೇರಿದ್ರು ನಿಮ್ಮ

0: यार वेंटा तो ये दोनों तलो वेंटा तो तीन चीजें करेंगे दिलवांत के लिए दरो
1: ಅಂದ್ರೆ ಮಾತಿನ ಕಲೆಯನ್ನ ಅರೆದು ಕುಡಿದು ಬಿಟ್ಟಿದ್ದೀರಾ ನೀವು?
0: ಥ್ಯಾಂಕ್ ಯು ಮೇಡಮ್.
1: ಅಲ್ಲ, ಒಟ್ಟಾರೆ ಪ್ರೀತಿಯಿಂದ ಭಾಗವಹಿಸ್ತೀರಿ, ಖುಷಿ ಖುಷಿಯಾಗಿ ಮಾತನಾಡ್ತೀರಿ, ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳ ಜೊತೆ ನಿಮ್ಮ ಅನುಭವವನ್ನ ಹಂಚಿಕೊಳ್ತೀರಿ ಅಲ್ವಾ? ಅತಿಥಿಗಳು ಅಂತ ಅಂದ್ರೆ ದೇವರ ಸಮಾನ ಅಂತ ಹೇಳ್ತೀವಿ ಅಲ್ವಾ? ಅತಿಥಿಗಳು ಮನೆಗೆ ಬರಬೇಕು, ನಾವು ಊಟ ಬಡಿಸಿದಾಗ ಅವರು ಊಟ ಮಾಡಿ ನೆಮ್ಮದಿಯಿಂದ ಹರಸಿ ಹೋಗಬೇಕು ಅಂತ ಹೇಳ್ತಾರೆ ಹಿರಿಯರು.
0: ಒಂದು ಮೇಡಮ್, ಈಗ ವಿಷಯ ಏನಂದ್ರೆ ನಮ್ಮ ಇದು ಮನೆ ಇರುದು ಸ್ವಲ್ಪ ಒಳಗಡೆ ಬರ್ಬೇಕು, 5 ನಿಮಿಷ ಇದ ಗಾಡಿಯಲ್ಲಿ ಬಂದರಾಗುತ್ತೆ, ನಡ್ಕೊಂಡು ಬಂದರಾಗುತ್ತೆ. ಆದ್ರೆ ಈಗ ನಮ್ಮ ಮನೆಗೆ ನೆಂಟರು ಬರುವುದು ಕಮ್ಮಿ ಆಗಿದೆ. ವಿಷಯ ಏನಂದ್ರೆ ಕೇಳುದು ಹೇಗತ್ತ, ನಿಮ್ಮ ಮನೆಗೆ ಅಲ್ಲಿ ಯಾರು ಬರುವುದು, ನಡ್ಕೊಂಡು ಬರುವುದು, ನಾವು ರಿಕ್ಷಾ ಆಟೋ ಬಾಡಿಗೆ ಮಾಡಿಕೊಂಡು ಬರ್ಬೇಕು ಅಂತಾರೆ, ಅದು ಏನ್ ಮಾಡುದು?
1: ಅಲ್ಲ, ರಿಕ್ಷಾ ಹಣ ಕೊಟ್ಬಿಡೋದಪ್ಪ, ಇಸ್ಮಾಯಿಲ್ ಅವರು ರಿಕ್ಷಾ ಹಣ ಕೊಟ್ಬಿಡೋದು.
2: ಈಗ ಜೋರಾಗಿ ಹೇಳ್ಬಿಡಿ, ರಿಕ್ಷಾ ಚಾರ್ಜ್ ನಾನ್ ಕೊಡ್ತೀನಿ ಬನ್ನಿ ಅಂತ ಮಾರನೇ ದಿವಸದಿಂದ ಬೇಕಾದಷ್ಟು ನೆಂಟರು ಬರ್ತಾರೆ.
1: ಹೌದು ನೋಡಿ, ಎಷ್ಟು ಪ್ರೀತಿಯಿಂದ ನಾನು ಮಾತನಾಡ್ತೀನಿ ಗಂಟೆಗಟ್ಟಲೆ ಅಂತ ಹೇಳ್ತೀರಿ. ತುಂಬಾ ಖುಷಿ ಆಯ್ತು, ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಳ್ಬೇಕು. ನಮ್ಮ ಅನುಭವಗಳನ್ನ ಹೇಳಿದ್ರೆ ಎಚ್ಚರಿಕೆ ತೆಗೆದುಕೊಳ್ಳೋದಕ್ಕೆ ಒಂದು ಮಾರ್ಗ, ಒಂದು ಮಾಹಿತಿ ಅಂತ ಹೇಳಬಹುದು, ಒಂದು ಸಲಹೆ ಅಂತ ಹೇಳಬಹುದು ಅಲ್ವಾ? ನಡೆದು ಬಂದ ದಾರಿಯನ್ನ ಒಬ್ಬರಿಗೆ ಹೇಳಿದಾಗ ಅವರಿಗೆ ಅನುಭವಕ್ಕೆ ಬರುವವರೆಗೆ ಅದು ಅರ್ಥ ಆಗಿರ್ಲಿಕ್ಕಿಲ್ಲ. ಕೆಲವೊಬ್ರು ಒಂದು ನಂಬಿಕೆಯಿಂದ ಮಾತುಗಳನ್ನ ಕೇಳಿ ಅರ್ಥ ಮಾಡ್ಕೊಳ್ತಾರೆ. ಎಷ್ಟೋ ಇವಾಗ ನಾವು ವಿಶ್ವ ಶಾಂತಿಯ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ, ಎಷ್ಟೋ ಒಂದು ಪರಿಸ್ಥಿತಿಯನ್ನ ನಾವು ದಾಟಬಹುದು ಅದರಿಂದ.
0: ಒಂದು ಮೇಡಮ್, ನಿಮ್ಮ ಹತ್ರ ಒಂದು ನಿಮಿಷ ಒಂದು ಮಾತು ಹೇಳ್ತೀನಿ. ನನಗೆ ವಿಷಯ ಏನಂದ್ರೆ, ಏನಾದ್ರೂ ನಾನು ತಪ್ಪು ಮಾಡದೆ ಅವರು ನನ್ನ ತಪ್ಪು ಅಂತ ಎತ್ತಿ ತೋರಿಸಿದ್ರೆ ನನಗೆ ಆಗ ತಟ್ಟನೆ ಕೋಪ ಬರುತ್ತೆ.
1: ಅಲ್ಲ, ಅದು ಸಹಜ ಅಲ್ವಾ?
0: ಇಲ್ಲ, ಇದೇ ವಿಷಯದಲ್ಲಿ ಒಂದು ನಿಮಗೆ ಒಂದು ವಿಷಯ ಹೇಳ್ತೀನಿ. ಒಬ್ಬರು ತಿರುಪತಿಗೆ ಹೋಗಿ ಅಲ್ಲಿ ಒಂದು ಏನಾದ್ರೂ ಒಂದು ಬಿಟ್ಟು ಬರ್ಬೇಕಂತೆ, ಹಾಗೆ ಧನಿಕರು ಅಲ್ಲಿ ಹೋಗಿ ಹಿಂದೆ ಬರುವಾಗ ಏನು ಬಿಟ್ಟು ನಾನಲ್ಲಿ ಕೋಪ ಬಿಟ್ಟು ಬಂದೆ ಅಂತ ಹೇಳಿದ್ರಂತೆ. ಅಲ್ಲಿ ಇಲ್ಲಿ ಅವರ ಕ್ಯಾಪ್ಟನ್ ಅವರು ಇಲ್ಲಿ ಬಂದು ಧನಿಕರ ಹತ್ರ ಕೇಳಿದಂತೆ, ಧನಿಕರೇ ನೀವು ಅಲ್ಲಿ ಹೋಗಿ ಏನು ಬಿಟ್ಟು ಬಂದ್ರಿ? ಕೋಪ ಬಿಟ್ಟು ಬಂದೆ, ಒಬ್ಬ ಇವರನ್ನು ಚುಡಾಯಿಸಬೇಕಂತ ಹೇಳಿ. ಧನಿಕರೇ ಏನು ಏನು ಧನಿಕರ ನೀವು ಕೇಳಲಿಲ್ಲ, ಏನು ಬಿಟ್ಟು ಬಂದ್ರಿ? ಕೋಪ ಬಿಟ್ಟು ಬಂದೆ. ಇಲ್ಲ, ಧನಿಕರ ಕೇಳಲಿಲ್ಲ, ನಾನು ಕೋಪ ಬಿಟ್ಟು ಬಂದೆ ಅಂತ ಹೇಳಿ.
1: ಕೋಪ ಮಾಡ್ಕೊಂಡೆ, ಕೋಪ ಬಿಟ್ಟು ಬಂದೆ ಅಂತ. ಅಲ್ಲ, ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮ ಶರೀರದ ಅಂಗಗಳಿಗೆ ಹಾನಿಯಾಗತ್ತೆ ಅಂತ ವೈದ್ಯರು ಹೇಳ್ತಾ ಇರ್ತಾರೆ. ಶಾಂತವಾಗಿರಿ ಅಂತ ಹೇಳೋದೇ ಅವರು ಮೊಟ್ಟ ಮೊದಲನೇದಾಗಿ ಅಲ್ವಾ? ನಾವು ಅರ್ಥ ಮಾಡ್ಕೊಳ್ಳದೆ ಪ್ರತಿಯೊಂದು ಮಾತಿಗೂ ನಾವು ಕೋಪ ಮಾಡ್ಕೊಳ್ತಾ ಇದ್ರೆ ಅದು ಹಾನಿಯಾಗೋದು ಯಾರಿಗೆ? ನಮಗೆ ಅಲ್ವಾ? ಹಾಗಾಗಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಗಾದೆ ಮಾತಿದೆ. ಆ ಮಾತನ್ನ ಅನುಸರಿಸ್ಕೊಂಡ್ಬಿಟ್ರೆ ಎಲ್ಲರೂ ಚೆನ್ನಾಗಿ ಮುಂದೆ ಹೋಗ್ಬೋದು ಸೇರ್ಕೊಂಡು ಅಲ್ವಾ? ತುಂಬಾ ಸಂತೋಷ ಆಯ್ತು ಇಸ್ಮಾಯಿಲ್ ಅವರೇ ನಿಮ್ಮೊಟ್ಟಿಗೆ ಮಾತನಾಡಿ. ಧನ್ಯವಾದ, ನಮಸ್ಕಾರ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ನಮಸ್ಕಾರ.
2: ನಿಮ್ಮ ಇಷ್ಟದ ಮಂಜಿನ ತೆರೆ ಗೀತೆಯನ್ನ ಪ್ರಸಾರ ಮಾಡೋಣ ಈಗ.
1: ಅವರ ಗೀತೆ ಪ್ರಸಾರ ಮಾಡುವ ಮುನ್ನ ಇವತ್ತು ವಿಶ್ವ ಶಾಂತಿಯ ದಿನ ಅಂತ ಹೇಳಿದಾಗ ಒಂದು ಮಾಹಿತಿ ಇದೆ. ವಿಶ್ವ ಶಾಂತಿ ದಿನವು ಕೇವಲ ಭಾಷಣಗಳಿಗೆ ಅಥವಾ ಒಂದು ದಿನದ ಆಚರಣೆಗೆ ಒಂದು ದಿನದ ಆಚರಣೆಗೆ ವಿಶ್ವ ಶಾಂತಿ ದಿನ ಕೇವಲ ಭಾಷಣಗಳಿಗೆ ಅಥವಾ ಒಂದು ದಿನದ ಆಚರಣೆಗೆ ಸೀಮಿತವಾಗಬಾರದು. ಅದು ನಮ್ಮ ದೈನಂದಿನ ನಡವಳಿಕೆ, ಪರಸ್ಪರ ಗೌರವ ಮತ್ತು ಮಾನವೀಯತೆಯ ಮೂಲಕ ಜೀವಂತವಾಗಿರಬೇಕು. ಗಾಂಧೀಜಿಯವರು ಹೇಳಿದಂತೆ, ಶಾಂತಿಗೆ ಯಾವುದೇ ಪ್ರತ್ಯೇಕ ಮಾರ್ಗವಿಲ್ಲ, ಶಾಂತಿಯೇ ಏಕೈಕ ಮಾರ್ಗ ಅಂತ ಮಾಹಿತಿ ಇದೆ ಅಲ್ವಾ? ಈಗ ಅವರು ಹೇಳಿದ್ರು, ಇಸ್ಮಾಯಿಲ್ ಅವರು ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಕೋಪ ಬರುತ್ತೆ ಅಂತ. ಯಾವ ಸಂದರ್ಭದಲ್ಲಿ ಹೇಳಿದ್ದನ್ನೇ ಹೇಳುವಂತಹ ಸಂದರ್ಭ ಈಗ ಸಮಯ ಇದೆಯಾ ಮನುಷ್ಯನಿಗೆ?
2: ಈಗಿನ ಕಾಲದಲ್ಲಂತೂ ಯಾರಿಗೂ ಅಷ್ಟು ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಎಲ್ಲರೂ ಕೂಡ ಮೊಬೈಲ್ ಹಿಂದೆ ಬಿದ್ದಿದ್ದಾರೆ. ಮಾತಾಡೋ ಕಷ್ಟ ಬೇಡ ಅಂತ ಹೇಳ್ಕೊಂಡು ಮೊಬೈಲ್ ಅಲ್ಲೇ ಸಂದೇಶ ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
1: ಮತ್ತೆ ಈಗ ಎಲ್ಲಾ ಸುದ್ದಿಗಳನ್ನು ಕೂಡ ಈಗ ಮದುವೆಗೆ ಆಹ್ವಾನ ಪತ್ರಿಕೆ ತಲುಪಿಸುವ ಮುನ್ನ ಅಲ್ಲೇ ಫೋಟೋ ತೆಗೆದು ಕಳಿಸ್ಬಿಡೋದು, ಓ ಇದನ್ನ ನೋಡಿ ಬನ್ನಿ ಮದುವೆಗೆ ಅಂತ ಅಲ್ವಾ? ಈಗ ಕೆಲವು

0: ಮದುವೆಗೆ ಹೋಗ್ಲಿಲ್ಲ ಅಂತ ಅಂದ್ರೆ ಒಂದು ಕರೆ ಮಾಡಬಹುದಿತ್ತಲ್ಲ, ನೀವು ಕಳಿಸಿದ ಮಾತ್ರಕ್ಕೆ ನಾವು ಬಂದ್ಬಿಡ್ಬೇಕಾ ಅಂತ ಒಂದು ಅಸಮಾಧಾನ ಇರುತ್ತೆ ಅಲ್ವಾ. ವ್ಯಕ್ತಿಗತವಾಗಿ ಅವರ ಸಂಬಂಧಗಳು ಎಷ್ಟರ ಮಟ್ಟಿಗಿರುತ್ತೆ, ಗೆಳೆತನ ಅಂತ ಹಾಕಿದ್ರೆ ಆರಂಭದಲ್ಲಿ, ಈ ಗೆಳೆತನ ಅನ್ನೋದು ಬಹಳ ಪ್ರಭಾವಿ ಪೂರ್ಣ ಒಂದು ಅನುಭವದ ಸಂಗತಿ ಅಲ್ವಾ. ಅದರಲ್ಲಿ ಒಂದು ನಂಬಿಕೆಗೆ ಎಷ್ಟರ ಮಟ್ಟಿಗೆ ಸ್ಥಾನ ಇದೆ ಅಂತ ಅಂದ್ರೆ, ಪರಸ್ಪರ ಒಂದು ಆರ್ಥಿಕವಾಗಿ ಒಂದು ಏನೋ ಸಮಸ್ಯೆ ಇದೆ ಅಂತ ಅಂದಾಗ ಕೂಡ ಗೆಳೆತನ ಅನ್ನೋದು ನಾನು ಸಹಾಯ ಮಾಡ್ತೀನಿ ಅಂತ ಬಂದು ಸಹಾಯ ಮಾಡುವಂಥದ್ದಿದೆ. ಆ ಗೆಳೆತನವನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಕೂಡ ಪರಿಸ್ಥಿತಿಯ ಮೇಲೆ ಏನು ಹೇಳ್ತಾರೆ ಅವಲಂಬಿತ ಆಗಿರುತ್ತೆ ನಿಜವಾಗಿ ಕೂಡ. ಇನ್ನೊಂದು ಹೇಳ್ತಾರೆ, ಯುವ ಜನತೆಯ ಜವಾಬ್ದಾರಿ ಅಂತ ಕೂಡ ಈ ಮಾಹಿತಿಯಲ್ಲಿದೆ. ಇಂದಿನ ಯುವ ಪೀಳಿಗೆ ಸಕಾರಾತ್ಮಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ದ್ವೇಷದ ವಿರುದ್ಧ ಧ್ವನಿ ಎತ್ತಿ ಸೌಹಾರ್ದತೆಯ ಪರವಾಗಿ ನಿಲ್ಲಬೇಕು ಅಂತ ಕೂಡ ಒಂದು ಮಾಹಿತಿ ಇದೆ ಇಲ್ಲಿ ಅಲ್ವಾ. ನಮ್ಮ ಯುವ ಶಕ್ತಿ ಬಿಸಿರಕ್ತವನ್ನು ಹೊಂದಿರತಕ್ಕಂಥವ್ರು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಲ್ವಲ್ಲ, ಅದು ಒಂದು ವಿಷಾದದ ಸಂಗತಿ.
1: ಯುವ ಶಕ್ತಿಯನ್ನು ಯಾವುದಕ್ಕೆ ಬಳಸಬೇಕು ಅನ್ನೋದು ರೀತಿಯಲ್ಲಿ ಬಳಸೋದಿಲ್ಲ
0: ನೋಡಿ. ಅದು ಇನ್ನೊಂದು ನಾಲ್ಕು ಜನಗಳಿಗೆ ಗೊತ್ತಿರುತ್ತೆ ಮುಂದೆ ಏನಾಗುತ್ತೆ ಅಂತ. ಈಗ ಸೈಕಲ್ ಸವಾರಿ ಮಾಡುವ ಹುಡುಗ ಕೂಡ ನಿಧಾನವಾಗಿ ಚಲಿಸಿದ್ರೆ ಯಾರಿಗೂ ಏನು ಅನ್ಸಲ್ಲ. ನಮ್ಮ ಹಿಂದಿನ ಕಾಲಕ್ಕೆ ನಾವು ಹೊರಟೋಗ್ಬಿಡ್ತೀವಿ, ಓ ಸೈಕಲಲ್ಲಿ ನಮ್ಮ ಅಪ್ಪ ತೆರಳ್ತಾ ಇದ್ರು, ನಮ್ಮ ತಾತ ಈ ಸೈಕಲ್ ಬಳಸ್ತಾ ಇದ್ರು ಅಂತ. ಅವರು ರಭಸವಾಗಿ ಹೊರಟೋಗ್ಬಿಟ್ರೆ ಆ ಸವಿ ನೆನಪುಗಳು ಉಳಿಯಲ್ಲ, ಅಯ್ಯೋ ಮುಂದೆ ಏನೋ ಆಗಬಹುದು ಅನ್ನೋ ಒಂದು ಆತಂಕ ಹುಟ್ಟಿಸ್ತಾರೆ ಇವತ್ತಿನ ಒಂದು ಮಕ್ಕಳು, ಶಾಲೆ ಮಕ್ಕಳಿರಬಹುದು. ಮತ್ತೆ ಆ ಸ್ಕೂಟರ್ನಲ್ಲಿ ಹೋಗುವಂತದ್ದಂತೂ ನಿಜವಾಗಿ ಒಂದು ಕ್ಷಣದಲ್ಲಿ ಅವರು ಜೀವವನ್ನೇ ಕಳ್ಕೊಂಡ್ಬಿಡ್ತಾರಲ್ಲ ರವಿಯವರೇ, ಅದು ಎಷ್ಟು ಕುಟುಂಬಕ್ಕೆ ಎಷ್ಟು ಹಾನಿಯಾಗುತ್ತಲ್ವಾ. ಅದು ಇರಲಿ, ಸ್ಲೋ ಪಾಯ್ಸನ್ ಅಂತ ಈಗ ಧೂಮಪಾನ ಮದ್ಯಪಾನ ಅಂತ ನಾವು ಪ್ರತಿ ಯುವವಾಣಿ ಕಾರ್ಯಕ್ರಮಗಳನ್ನು ನಾವು ಹೇಳ್ತಾ ಇರ್ತೀವಿ. ಒಂದು ಜೀವನಕ್ಕೆ ಒಂದು ಬೆಲೆ ಇಲ್ವಾ ಅಂತ, ಜೀವಕ್ಕೆ ಒಂದು ಬೆಲೆ ಇಲ್ವಾ, ಬೆಲೆ ಕಟ್ಟಲಾಗದ ಜೀವಕ್ಕೆ ಹೀಗೆ ಅವರು ಎಚ್ಚರಿಕೆಯಿಂದ ನಡೀಬೇಕು ಅನ್ನೋದು ಕೂಡ ಭಯ ಇಲ್ವಲ್ಲ ಅವರಿಗೆ.
1: ಅಂದ್ರೆ ಒಂದು ಮುಂದಾಲೋಚನೆ ಇಲ್ಲ, ಈ ಕ್ಷಣದ ಸಂತೋಷವನ್ನ ಮಾತ್ರ ಅನುಭವಿಸೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ.
0: ಹಾಗಿದ್ರೆ ಅವರಿಗೆ ಭವಿಷ್ಯ ಬೇಡವಾ ಅಂತ.
1: ಅದೇ ಆ ಚಿಂತನೆ ಇಲ್ಲದಂಗ ಆಗಿದೆ.
0: ತಂದೆ ತಾಯಿಗಳು ನಿಜವಾಗಿ ಎಷ್ಟು ಕಷ್ಟಪಡ್ತಾರೆ, ಬೈಕ್ ಕೊಡಿಸಿ ಕಾರ್ ಕೊಡಿಸಿ ಅಂದ್ರೆ ಅವನು ಸಂಜೆ ಅವನು ಸೇಫ್ ಆಗಿ ಬರುವ ತನಕ ಅವರು ಬಹುಶಃ ಊಟ ತಿಂಡಿ ವೇದನೆ ಇರುತ್ತಲ್ಲ. ಹಾಗೆ ಒಂದು ಸಣ್ಣ ಘಟನೆಯನ್ನ ನಿಮ್ಗೆ ಹೇಳ್ತೀನಿ ನಮ್ಮ ಶ್ರೋತೃಗಳ ಜೊತೆ ಹಂಚ್ಕೊಳ್ಳೋದಕ್ಕೆ. ಈಗ ಇಲ್ಲಿ ನಗರಸಭೆಯ ಎದುರುಗಡೆ ನಮ್ಮ ಮಡಿಕೇರಿಯಲ್ಲಿ ಒಬ್ಬ ಯುವ ವೈದ್ಯ ಅವನು ಸ್ಟೆಥೋಸ್ಕೋಪ್ ಇಟ್ಕೊಂಡು ಹೋಗ್ತಾ ಇದ್ದ, ಅದು ಕೆಳಗಡೆ ಬೀಳ್ತು ಕೈಯಲ್ಲಿ ಇಟ್ಕೊಂಡಿದ್ದು. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ವೈದ್ಯಕೀಯ ವಿದ್ಯಾರ್ಥಿ ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಅಂದ್ರೆ ನಮ್ಮ ಭಾವನೆ ಎಷ್ಟಿದೆ ಅಂತ ಅಂದ್ರೆ ಇಂದಿನ ಯೂತ್ಸು ನಡೆಯಲ್ಲ, ಸ್ಕೂಟ್ರಲ್ಲೇ ಹೋಗೋದು ಕಾರಲ್ಲೇ ಹೋಗೋದು ಅಂತ. ಅವರನ್ನ ನಾನು ಕೇಳಿದೆ, ನೀವು ಸ್ಕೂಟ್ರು ಕಾರು ಏನೋ ತೆಕ್ಕೊಂಡಿಲ್ವಾ ಅಂತ ಕೇಳಬಾರ್ದಿತ್ತೇನೋ. ಆದ್ರೆ ಆ ಹುಡುಗ ಹೇಳಿದಂತ ಉತ್ತರ ಇದೆಯಲ್ಲ, ಅದು ನಿಜವಾಗಿ ಮನಸ್ಸು ತುಂಬಿ ಬರುತ್ತೆ ಆ ಸಂಗತಿಯನ್ನ ಕೇಳ್ತಾ ಇದ್ರೆ. ನೋಡಿ, ನಾನು ಸ್ಕೂಟರ್ ತೆಕ್ಕೊಂಡ್ರೆ ನಮ್ಮ ದೂರದಲ್ಲಿರುವಂತಹ ತಂದೆ ತಾಯಿಗಳು ಸಂಕಟ ಪಡ್ತಾರೆ, ನನ್ನ ಮಗ ಎಲ್ಲಿ ಹೋಗ್ತಾನೋ ಏನೋ, ಫ್ರೆಂಡ್ಸ್ ಜೊತೆ ಹೋಗ್ತಾನೋ ಏನೋ, ಮತ್ತೆ ಏನಾಗುತ್ತೋ ಏನಾಗುತ್ತೋ ಅಂತ. ಅದಕ್ಕೆ ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸಿದ್ದಾರೆ, ಅವರಿಗೆ ನಾನೇನಾದರೂ ಕೊಡುಗೆ ಕೊಡಬೇಕು ಅಂದರೆ ಅವರ ನಿರೀಕ್ಷೆಯಂತೆ ನಾನು ಎಚ್ಚರಿಕೆಯಿಂದ ರಸ್ತೆಯ ನಿಯಮಗಳನ್ನು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದಕ್ಕೆ ಈ ಸ್ಕೂಟ್ರು ಕಾರು ಯಾವುದು ಬೇಡ, ನಾನು ಸಮಾಜ ಸೇವೆ ಅಂದರೆ ರೋಗಿಗಳ ಸೇವೆಯನ್ನು ಮಾಡಬೇಕು ಅಂತ ನಮ್ಮ ಹೆತ್ತವರು ಕನಸನ್ನು ಕಂಡಿದ್ದಾರೆ, ಅವರು ಕೂಲಿ ಮಾಡಿ ನನ್ನನ್ನು ಓದಿಸಿದ್ದಾರೆ. ನಾನು ಒಂದು ಸರ್ಕಾರಿ ಮೆರಿಟ್ನಲ್ಲೇ ನಾನು ಸೀಟ್ ತೆಕ್ಕೊಂಡಿದ್ರು ಕೂಡ ನನಗೆಲ್ಲ ಸೌಲಭ್ಯಗಳು ಸಿಕ್ಕಿದ್ರೂ ಕೂಡ ನಾನು ಅದನ್ನು ಬೇಡ ಅಂತ ಹೇಳಿ ನಾನು ನಡೆದೇ ಹೋಗ್ತೀನಿ, ನಡೆದೇ ಬರ್ತೀನಿ ನನ್ನ ರೂಮ್ಗೆ ಅಂತ ಹೇಳ್ದ. ನಿಜವಾಗಿ ಎಲ್ಲ ಯುವಕರು ಈ ರೀತಿ ಆಗ್ಬಿಟ್ರೆ ಅಪಘಾತಗಳು ಅಂತ ಅಂದ್ರೆ ಒಂದು ಚಿತ್ರದಲ್ಲಿ ನೋಡ್ಬೇಕು, ಆ ರೀತಿ ಆಗ್ಬಿಡುತ್ತೆ.
1: ಅಪಘಾತನೂ ಇರೋದಿಲ್ಲ, ಈ ವಾಹನದ ಹೊಗೆಯಿಂದ ರಕ್ಷಣೆನೂ ಸಿಗ್ತದೆ.
0: ಹೌದು,
1: ಎಲ್ಲ ರೀತಿಯಲ್ಲೂ ಕೂಡ
0: ಒಂದು ಪರಿಸ್ಥಿತಿ, ಒಂದು ಪರಿಸರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಅವರ ಮೆಚ್ಚಿನ ಹಾಡನ್ನ ಕೇಳೋಣ. ಇಸ್ಮಾಯಿಲ್ ಅವರ ಒಂದು ಮೆಚ್ಚಿನ ಗೀತೆ.

0: ಮತ್ತೊಮ್ಮೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳೋಣ. 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಇನ್ನು ಯಾರು ದೂರವಾಣಿ ಸಂಪರ್ಕ
1: ದೂರವಾಣಿ ಸಂಪರ್ಕದಲ್ಲಿ ಯಾರೋ ಇದ್ದಾರೆ? ಹಲೋ
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
2: ನಾನು ಕೊಡಗಿನ ಸಂಗೀತ ಕಲಾವಿದ ಮಾಧವ ಚೆಂಬು ಮಾತಾಡ್ತಿದ್ದು.
1: ಹೌದಾ? ಮಾಧವ ಚೆಂಬು ಅವರು ಎಲ್ಲಿಂದ? ಚೆಂಬು ಗ್ರಾಮದಿಂದ.
2: ಹೌದು ಹೌದು
1: ಹೌದು. ತಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳ್ತೀರಾ?
2: ನನ್ನ ಇಷ್ಟದ ಗೀತೆ ಇವತ್ತು ಚಲಿಸುವ ಮೋಡ ಚಿತ್ರದಿಂದ ಜೇನಿನ ಹೊಳೆಯೋ ಹಾಲಿನ ಮಳೆ.
1: ಜೇನಿನ ಹೊಳೆಯೋ ಹಾಲಿನ ಮಳೆ, ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದು ಹೌದು.
0: ಯಾಕಾಗಿ ಇಷ್ಟ ಮಾಧವನವರೇ?
2: ಅಲ್ಲ, ಇವತ್ತು ವಿಶ್ವ ಶಾಂತಿಯ ದಿನ, ಹಾಗಾಗಿದ್ದುದರಿಂದ ನಮ್ಮ ಬದುಕು, ನಮ್ಮ ಉಸಿರು, ನಮ್ಮಲ್ಲಿ ಬರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನೆಮ್ಮದಿಗಳು ಮತ್ತು ಕಾಳಜಿಗಳು, ಇದನ್ನ ಅಳವಡಿಸಿಕೊಂಡು ಬಾಳುವವನೇ ಮನುಷ್ಯ ಅಂತ ಹೇಳಬಹುದು.
0: ಅಲ್ಲ, ಈಗ ಕೆಲವರಿಗೆ ಈಗ ಇಬ್ರು ಮಾತನಾಡ್ತಾ ಇರ್ತಾರೆ, ಒಬ್ರು ಹೇಳೋದು ಒಬ್ರಿಗೆ ಇಷ್ಟ ಆಗಲ್ಲ, ಅವರು ಸಡನ್ ಆಗಿ ಕೋಪ ಮಾಡ್ಕೊಳ್ತಾರೆ, ಅದರಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಮಾಧವನ್ ಅವರೇ?
2: ಈಗ ಒಬ್ರು ಒಂದು ಮಾತನ್ನು ಹೇಳಿದ್ರೆ ಈ ಸಡನ್ಲಿ ಕೋಪಿಸ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ಅವರ ಬಗ್ಗೆ ಕೋಪ ಮಾಡ್ಲಿಕ್ಕಿಂತ ಮುಂಚೆ ನನ್ನದ್ದು ಏನು ತೊಂದರೆಗಳಿದ್ದಿರ್ಬೋದು ಅಥವಾ ತಪ್ಪಾಗಿರ್ಬೋದು ಅಂತ ಆಲೋಚನೆ ಮಾಡಿದ್ರೆ ಅವ್ರಿಗೆ ಖಂಡಿತವಾಗಿ ಕೋಪ ಬರುವುದೇ ಇಲ್ಲ.
0: ಅಲ್ಲ, ಅಲ್ಲಿ ಏನೋ ಒಂದು ಅಂಶ ಕೆಲಸ ಮಾಡುತ್ತೆ, ಮಾಡಬೇಕು. ಯಾವುದು ಅದು?
2: ಅಲ್ಲ, ಅದೀಗ ಉದಾಹರಣೆಗೆ ಊರಗಾದ್ಯಗಳಲ್ಲಿ ಹಲವಾರು ತರದ ಜಾತಿಗಳಿದೆ.
0: ಅಲ್ಲ ಅಲ್ಲ, ಅದಲ್ಲ ನೀವು ಹೇಳಿದ್ರಿ, ಒಬ್ರು ಹೇಳಿದ್ದನ್ನ ಒಬ್ರು ಸರಿನೋ ತಪ್ಪು ಅಂತ ನಾವು ಸ್ವೀಕರಿಸಬೇಕು ಅಂತ ಹೇಳ್ತೀರಾ. ಅಲ್ಲಿ ಒಂದು ಅಂಶ ಕೆಲಸ ಮಾಡಬೇಕು. ಏನು ಆ ಪದಗಳು, ಯಾವ ಅಂಶ
2: ಮಾಡತಕ್ಕಂತ ಕೆಲಸಗಳು ಅಂದ್ರೆ ಸರಿ ಮತ್ತು ತಪ್ಪುಗಳನ್ನ

0: ಅಲ್ಲ, ಯಾವ ಭಾವನೆಯಿಂದ ಅದನ್ನ ಸ್ವೀಕರಿಸಬೇಕು ಅಂತೀರಿ?
1: ಅದೇ ಶಾಂತಿಯಿಂದಲೇ ಮನಸ್ಸು, ಶಾಂತಿ ಎಂಬತಕ್ಕಂಥ ಮನಸ್ಸಿಂದಲೇ ಕೋಪ ಉದ್ರೇಕವನ್ನು ಬಿಟ್ಟು ಶಾಂತಿ ಎಂಬತಕ್ಕಂಥ ಮನಸ್ಸಿಂದ ಪ್ರಾರಂಭಿಸಿದ್ರೆ ಸರಿಯಾಗುತ್ತೆ.
0: ನೀವು ಮರ್ತು ಬಿಟ್ರಿ, ಸಹನೆ, ತಾಳ್ಮೆ, ಸಹನೆ. ಸಹನೆಯಿಂದ ನೀವೇನು ಹೇಳ್ತೀರಿ ಅಂತ ಒಬ್ರು ಕೇಳಿದ್ರೆ
1: ಹೌದು,
0: ಆವಾಗ ಅದು ಪರಿಸ್ಥಿತಿ ಶಾಂತವಾಗಿರುತ್ತೆ ಅಂತ. ತಾಳ್ಮೆ ಸಹನೆಯ ಒಂದು ಗಾಲಿಯೇ ಶಾಂತಿಯ ಒಂದು ರಥ ಸಾಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ.
1: ಹೌದು ಹೌದು
0: ಅಲ್ವಾ? ಈಗ ನಿಮ್ಮ ನೆಚ್ಚಿನ ಹಾಡು ಹೇಳಿದ್ದೀರಾ, ಈಗ ಒಂದು ನುಡಿಗಟ್ಟು ನಿಮಗೆ.
2: ಮಾಧವ ಅವರೇ, ನಿಮಗೆ ನುಡಿಗಟ್ಟು ಉಭಯ ಸಂಕಟ, ಇದಕ್ಕೆ ಒಂದು ವಾಕ್ಯ ಮಾಡಿ ಹೇಳ್ತೀರಾ?
1: ಉಭಯ ಸಂಕಟ ಅಂದ್ರೆ ಅಲ್ಲಿ ಶಕುಂತಲ ಅವರು ಮಾತಾಡ್ತಿದ್ರಿ, ಅದ್ರ ಜೊತೆಯಲ್ಲಿ ನೀವು ಮಾತಾಡ್ತಿದ್ದೀರಿ, ಮಾತಾಡ್ತಾ ಇಬ್ರು ಮಾತಾಡ್ತಿರುವಾಗ ಇದು ಏನಂದ್ರೆ ಸರಿ ತಪ್ಪುಗಳನ್ನ ಸರಿಪಡಿಸುವುದಕ್ಕೆ ನಾನು ಅಸಹಾಯಕನಾದ್ರೆ ಅದು ಉಭಯ ಸಂಕಟ ಅಂತ ಹೇಳೋದು.
2: ಅಂದ್ರೆ ನಿಮಗೆ ಯಾರಿಗೆ ಜವಾಬ್ ಕೊಡ್ಬೇಕು ಅಂತ
0: ವಾಕ್ಯ ಹೇಳಿ ಅಂದ್ರೆ ನಮ್ಮನ್ನೇ ಉದಾಹರಣೆಗೆ ತಗೊಂಡ್ಬಿಡ್ತಿರಲ್ಲ ಮಾಧವನ್ ಅವರೇ ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಉಭಯ ಸಂಕಟ ಅಂದ್ರೆ. ಹಲವಾರು ಶ್ರೋತೃಗಳು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ, ಮನೆಗಳಲ್ಲೇ ಉಭಯ ಸಂಕಟಕ್ಕೆ ಸಿಲುಕ್ಬಿಡ್ತಾರೆ, ಅವ್ರಿಗೆ ಪರಿಹಾರ ಕೊಡ್ಲಿ ಅಂತ ಒಂದು ವಾಕ್ಯ ಹೇಳಿದ್ರೆ ಅದ್ರ ಅರ್ಥ ಏನು ನಮ್ಮ ನಿರೂಪಕರು ಹೇಳ್ತಾರೆ?
2: ಉಭಯ ಸಂಕಟ ಅಂದ್ರೆ ಸಂದಿಗ್ಧ ಸ್ಥಿತಿಗೆ ಸಿಕ್ಕಾಕೊಳ್ಳೋದು,
1: ಅಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ ಮೇರೆಗೆ ಅದನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ.
2: ಅಲ್ಲ ಅಲ್ಲ, ನಮಗೆ ಬೇಕಾಗಿರೋದು ಉಭಯ ಸಂಕಟ ಅನ್ನುವಂತ ಶಬ್ದವನ್ನ ಬಳಸ್ಕೊಂಡು ಒಂದು ವಾಕ್ಯ ಮಾಡಿ ಅಂತ.
1: ಅದೇ ಈಗ ಉದಾಹರಣೆಗೆ,
0: ಉದಾಹರಣೆ ಬೇಡ, ವಾಕ್ಯ
2: ಹೇಳಿ.
1: ಹೌದೌದು, ಅಲ್ಲ ಇಲ್ಲಿ ನಮ್ಮಲ್ಲಿ ಚೆನ್ನಾಗಿ ಮಳೆ ಬರ್ತಿದೆ, ಅದರ ಜೊತೆಯಲ್ಲಿ ಬಿಸಿಲು ಇದೆ, ಇದನ್ನು ಎರಡನ್ನೂ ಸಹಿಸಿಕೊಳ್ಳಿಕ್ಕೆ ನನಗೆ ಉಭಯ ಸಂಕಟ ಆಗಿದೆ ಅಂತ ನನ್ನ ಕಲ್ಪನೆ.
0: ಓ ಇಲ್ಲ, ಇದು ಯಾಕೋ ಸೂಕ್ತ ಆಗ್ಲಿಲ್ಲ ಅಂತ ಅನ್ಸುತ್ತೆ.
2: ಮುಂದಿನ ಶ್ರೋತೃಗಳು ಅದಕ್ಕೆ ಸರಿಯಾದ,
0: ಅದು ಒಂದು ಮನೋಭಾವನೆಗೆ ಸಂಬಂಧಪಟ್ಟಿದ್ದು. ಉಭಯ ಸಂಕಟ ಅಂತಂದ್ರೆ ನಮಗೆ ಇಷ್ಟವಿಲ್ಲದವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ ಅಂತ ಅಂದ್ರೆ, ಆ ಉಭಯ ಸಂಕಟ ಹೇಗೆ ಅವರೊಟ್ಟಿಗೆ ನಾವು ವ್ಯಕ್ತಪಡಿಸ್ಬೇಕು ಭಾವನೆಯನ್ನ ಅನ್ನೋದು, ಅದರಿಂದ ಪಾರಾಗ್ಬೇಕಲ್ಲ ಅಲ್ವಾ? ಅದು ಎಷ್ಟೋ ನಮ್ಮ ಕುಟುಂಬಗಳಲ್ಲೇ ನಡೆಯುತ್ತೆ, ನಮ್ಮ ಅಲ್ವಾ ಅಕ್ಕಪಕ್ಕದವರ ನಡುವೆನೆ ಈ ಒಂದು ಭಾವನೆ ಇರುತ್ತೆ ಅಲ್ವಾ? ಆ ಉಭಯ ಸಂಕಟದಿಂದ ನಾವು ಮುಕ್ತಿ ಹೊಂದಬೇಕು ಅಂತ ಅಂದ್ರೆ ಬಹಳ ಕಷ್ಟ ಇದೆ, ಅವರಿಂದ ತಪ್ಪಿಸ್ಕೊಳ್ಬೇಕಲ್ಲ ಅಲ್ವಾ? ಭಾವನೆ ಪ್ರತಿಯೊಬ್ಬರಿಗೂ ಎದುರಾಗುತ್ತೆ. ಮಾಧವನವರೇ ಧನ್ಯವಾದ ಕರೆ ಮಾಡಿದ್ದಕ್ಕೆ, ನಮಸ್ಕಾರ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಹೌದಲ್ವಾ ರವಿಯವರೇ?
2: ಹೌದು.
0: ಒಂದು ಉಭಯ ಸಂಕಟ ಅಂತ ಅಂದ್ರೆ ಈಗ ಇಷ್ಟವಿಲ್ಲದವರ ವ್ಯಕ್ತಿತ್ವ, ಮತ್ತೊಬ್ಬರಿಗೆ ಅದು ಉಭಯ ಸಂಕಟ, ಹೇಗೆ ಇವರೊಟ್ಟಿಗೆ, ಯಾಕೆ ಅಂತ ಹೇಳಿದ್ರೆ ನಮ್ಮ ಕವಿ ಸಾಹಿತಿಗಳೇ ಹೇಳೋದು, ನೀವು ಯಾವುದೇ ಕೆಲಸವನ್ನ ಮಾಡಿ ಒಪ್ಪಿಗೆಯಿಂದ ಮಾಡಿ, ಮನಸ್ಸಿನ ಒಪ್ಪಿಗೆಯಿಂದ ಮಾಡಿ, ಅದರಲ್ಲಿ ಮತ್ತೊಬ್ರು ಕೇಳಿದಾಗ ಅವರಿಗೆ ಮಹದಾನಂದ ಆಗಬೇಕು, ಆನಂದ ಆಗಬೇಕು, ಮನಸ್ಸಿಗೆ ಆನಂದ ಆಗಬೇಕು ಅಂತಾನೆ ಎಷ್ಟೋ ಒಂದು ಭಾವನೆಯನ್ನು

0: ಒಂದು ಭಾವನೆಯನ್ನು ಎಣೆದಿದ್ದಾರೆ ಒಂದು
1: ಹೌದು
0: ಒಳ್ಳೊಳ್ಳೆಯ ಪದಗಳಿಂದ.
1: ಹೌದು.
0: ಈಗ ನೋಡಿ, ಒಂದು ಸಾಹಿತ್ಯದ ಸಾಲುಗಳಿರುತ್ತೆ, ಆ ಸಾಲುಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಭಾವ ತುಂಬಿ ಬರೆದಂತಹ ಸಾಹಿತ್ಯ. ನಿನ್ನೆ ನಮ್ಮ ಆಕಾಶವಾಣಿಯಲ್ಲೇ ಒಂದು ಚಿತ್ತ ಚಿತ್ತಾರ ಅಂತ ಒಂದು ಕಾರ್ಯಕ್ರಮ,
1: ಹೌದು.
0: ಶಂಕರ್ ಶಾನುಭಾಗ ಅವರು ಹೇಳ್ತಾ ಇದ್ರು, ಯಾವುದೇ ಒಂದು ಸಾಹಿತಿ ಆಗಬಹುದು, ಸಾಹಿತ್ಯ ಆಗಬಹುದು, ಆ ಸಾಹಿತ್ಯಕ್ಕೆ ಸಾಹಿತಿ ಒಂದು ಒಂದು ಉದ್ದೇಶವನ್ನು, ಒಂದು ಧ್ಯೇಯವನ್ನು ಇಟ್ಟುಕೊಂಡು ಅವರು ಬರೆದಿರ್ತಾರೆ.
1: ಹೌದು.
0: ಅದಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಹಾಡುಗಾರ ಹಾಡಬೇಕು, ಭಾವ ತುಂಬಿ
1: ಹೌದು
0: ಸಾಹಿತ್ಯದ ಸಾಲುಗಳನ್ನು ಅರ್ಥ ಮಾಡಿಕೊಳ್ಬೇಕು.
1: ಹೌದು.
0: ಒಂದು ಸಾರಿಯಲ್ಲ, 10 ಸಾರಿ ಓದಿ ಅರ್ಥ ಮಾಡಿಕೊಂಡು ಹಾಡಿದಾಗ ಮಾತ್ರ ಆ ಸಾಹಿತಿಗೆ ಸಲ್ಲುವಂತಹ ಒಂದು ಋಣ
1: ಹೌದು.
0: ಸಂದಾಯವಾಗತ್ತೆ ಅಂತ.
1: ಸಾಹಿತಿ
0: ಅದು
1: ಯಾವ
0: ಎಂತಹ ಒಳ್ಳೆಯ ಸಂಗತಿ ನೋಡಿ.
1: ನಿಜ, ಸಾಹಿತಿ ಯಾವ ಭಾವವನ್ನು ಇಟ್ಕೊಂಡು ಬರೆದಿರ್ತಾರೆ ಆ ಭಾವಕ್ಕೆ ಜೀವ ತುಂಬ ರೀತಿಯಲ್ಲಿ ಹಾಡಿದರೆ ಮಾತ್ರ ಅದಕ್ಕೆ ಬೆಲೆ
0: ಈಗ
1: ಸಿಗುವಂಥದ್ದು.
0: ಸಾಹಿತಿಗೆ ಒಂದು ಈ ಒಂದು ನಾನು ಒಂದು ಬರೆಯುವಂತಹ ಸಾಲುಗಳು ಸಮಾಜದ ಮೇಲೆ ಈ ರೀತಿಯ ಒಂದು
1: ಹಾಂ
0: ಒಳ್ಳೆಯ ಪರಿಣಾಮ ಬೀರಲಿ ಅಂತ ಇರುತ್ತೆ.
1: ಹೌದು.
0: ಅದಕ್ಕೆ ಸಾಹಿತ್ಯವನ್ನು ತಪ್ಪು ತಪ್ಪು ಹಾಡಿದರೆ, ಅದರ ಒಂದು ಭಾವ ತುಂಬಿ ಹಾಡಲಿಲ್ಲ ಅಂತ ಅಂದರೆ
1: ಹೌದು
0: ಏನಾಗುತ್ತೆ, ಅದು ರೀಚ್ ಆಗಲ್ಲ ಅಂತ,
1: ಹೌದು ಹೌದು
0: ತಲುಪಲ್ಲ ಅನ್ನೋದು.
1: ಹೌದು.
0: ಹಾಗಾಗಿ
1: ಅದೊಂದು ಮಾಹಿತಿ ಕೊಡೋ ರೀತಿಯಲ್ಲಿ ಇರುವಂಥ ವಿಷಯವನ್ನು ಅದೇ ರೀತಿಯಲ್ಲಿ ವ್ಯಕ್ತ ಮಾಡಬೇಕು ಹಾಡಲ್ಲೂ ಕೂಡ,
0: ಹೌದು ಹೌದಲ್ವಾ.
1: ಇಲ್ಲಂತೇಳಿ

0: ಇದ್ರೆ ಅವ್ರು ಬರ್ದಿದ್ದಕ್ಕೆ ಬೆಲೆ ಸಿಗೋದಿಲ್ಲ, ಮತ್ತೆ ಅದು ಮುಟ್ಟೋದಿಲ್ಲ, ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟೋದಿಲ್ಲ
1: ಮುಟ್ಟೋದಿಲ್ಲ ಅಂತ ಅವರ ಉದ್ದೇಶ ಈಡೇರಲ್ಲ.
0: ಹೌದು,
1: ಉಭಯ ಸಂಕಟ ಅನ್ನೋ ಪದಕ್ಕೆ ಇಷ್ಟೆಲ್ಲ ಒಂದು ಮಾಹಿತಿ ಹಂಚಿಕೊಂಡಿದ್ದಾಯ್ತಲ್ವಾ. ಈಗ ಮಾಧವನ್ ಅವರ ಮೆಚ್ಚಿನ ಹಾಡನ್ನ ಕೇಳೋಣ.
0: ಚಲಿಸುವ ಮೋಡಗಳು ಚಿತ್ರದಿಂದ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಹಾಡನ್ನ ಕೇಳಬೇಕು ಅಂತಿದ್ದಾರೆ ಅವರು, ಕೇಳಿಸೋಣ ಈಗ.

0: ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಹಂತಕ್ಕೆ ಬಂದಿದ್ದೀವಿ. ಕಡೆಯ ಕರೆ ಯಾರ್ದು ಅಂತ ನೋಡೋಣ.
1: ಹಲೋ,
2: ಹಲೋ, ನಮಸ್ತೆ.
1: ನಮಸ್ಕಾರ, ಯಾರು ಮಾತಾಡ್ತಾ ಇದ್ದೀರಿ?

0: ಅಬೂಬಕರ್ ಬೆರಾಜೆ. ಅಬೂಬಕರ್ ಅವರೇ, ತಮಗೆ ಯಾವ ಚಿತ್ರದ ಗೀತೆ ಬೇಕು?
1: ನನಗೆ ಸಂತದಲ್ಲಿ ನಗು ಇರಲಿ ಒಂದು ಹಾಡಿದಲ್ಲ,
0: ಹಾಂ ಆ ಗೀತೆಯನ್ನು
1: ಕೇಳಿಸ್.
0: ಶ್ರೀನಿವಾಸ್ ಅವರು
1: ಹಾಡಿದ್ದು.
2: ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಲಿಸ್ತ್ರಿ ಅಬೂಬಕರ್ ಅವರೇ?
1: ಕಾರ್ಯಕ್ರಮ ಕೇಳ್ತೀನಿ ಅಲ್ಲ, ಪುಸ್ತಕ ಇರೋದು ಕಡಿಮೆ, ಎಲ್ಲಾರು ಹೋಗ್ಲಿಕ್ಕೆ ಒಂದು ವಾರ ಮಂಗಳೂರಲ್ಲಿದ್ದೆ, ಅದು ಅಲ್ಲಿ ಕೇಳ್ತೀನಿ ನಾನು. ಮಗನ ಮೊಬೈಲ್ ಅಲ್ಲಿ ಕೇಳಲಿಕ್ಕಿದೆ, ನನಗೆ ಅರ್ಥ ಮೊಬೈಲ್ ಇಲ್ಲ.
2: ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಅಲ್ವಾ? ಹೇಗೆ ಮೂಡಿ ಬರ್ತಾ ಇದೆ ಕಾರ್ಯಕ್ರಮಗಳು?
1: ಹಲೋ,
2: ಹೇಳಿ ಸರ್.
1: ನೀವು ಹೇಳ್ತೀರಲ್ಲ ಹೀಗೆ ಕರೆ ಮಾಡ್ತಾರೆ, ಎಷ್ಟು ಬೇಕಾದ್ರೆ ಕರೆ ಮಾಡಬಹುದಲ್ಲ.
2: ಅಲ್ಲ, ಒಂದು ಮಾತು ಏನಂತಂದ್ರೆ, ಒಂದು ಪ್ರಭಾವಿ ಮಾಧ್ಯಮ, ಶ್ರವ್ಯ ಮಾಧ್ಯಮ ಅಂತ ಅಂದ್ರೆ, ಇದರಲ್ಲಿ ಒಂದು ಘನತೆ ಗೌರವದಿಂದ ಕರೆ ಸಿಕ್ಕಿದಾಗ ಮಾತನಾಡಿದ್ರೆ ಅದು ಹಲವು ಶ್ರೋತೃಗಳು ಕರೆ ಮಾಡಲ್ಲ, ಆದ್ರೆ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ನೀವು ಗಮನಿಸಿದ್ದೀರಾ? ಹೇಳಿ.
1: ಪ್ಯಾರಾಜಲ್ಲಿಗೆ ಕರೆ ಮಾಡಿದ್ರೆ ನಾನು ಎಷ್ಟೋ ಜನ ನನ್ನ ಹತ್ರ ನಮಗೆ ಲೈನ್ ಸಿಕ್ಕುದಿಲ್ಲ ಅಂತ, ಪ್ಯಾರಾಜಲ್ಲಿ 1000 ಜನ ನನ್ನ ಹತ್ರ ಹೇಳ್ತಾರೆ ಲೈನ್ ಸಿಕ್ಕುದಿಲ್ಲ.
2: ಅಲ್ಲ, ಕರೆ ಸಿಕ್ಕಲ್ಲ, ಆದ್ರೆ ಪ್ರಸಾರವಾಗುವಂತ ಕಾರ್ಯಕ್ರಮ ಕೇಳ್ತಾರೆ ಮತ್ತೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ.
1: ನೋಡಿ, ಒಬ್ಬರಿಗೆ ಅವರಿಗೆ ಬೇಸರ ಆಗುದಲ್ಲ, ಅದಕ್ಕೆ ನಾನು ಕರೆ ಮಾಡೋದು ಸ್ವಲ್ಪ ಕಡಿಮೆ
2: ಮಾಡಬೇಕು.
1: ಒಂದು ಆಗಲಿ ಆಕಾಶವಾಣಿ ಅಲ್ಲಿ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಅಲ್ಲ ಅದು.
2: ಅಲ್ಲ, ಆಕಾಶವಾಣಿ ಏನ್
1: ಅವಕಾಶ ಇದೆಯಲ್ಲ.
2: ಅಲ್ಲ, ಆಕಾಶವಾಣಿ ಏನನ್ ಬಯಸುತ್ತೆ ಅಂತಂದ್ರೆ, ಅವಕಾಶ ಸಿಕ್ಕಿದಾಗ ಒಂದು ಮನಸ್ಸಿಗೆ ಒಂದು ಸಲಹೆ, ಒಂದು ಪ್ರೀತಿಯ ಮಾತು, ಒಂದು ಏನು ಎಚ್ಚರಿಕೆಯ ನುಡಿಗಳನ್ನು ಕೊಡಬಹುದು ಅಂತ ನೇರ ಪ್ರಸಾರದ ಕಾರ್ಯಕ್ರಮ ಇರುವಂತಹದ್ದು. ಮನರಂಜನೆ
0: ಎಲ್ಲರಿಗೂ ಇಷ್ಟ ಆಗುವಂತಹ ಸಂದೇಶ ಕೊಡುವಂತದ್ದು ಮಾಡಿದ್ರೆ ಅದು ಎಲ್ಲರಿಗೂ ಕೂಡ ಕೇಳಲಿಕ್ಕೆ ಚಂದ.
2: ಹಾಗಿದ್ರೆ ಕರೆ ಮಾಡಿದವರೇ ಮಾಡೋದು ಬೇಡ ಅಂತ ನಿಮ್ಮ ಕೋರಿಕೆ?
1: ಅದು ಅವರ ಇಷ್ಟಕ್ಕೆ ನಾನು ಬಿಟ್ಟು, ನಾನು ಏನ್ ಹೇಳುದು, ನಿಮಗೆ ಹೇಳ್ಬೋದು, ನಾವು ನನಗೆ ಹೇಳುವ ಅಧಿಕಾರ ಇಲ್ಲ.
2: ಹೌದು, ಹೌದಲ್ವಾ?
1: ನಮಗೆ ಇಲ್ಲ, ನಮಗೆ ಎಲ್ಲರೂ
2: ನೋಡಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ. ನಿಜವಾಗಿ ಅಭಿನಂದಿಸ್ಬೇಕು. ಆ ವಿಶ್ವ ಶಾಂತಿಯ ದಿನ ಇವತ್ತು, ಕೋಪ ಮಾಡ್ಕೊಳ್ಬೇಡಿ. ಅಲ್ಲ, ನೀವು ಆರಂಭದಲ್ಲೇ ಹೇಳಿದ್ರಿ ಕರೆ ಮಾಡದವರೇ ಮಾಡ್ತಾರೆ ಅಂತ. ಅಲ್ಲ ಅಲ್ಲ ಅಲ್ಲ, ಆತರ
0: ಅದು ನಿಜವಾಗ್ಲೂ ಕರೆ, ಎಲ್ಲಾ ಕಾರ್ಯಕ್ರಮಕ್ಕೂ ಒಬ್ಬರೇ ಕರೆ ಮಾಡುವಂತದ್ದು ಒಳ್ಳೇದು ಕೂಡ ಅಲ್ಲ. ಅವಕಾಶ ಬೇಕು.
2: ರವಿ ಅವರೇ ಇನ್ನೊಂದು ಹೇಳಿದ್ರು, ಅಬೂಬಕರ್ ಅವರು, ಎಷ್ಟೋ ಜನ ನಾವು ಕರೆ ಮಾಡ್ತೀವಿ ಸಿಕ್ಕಲ್ಲ ಅಂತ ನೊಂದ್ಕೊಳ್ತಾರೆ ಅಂತ. ಅದ್ರ ಅರ್ಥ ಏನ್ ಹೇಳಿ, ಕರೆ ಮಾಡದವರೇ ಮಾಡಿದಾಗ ಬೇರೆಯವರಿಗೆ ಸಿಕ್ಕೋದಿಲ್ಲ ಅಂತ. ಈಗ ಸಾಕಷ್ಟು ಆಕಾಶವಾಣಿಯ ನಿಯಮ, ಆಕಾಶವಾಣಿಯ ನಿಯಮಗಳು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು ಅಲ್ವಾ? ಈಗ ಶ್ರೋತೃಗಳು ಕರೆ ಮಾಡ್ತಾರೆ ಅಲ್ವಾ, ಕರೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರೆ ಅಲ್ಲಿಗೆ ಕರೆ ಮುಗೀತಲ್ವಾ? ಅದು ವ್ಯಾಪ್ತಿ ಮೀರಿ ಹೋದಾಗ ಏನಾಗುತ್ತೆ ಅಂತ ಅಂದ್ರೆ ಕೆಲವರಿಗೆ ಬೇಸರ ಆಗುತ್ತೆ. ಯಾವುದೇ ಬೇಸರ ಮಾಡ್ಕೊಳ್ಳೋದು ಬೇಡ. ಇವೆಲ್ಲ
1: ಮಂಗಳೂರು ಆಕಾಶವಾಣಿಯಲ್ಲಿ 15 ದಿವಸಕ್ಕೆ ಮಾತ್ರ ಒಮ್ಮೆ ಕರೆ ಮಾಡಬಹುದು.
2: ಈಗ ನಿಮ್ಮ ಮಾತನ್ನ ಕೇಳಿಸ್ಕೊಂಡಿದೆ, ನಿಮ್ಮ ಮಾತನ್ನ ಬೇರೆ ಶ್ರೋತೃಗಳು ಕೇಳಿಸ್ಕೊಳ್ತಾ ಇದ್ರೆ ಮತ್ತೆ
1: 15 ದಿವಸಕ್ಕೆ ಒಮ್ಮೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಅಲ್ಲಿ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅವರು, ನೀವು ಕರೆ ಕಳೆದವರ ಮಾಡಿದ್ರಲ್ಲ ಈಗ ಬೇಡ.
0: ನೋಡು, ಆ ಬಗ್ಗೆ ನಾವು ಕೂಡ ಪ್ರಯತ್ನ ಮಾಡುವ, ಈಗ ಸಮಯ ಆಗ್ತಾ ಬಂದಿದೆ.
2: ಕಾರ್ಯಕ್ರಮ
0: ತಮಗೆ ಒಂದು ನುಡಿಗಟ್ಟು
2: ದೂರವಾಣಿ ಕಡಿತಾ ಇತ್ತು. ಅವರಿಗೂ ಕೂಡ ಬೇರೆ ಶ್ರೋತೃಗಳು ಏನೋ ಬೇಜಾರು ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಕೊಂಡು ಅವರು ಕೋಪ ಮಾಡ್ಕೊಂಡ್ಬಿಟ್ರು ನೋಡಿ, ಅವರು ಅಬೂಬಕರ್ ಅವರು ಬೇಸರ ಮಾಡ್ಕೊಂಡ್ಬಿಟ್ರು. ಯಾರು ಬೇಸರ ಮಾಡ್ಕೊಳ್ಳೋದು ಬೇಡ, ಇದು ಮಾಹಿತಿ ಮತ್ತು ಮನರಂಜನೆಗಾಗಿ ಈ ಕಾರ್ಯಕ್ರಮ ಇರುವಂತಹದ್ದು. ನೀವು ಗಡಿಯಾರ ನೋಡ್ತಾ ಇದ್ದೀರಿ, ಸಮಯ ಆಯ್ತು ಸಮಯ ಆಯ್ತು ಅಂತ. ಈಗ
0: ಹಾಡನ್ನ ಸ್ವಲ್ಪ
2: ಒಂದೆರಡು ಸಾಲಗಳನ್ನ ಕೇಳೋಣ ಅಂತೀರಾ ಅಬೂಬಕರ್ ಇವರಿಗೋಸ್ಕರ?
0: ಹ್ಮ್,

0: ಅಬೂಬಕರ್ ಅವರು ಒಂದು ಒಳ್ಳೆಯ ಹಾಡನ್ನು, ಸಂದೇಶ ಸಾರುವಂಥ ಹಾಡನ್ನು ಕೇಳಿದರು. ವಿಷಾದವಿರಲಿ, ಕಾರ್ಯಕ್ರಮದಲ್ಲಿ ಅವಧಿ ಮುಕ್ತಾಯ ಮಾಡ್ತಾ ಇರೋದ್ರಿಂದ ಹಾಡನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರಸಾರ ಮಾಡೋಕ್ಕಾಗಲಿಲ್ಲ. ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನು ಪ್ರಸಾರ ಮಾಡೋಣ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ ನೀಡಿದಂಥವರು
1: ಸೋಮಶೇಖರ್ ಹಾಗೂ ಕೆಟಿ ನಾಗರಾಜ್ ಅವರು ತಾಂತ್ರಿಕ ಸಹಕಾರ ನೀಡಿದ್ದಾರೆ. ಶ್ರೋತೃಗಳೇ, ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ,
0: ಕರೆ ಸಿಕ್ಕಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಅಂದರೆ ವಿಶ್ವ ಶಾಂತಿಯ ದಿನದ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಪ್ರೀತಿಯಿಂದ ಕರೆ ಮಾಡಿದ ಎಲ್ಲರಿಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನದೇ ಹಾಡು
3: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ನಿಗದಿಪಡಿಸಿದ 10 ಪ್ರಮುಖ ಮಾನದಂಡಗಳಲ್ಲಿ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ನಿರೀಕ್ಷೆ ಇದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಚಿತ್ರಗಳು ಮತ್ತು ದತ್ತಾಂಶಗಳನ್ನು ಆಧರಿಸಿ ಬರಪೀಡಿತ ತಾಲೂಕು ಎಂದು ಘೋಷಿಸಲಾಗುತ್ತದೆ. 125 ತಾಲೂಕುಗಳನ್ನು 2 ಹಂತಗಳಲ್ಲಿ ಈಗಾಗಲೇ ಬರಪೀಡಿತ ಎಂದು ಪ್ರಕಟಿಸಲಾಗಿದೆ. ಇನ್ನು 52 ತಾಲೂಕುಗಳನ್ನು ಬರಬಾಧಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಮೊದಲ ಹಂತದಲ್ಲಿ 18,000 ಕೋಟಿ ರೂಪಾಯಿ ಬರ ನಷ್ಟ ಅಂದಾಜಿಸಲಾಗಿದೆ. ಕೇಂದ್ರದಿಂದ 3,500 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆಗೆ ಕೋರಲಾಗಿದೆ ಎಂದು ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇಂದು ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ ಆರಂಭಗೊಂಡಿದೆ. 3 ದಿನಗಳ ಕಾಲ ಅಧಿವೇಶನ ಆಯೋಜಿತವಾಗಿದೆ. ಮಲೆನಾಡು ಕರಾವಳಿ ಭಾಗದ ಜನರ ಹಿತರಕ್ಷಣೆ ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ವಿಶೇಷ ಅಧಿವೇಶನದಲ್ಲಿ ಡಾ ಕಸ್ತೂರಿ ರಂಗನ್ ವರದಿ, ಅನ್ನದಾತ ರೈತರ ಸಮಸ್ಯೆಗಳು ಹಾಗೂ ಬರಗಾಲ ಪರಿಹಾರ ಕ್ರಮಗಳ ಕುರಿತು ಮಹತ್ವದ ಚರ್ಚೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಅಲ್ಫಾನ್ಸೋ ಬದಾಮ್ ಮಾವು 1 ಜಿಲ್ಲೆ 1 ಉತ್ಪನ್ನ ಯೋಜನೆಯಡಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಉತ್ಪನ್ನಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಾವಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಆಹಾರ ಸಂಸ್ಕರಣೆ ಉದ್ಯಮದಾರರು ಮಹಿಳೆಯರಿಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ.

0: ಲಾಗುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹೇಮಲತಾ.
1: ಮ್ಯಾಂಗೋ ಧಾರವಾಡಕ್ಕೆ ODOP ಅಂತಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ PMSME ಯೋಜನೆ ಅಡಿ ಗ್ರಾಂಟ್ಸ್ ಕೊಟ್ಟರು, 2.36 crores. ಅಂದ್ರೆ ಇಲ್ಲಿ ರೈತರಿಗೆ, ಸ್ಟಾರ್ಟ್ಅಪ್ಸ್ ಗೆ, ಮಹಿಳೆಯರಿಗೆ ಮ್ಯಾಂಗೋ ಪ್ರಾಸೆಸಿಂಗ್ ಬಗ್ಗೆ ಉತ್ತೇಜನ ಕೊಡೋ ಸಲುವಾಗಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ನ ಸೆಟಪ್ ಮಾಡೋದಕ್ಕೆ ನಮ್ಗೆ ಕೊಟ್ರು. ಅದರ ಅಡಿಯಲ್ಲಿ ನಾವು ಸುಮಾರು ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಮಾಡಿದೀವಿ. ಅದಲ್ಲದೆ ಪ್ರಾಯೋಗಿಕವಾಗಿ ನಾವು ಮಾವಿನ ಹಣ್ಣಿನ ಸಂಸ್ಕರಣೆಯನ್ನು ಕೂಡ ಮಾಡಿದೀವಿ.

0: 6 ಕ್ರೋರ್ಸ್ ಅಂದ್ರೆ ಇಲ್ಲಿ ರೈತರಿಗೆ ಸ್ಟಾರ್ಟ್ಅಪ್ಸ್ ಗೆ ಮಹಿಳೆಯರಿಗೆ ಮ್ಯಾಂಗೋ ಪ್ರೊಸೆಸಿಂಗ್ ಬಗ್ಗೆ ಉತ್ತೇಜನ ಕೊಡೋ ಸಲುವಾಗಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ನ ಸೆಟ್ಅಪ್ ಮಾಡೋದಕ್ಕೆ ನಮ್ಗೆ ಕೊಟ್ರು. ಅದರ ಅಡಿಯಲ್ಲೇ ನಾವು ಸುಮಾರು ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಮಾಡಿದೀವಿ. ಅದಲ್ಲದೆ ಪ್ರಾಯೋಗಿಕವಾಗಿ ನಾವು ಮಾವಿನ ಹಣ್ಣಿನ ಸಂಸ್ಕರಣೆಯನ್ನು ಕೂಡ ಮಾಡಿದೀವಿ. ಮ್ಯಾಂಗೋ ಲೆದರ್ ಅಂತ ಏನ್ ಹೇಳ್ತೀವಿ, ಕ್ಯಾಂಡಿ ತರ ಸ್ಕ್ವಾಶ್ ಮಾಡಿದ್ವಿ. ಆಮೇಲೆ ಮಾವು ಮತ್ತು ಮಹಿಳೆ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಮಾಡಿದ್ವಿ.
1: ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25ನೇ ತಾರೀಖಿನಿಂದ 28ರವರೆಗೆ 4 ದಿನಗಳ ರೈತ ಜಾತ್ರೆ ಕೃಷಿ ಮೇಳ ಆಯೋಜಿಸಿದೆ. ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಎನ್ ಮಂಜುಳಾ ಮಾಹಿತಿ ನೀಡಿ, ಕೃಷಿ ಮೇಳದಲ್ಲಿ ಹೈಟೆಕ್ ತೋಟಗಾರಿಕೆ ಹಾಗೂ ಔಷಧಿ ಸಸ್ಯಗಳ ಸಮಿತಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದು, ರೈತ ಬಾಂಧವರು ವಿವಿಧ ಮಾದರಿಯ ಫಲಪುಷ್ಪ, ಔಷಧಿ, ಸುಗಂಧ ದ್ರವ್ಯ, ಬೋನ್ಸಾಯ್, ಪುಷ್ಪ ಜೋಡಣೆ, ತರಕಾರಿ ಕೆತ್ತನೆ, ಎಲೆಗಳಲ್ಲಿ ಚಿತ್ರರಚನೆ, ಒಣ ಹೂವುಗಳ ಕಲಾತ್ಮಕ ಮಾದರಿ ಪ್ರದರ್ಶಿಸಲು ಅವಕಾಶವಿದೆ ಎಂದಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳದಲ್ಲಿ ಕೃಷಿ ನವೋದ್ಯಮಿಗಳ ಸ್ಟಾರ್ಟ್ಅಪ್ಗಳಿಂದ ಸ್ಮಾರ್ಟ್ ಫಾರ್ಮಿಂಗ್, ಸಕ್ಷಮ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಜರುಗಲಿದೆ. ಬಾಹ್ಯಾಕಾಶ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆಳೆ ಮೇಲ್ವಿಚಾರಣೆ ಹಾಗೂ ಸಲಹಾ ವ್ಯವಸ್ಥೆ ಮತ್ತು ಬೀಜ ಮೊಳಕೆಯೊಡೆಯುವಿಕೆಯ ಗುಣಮಟ್ಟ ಪರೀಕ್ಷಿಸುವ ಮೊಬೈಲ್ ಆಪ್ ಪ್ರಾತ್ಯಕ್ಷಿಕೆಯಲ್ಲಿ ಇರಲಿವೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಪ್ರಸಕ್ತ ಸಾಲಿನ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೀದರ್ ಜಿಲ್ಲೆ ಹಾರಕೂಡದಲ್ಲಿ 19ನೇ ಅಕ್ಟೋಬರ್ ನಡೆಯಲಿರುವ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ 57ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ 2 ತೊಲಾ ಚಿನ್ನದ ಪದಕ ಒಳಗೊಂಡಿದೆ ಎಂದು ಹಾರಕೂಡದ ಡಾ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಮಳೆಯಾಗಿದೆ. ಲೊಕ್ಕನಹಳ್ಳಿ ಗ್ರಾಮದ ಸುಮಾರು 50ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ದು ಆಹಾರ ಪದಾರ್ಥಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಗೀಡಾಗಿವೆ. ವೈಶಂಪಾಳ್ಯ ಗ್ರಾಮದ ರೈತ ರಾಮಸ್ವಾಮಿ ಎಂಬುವರ ಮನೆ ಕುಸಿದಿದೆ. ಬಂಡಳ್ಳಿ ಗ್ರಾಮದಲ್ಲಿ ಗಾಳಿ ಮಳೆಗೆ ಕೊಟ್ಟಿಗೆ ಕುಸಿದು ಒಂದು ಹಸು ಮೃತಪಟ್ಟಿದೆ. ಮುಂದಿನ 3 ದಿನಗಳವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ಯುವ ನಾಯಕರ ಸಂವಾದದಲ್ಲಿ ಭಾಗವಹಿಸಲು ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಲು ವಿಜಯನಗರ ಜಿಲ್ಲೆ ಯುವಜನ ಸೇವಾ ಅಧಿಕಾರಿ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾವು ಈ ಕಾರ್ಯಕ್ರಮವನ್ನು ವರಕವಿ ಡಾಕ್ಟರ್ ದ ಬೇಂದ್ರೆ ಅವರ ಒಂದು ಭಾವಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಈ ಭಾವಗೀತೆಯನ್ನು ಹಾಡುವವರು ಶ್ರೀಮತಿ ಜಯಶ್ರೀ ಗದಗಕರ್. ಈ ಗೀತೆಯ ರಾಗ ಸಂಯೋಜನೆ ದಿವಂಗತ ಶ್ರೀ ಶ್ಯಾಮಾಚಾರ್ ಜೋಶಿ.

0: ಹಿಂದೆ ಅವರ ಭಾವಗೀತೆಯನ್ನು ಆಲಿಸಿದಿರಾ? ನಿಮ್ಮ ಮನ ತಣಿಸಿತು ಎಂದು ಭಾವಿಸುತ್ತಾ ಇನ್ನು ಮುಂದೆ ಯೋಗಮಿತ್ರ ಮಹಿಳಾ ಮಂಡಳದ ಸದಸ್ಯರು ಕೃತಕ ಬುದ್ಧಿ ಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಪ್ರಸ್ತುತಿ ಶ್ರೀಮತಿ ವಿದ್ಯಾ ಶಿರಹಟ್ಟಿ. ಇವರೊಂದಿಗೆ ಭಾಗವಹಿಸುವವರು ಶ್ರೀಮತಿಯರಾದ ಶಾಂತಕ್ಕ, ಪಾರ್ವತಿ, ವಿನುತಾ, ಹೇಮಾ, ಕಲಾವತಿ, ಭಾರತಿ, ಸುಮಾ ಮತ್ತು ವನಜಾಕ್ಷಿಯವರು.
1: ಏನ್ ವಿಶೇಷ ಇವತ್ತ? ಕೋಕಿಂಗ್ ಎಲ್ಲ ಲಘು ಮುಗಿಸ್ ಬಂದು ಕೂತ್ ಬಿಟ್ಟಿರಲ್ಲ ಎಲ್ಲರೂ. ಅಲ್ಲ, ಏನ್ ನಡ್ಸಿರಿ ಮೊಬೈಲ್ ಮೇಲೆ
2: ಈ ಮಜಾ ನೋಡ ವಿದ್ಯಾ.
1: ಏನತಾ
2: ಅವರು AI ಉಪಯೋಗ ಮಾಡಿ ಅಗ್ರಿ 20 ವರ್ಷದ ಹುಡುಗಿ ಹಂಗ ಆಗಿದ್ ಫೋಟೋ ಸ್ಟೇಟಸ್ ಹಾಕ್ಯಾರ. ಅದನ್ನ ನಾವೆಲ್ಲಾರು ಪ್ರಯತ್ನ ಮಾಡ್ಲಿಕ್ ಹತ್ತೀವಿ.
1: ನಾವೆಲ್ಲಾರು ನೋಡಿಲ್ಲ, ನಮ್ ಸಣ್ಣ ವಯಸ್ಸಿನಾಗ ಹಿಂಗ ಕಾಣಿಸ್ತಿದೆ.
3: ಹೌದಲ್ಲ
1: ಶಾಂತಕ್ಕ, ನೀವ್ ಎಷ್ಟ್ ಕ್ಯೂಟ್ ಆಗಿ ಕಾಣಿಸ್ತಿದ್ರಲ್ಲ ಸಣ್ಣವರಿದ್ದಾಗ, ಎಷ್ಟು ದಪ್ಪ ಕರೆ ಕೂದ್ಲಿದ್ದು ಅಲ್ರಿ.
2: ಅಯ್ಯೋ ಹೌದ್ರಿ, ನನಗೆ ಶಾಂತಮ್ಮರಿಗೆ ಬಾಯಿ ಉದ್ದು ಕೂದ್ಲಿದ್ದು ಸಾಲಿ ಹೋಗೋ ಮುಂದೆ. ಆದ್ರೆ ಈ ಮೊಬೈಲ್ಗೆ ಹೆಂಗ್ ಗೊತ್ತಾಗ್ತದ?
3: ಈಗ AI ಅದ ಅಲ್ಲ, ಆದ್ರೂ ಆಪ್ ಹಾಕೊಂಡ್ರೆ ಎಲ್ಲಾನು ಗೊತ್ತಾಗ್ತದ. ಬಹಳ
1: ಹೊಗ್ಗ ನಿನ್ನ ನಮ್ ಕಟ್ಟಿ ಹರಟಿಗೂ AI ಬಂದ್ಬಿಡ್ತೇನ್ರಿ. February 19th ನಮ್ ದೇಶದಾಗ AI ಶೃಂಗಸಭಾ ನಡೆದ ಮ್ಯಾಲಂತೂ ಎಲ್ಲರ ಬಾಯಾಗು AI ಇದ್ದೇ ಸುದ್ದಿ.
4: ಭಾರತಿ ಹೌದ್ರಿ, ಮೊನ್ನೆ ನಮ್ಮ ಮೊಮ್ಮಗಳಿಗೆ ಒಂದ್ ನಿಬಂಧ ಬರಿಬೇಕಾಗಿತ್ತ, AI ಬರೆದ್ ಕೊಡ್ತದ ಹೇಳು. ನನ್ ನಿಬಂಧ ಅಂತ ಹೇಳಿ ವಿಡಿಯೋದಾಗ ಆಟ ಆಡ್ಕೋತ ಕೂತಾಳು. ಏನಿದು ಈ AI ಅಂದ್ರೆ?
3: AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ. ಇದು ನಮ್ಮ ಗಣಕ ವಿಜ್ಞಾನದ ಒಂದು ವಿಶೇಷ ವಿಭಾಗ. ಮನುಷ್ಯನ ನರವಿಜ್ಞಾನದ ಅಭ್ಯಾಸದಿಂದ ಅವನ ರೀತಿಯಲ್ಲೇ ವಿಚಾರ ಮಾಡುವಂತ, ಕೆಲಸಗಳನ್ನ ಸುಲಭ ಮಾಡುವಂತ,

0: ಸಮಸ್ಯೆಗಳಿಗೆ ತಾನೇ ಪರಿಹಾರ ಕಂಡುಹಿಡಿದು ನಿರ್ಣಯ ತೆಗೆದುಕೊಳ್ಳುವಂತಹ ಮಷಿನ್ಗಳನ್ನ ತಯಾರು ಮಾಡುದು.
1: ಅಗ್ದಿ ಬರೋಬ್ಬರಿ ಹೇಳಿದ್ರಿ ವಿನುತ. ಮನುಷ್ಯನ್ನ ಇತರ ಜೀವಿಗಳಿಂದ ಪ್ರತ್ಯೇಕ ಮಾಡಿ ಉನ್ನತ ಸ್ಥಾನದೊಳಗ ನಿಲ್ಲಿಸಿದ ಗುಣ ಅಂತಂದ್ರ ಅವನ್ ಶಾಣ್ಯತನ ಮತ್ತ ಅವನ್ ಭಾವನಾತ್ಮಕತೆ. ಸರಳ ಶಬ್ದದಾಗ ಹೇಳಬೇಕು ಅಂತಂದ್ರ ಮನುಷ್ಯನೊಳಗ ಈ ಬ್ಯಾರೆ ಬ್ಯಾರೆ ಶಾಣ್ಯತನ ಇರ್ತಾವಲ್ಲ ಅವನ್ನೆಲ್ಲಾನು ಗಣಕಯಂತ್ರಗಳ ಮೂಲಕ ಪುನಃ ರಚಿಸಬಹುದು ಅನ್ನೋದು ಈ AI ವಿಜ್ಞಾನಿಗಳ ನಂಬಿಕೆ. ಆದ್ರೆ ಸದ್ಯಕ್ಕ ಅವ್ರ ಭಾವನೆಗಳ ಗೊಡವೆಗೆ ಹೋಗಿಲ್ಲ.
2: ಹಿಂಗ ನಕಲಿ ಶಾಣ್ಯತನ ಮಾಡಿ ಬ್ಯಾರೆ ಬ್ಯಾರೆ ಕೆಲಸಗಳಿಗೆ ಉಪಯೋಗ ಆಗೋ ಹಂಗ ನಮೂನಮೂನಿ ಯಂತ್ರಗಳನ್ನ ತಯಾರಿಸಬಹುದು. ಅಥವಾ ರೋಬೋಟ್ ದಂತ ಒಂದ ಯಂತ್ರವನ್ನ ತಯಾರು ಮಾಡಿ ಅದಕ್ಕ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಹಚ್ಚಬಹುದು.
1: ಖರೆ.
3: ಹಂಗಾದ್ರೆ ಇದು ಹೊಸದು ಅಂತೇನಲ್ಲ ಬಿಡ್ರಿ, ನಮ್ ರಾಮಾಯಣದಾಗ ಬರೋ ಪುಷ್ಪಕ ವಿಮಾನ, ಜಾನಪದ ಕತ್ತಿಯೊಳಗ್ ಬರೋ ಮಾಯಾ ಚಾಪಿ, ದೀಪ ತಿಕ್ಕಿದ್ರ ಹೊರಗ್ ಹೇಳಿದ್ದನ್ ಮಾಡೋ ಜೀನಿ, ಎಲ್ಲಾನು ಇಂತ ರೋಬೋಟ್ಗಳು ಅಲ್ಲೇನ?
1: ಹೌದು, ಒಂದ್ ರೀತಿ
2: ಅದು ಖರೆ. ಮತ್ತೆ ಈ AI ಅನ್ನೋದು ಈಗಿಂದೇನಲ್ ಬಿಡ್ರಿ, 1956 ಶುರು ಆಗಿದೆ. ಆವಾಗನೆ ಆಧುನಿಕ AI ಸಂಶೋಧನೆಯ ಕ್ಷೇತ್ರದ ಅಧ್ಯಯನ ಪೀಠ ಸ್ಥಾಪನೆ ಆಗಿತ್ತು.
1: ಹೌದಲ್ಲ?
0: ಆದ್ರೂ ಈಗಿನ ಇಡೀ ಜಗತ್ನ್ಯಾಗ ಇಂತಹ ಯಂತ್ರಗಳ ಬರಬರಾಟನೆ ನಡೆದ ಅಲ್ರಿ. ನಾವು ದಿನಾ ಉಪಯೋಗ ಮಾಡೋ ವಸ್ತುಗಳಿಂದ ಹಿಡಿದು ಸಂಶೋಧನಾ ಕ್ಷೇತ್ರಕ್ಕ ಬೇಕಾಗೋ ಎಲ್ಲ ಸೂಕ್ಷ್ಮ ಉಪಕರಣಗಳ ತನಕ ಎಲ್ಲಾನು ಈ AI ಬದಲಾಯಿಸಿಬಿಡ್ತದ.
1: ಹೌದು, ನಮ್ಮ ಬದುಕನ್ನ ಅಮೂಲಾಗ್ರ ಬದಲಿ ಮಾಡೋ ಶಕ್ತಿ ಈ ಯಂತ್ರಗಳಿಗೆ ಅದ.
0: ಈಗ ವೈದ್ಯಕೀಯ ಕ್ಷೇತ್ರದಾಗ ತಗೊಳ್ರಿ, ಈಗಿನ ಆಧುನಿಕ ರೋಬೋಟ್ ಕಣ್ಣಿಂದು ಕಾಲಿಂದು ಆಪರೇಷನ್ಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾವ. ಹೃದ್ರೋಗ ಕ್ಯಾನ್ಸರ್ ದಂತಾವನ್ನ ಈ ಮಷೀನು ಮೊದಲ ಗುರುತಿಸಿ ಹೇಳ್ಬಿಡ್ತದ. ಅವಾಗನೆ ಬೇಕಾದ ಚಿಕಿತ್ಸೆ ನೀಡಿ ಅಂತ ರೋಗಿಗಳನ್ನ ಉಳಿಸ್ಲಿಕ್ಕೂ ಸಹಾಯ ಆಗ್ತದ.
1: ಅಗ್ದಿ ಖರೆ.
4: ಕೆಲವು ಸರ್ತೆ ಎಚ್ಚರಿಕೆ ಹೆಂಗ್ ತಗೋಬೇಕು ಅಂತ ನಮ್ ChatGPT ಎಲ್ಲಾ ವಿವರಗಳನ್ನು ಕೊಡ್ತದ. ಆ ವಿವರಗಳನ್ನು ಮೊದಲೇ ತಿಳ್ಕೊಂಡ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದಲ್ಲ.
5: ಒಟ್ಟ ಇನ್ ಕೆಲವು ವರ್ಷದಾಗ ನಾವು ಡಾಕ್ಟರ್ ಸಲುವಾಗಿ ಕಾಯ್ಕೋತ ಕ್ಯೂ ಕೊಡೋದು ತಪ್ಪದ್ ನೋಡ್ರಿ. ಇಂತಹ ಯಂತ್ರದ ಮುಂದೆ ನಿಂತ್ರ ಸಾಕು, ಅದ ನಮ್ ಕಣ್ಣು ಕಿವಿ ಚರ್ಮ ಎಲ್ಲಾನು ಪರೀಕ್ಷಾ ಮಾಡಿ ರಿಪೋರ್ಟ್ ಕೊಟ್ಟು ಬಿಡ್ತದ, ಔಷಧಿನೂ ಅದ ಕೊಡ್ತದ.
1: ಈಗ ನಮ್ ದೇಶದಾಗ ಅತಿ ನಿರ್ಲಕ್ಷಿತ ಕ್ಷೇತ್ರ ಅಂತಂದ್ರ ಒಕ್ಕಲ್ತನ. ನಮ್ ರೈತರಿಗೆ ಈ ಹವಾಮಾನದ ವೈಪರೀತ್ಯಗಳು ಅಂದ್ರ ಬಹಳ ದೊಡ್ಡ ಸಮಸ್ಯೆ. ಅವರಿಗೆ ಈ ಯಂತ್ರಗಳು ಬಹಳ ಉಪಕಾರಿ. ಅವು ಹೇಳ್ತಾವ ಈ ಸತೆ ಹವಾಮಾನ ಹೆಂಗಿರ್ತದ, ಯಾವ ಬೆಳೆ ಬಿತ್ತಿದ್ರೆ ಚಲೋ, ಯಾವ ಗೊಬ್ಬರ ಎಷ್ಟ್ ಹಾಕ್ಬೇಕು, ನೀರು ಯಾವಾಗ ಎಷ್ಟ್ ಬೇಕು, ಮತ್ತ ಬೆಳೆದಂತ ಬೆಳೆಯ ಇಳುವರಿಯನ್ನ ಯಾವಾಗ ಮಾಡ್ಬೇಕು, ಇಂಥವನ್ನೆಲ್ಲ ಈ ಯಂತ್ರಗಳು ಅಗ್ದಿ ಕರಾರುವಾಕ್ಕಾಗಿ ಹೇಳ್ತಾವ.
2: ಇವುಗಳಿಂದ ಆಯಾ ಮಣ್ಣಿನ ಫಲವತ್ತೆ ಮೊದ್ಲೇ ಗೊತ್ತಾಗ್ಬಿಡ್ತದ. ಬೆಳೆಗಳಿಗೆ ಹುಳ ಹಿಡಿಯೋದು, ಏನಾದ್ರೂ ರೋಗ ಬರೋದು, ಇಂಥ ಅಪಾಯಗಳಿದ್ರ ಮೊದ್ಲ ಗುರುತಿಸಿ ಹೇಳ್ಬಿಡ್ತಾವ.
1: ಹೌದಲ್ಲ,
2: ಅವುಗಳನ್ನ ಹೆಂಗ ನಿವಾರಿಸಬೇಕು ಅನ್ನೋದನ್ನು ಹೇಳೋದ್ರಿಂದ ರೈತರಿಗೆ ಎಷ್ಟು ಅನುಕೂಲ ಆಗ್ತದಲ್ಲ.
4: ನಮ್ಮ ವ್ಯಾಪಾರ ಮತ್ತು ಬಿಸ್ನೆಸ್ ಗಳಿಗಂತೂ ಈ ಯಂತ್ರಗಳ ಉಪಯುಕ್ತತೆ ಬಹಳ ಅದರಿ. ಮಾರ್ಕೆಟ್ ನ ಸ್ಥಿತಿಗತಿ, ಗ್ರಾಹಕರ ಅಪೇಕ್ಷೆಗಳು, ಅಗ್ದಿ ಗುಣಮಟ್ಟದ ಸೇವೆ, ತೀವ್ರ ಸೇವೆಯ ಲಭ್ಯತೆ, ಜಾಗತಿಕ ಮಟ್ಟದ ವ್ಯವಹಾರಗಳು, ಈ ಎಲ್ಲಾನು ಯಂತ್ರಗಳ ಅಧ್ಯಯನ ಮಾಡಿ ಹೇಳವ ಮತ್ತ ತರಬೇತಿನೂ ಕೊಡ್ತಾವ.
6: ಈಗಂತೂ ವ್ಯಾಪಾರದಾಗ ಎಷ್ಟ್ ನಮೂನಿ ಮೋಸ ನಡೀತಾವ್ರಿ. ಗ್ರಾಹಕರಿಗೆ ಇಂತ ಮೋಸಗಳ ಬಗ್ಗೆ ಮೊದಲೇ ಎಚ್ಚರಿಕೆ ಕೊಡೋ ಕೆಲಸ ಈ ಯಂತ್ರಗಳು ಮಾಡ್ತಾವಂತ್ರಿ.
0: ಹೌದ್ರಿ ಇಂತಕ, ಈ ಯಂತ್ರಗಳು ವ್ಯಾಪಾರಿ ಸ್ನೇಹಿನೂ ಅವ, ಗ್ರಾಹಕ ಸ್ನೇಹಿನು. ಸರಿಯಾಗಿ ಇವುಗಳ ಮಾರ್ಗದರ್ಶನ ಪಡೆದುಕೊಂಡ್ರೆ ಇಬ್ಬರಿಗೂ ಲಾಭ. ಮಾರುಕಟ್ಟೆ ವಸ್ತುಗಳ ಗುಣಮಟ್ಟವನ್ನ ತಿಳಿಸ್ತಾವ, ಅವುಗಳಿಗೆ ಬೆಲೆ ಬರೋಬರಿ ಅದನ್ನೋ ಇಲ್ಲೋ ಹೇಳ್ತಾವ, ಮತ್ತ ಗ್ರಾಹಕರಿಗೆ ಆ ವಸ್ತುವಿನ ಅಗತ್ಯ ಅದನ್ನೋ ಇಲ್ಲೋ ಅದು ಸಹಿತ ತಿಳಿಸಿ ಹೇಳಿ ಅವರು ಜಾಹೀರಾತುಗಳಿಗೆ ಕೊಳ್ಳಬಾಕ ತನಕ ಮರಳಾಗದಂಗ ನೋಡ್ಕೋತಾವ.
5: ಅದ್ರಾಗೂ ಈ ಶೇರ್ ಮಾರ್ಕೆಟ್ದಾಗಂತೂ ಇಷ್ಟ ಬಾರಾಬಾನ್ಗಡಿ ನಡೀತದಲ್ಲ, ಎಷ್ಟೋ ಮಂದಿ ಈ ಮೋಸಕ್ಕ ಬಲಿಯಾಗಿ ತಮ್ಮ ಇಡೀ ಜೀವನದ ಗಳಿಕೆ ಮತ್ತ ಉಳಿತಾಯ ಕಳ್ಕೊಂಡ್ ಬಿಡ್ತಾರ. ಆದ್ರ ಈಗ ChatGPT ಅಥವಾ ಅಂತ ಯಾವ್ದ ಆಪ್ ಗೆ ಕೇಳಿದ್ರ ಈ ಬಗ್ಗೆ ಸರಿಯಾದ ಮಾಹಿತಿ ಅವಾಗಿಂದ ಅವಾಗ ಸಿಗ್ತದ. ಆದ್ರೂ ಒಂದ್ ಮಾತು, ಈ ಮಾಹಿತಿಯನ್ನ ಸ್ವಲ್ಪ ಮತ್ತ ಚೆಕ್ ಮಾಡ್ಕೋಬೇಕು. ಈ ವಿವರ ಎಷ್ಟ್ ಖರೆ ಅವ ಅಂತಿದ್ರ ChatGPTನೇ ಹೇಳಿಬಿಡ್ತದ. ಎಲ್ಲಿಂದ ಹೆಚ್ಚಿನ ಮಾಹಿತಿ ತಗೋಬೇಕು ಅನ್ನೋದನ್ನು ಹೇಳ್ತದ.
2: ಹೌದಲ್ಲ, ಈಗಂತೂ ನೋಡ್ರಿ ಯುದ್ಧ ಯಾವಾಗ ಶುರು ಆಗ್ತಾವಂತ ಹೇಳಲಿಕ್ಕೆ ಇರೋದಿಲ್ಲ. ನಮ್ಮ ರಕ್ಷಣಾ ವಿಭಾಗಕ್ಕೆ ಈ ಕೃತಕ ಬುದ್ಧಿಮತ್ತೆಯ ಯಂತ್ರಗಳು ಬಹಳ ಸಹಾಯ ಮಾಡ್ತಾವ. ಶತ್ರು ದೇಶಗಳ ಗತಿವಿಧಿಯನ್ನು ಇವು ದೂರದಿಂದನೇ ಗುರುತಿಸಿ ಕೂಡಲೇ ತಿಳಿಸಿಬಿಡ್ತಾವ.
3: ಮುಚ್ಚಿಟ್ಟ ನೆಲಬಾಂಬ್ಗಳನ್ನು ಹುಡುಕಿ ಡಿಫ್ಯೂಸ್ ಮಾಡ್ತಾವ. ವೈರಿಗಳ ಗೂಢಚಾರರನ್ನ ಗುರುತಿಸಿ

0: ಹಂಚ್ಲಿಕ್ಕೆ ಇವುಗಳ ಸಹಾಯ ಆಗೋದ್ರ ಜೋಡಿನ ಗೂಢಚಾರಿಕೆ ಕೆಲಸನೂ ಮಾಡ್ತಾವ. ಆಧುನಿಕ ತಂತ್ರಗಳಿಗಂತೂ ಇಂತ ಯಂತ್ರಗಳು ಬೇಕಾ ಬೇಕ್ರಿ?
1: ಹೌದ್ರಿ ಪಾರ್ವತಿ, ಮತ್ತ ದಿನನಿತ್ಯದ ಕೆಲಸಗಳಿಗೂ ಎಷ್ಟ್ ಉಪಯೋಗ ಅಂತೀರಿ? ವಾಷಿಂಗ್ ಮಿಷಿನ್ ದಾಗ ಇಂದ ಯಾವ ನಮೂನಿ ಅರಿವಿಯವ ಅಂತ ತಿಳ್ಕೊಂಡು ಎಷ್ಟ್ ಬೇಕೋ ಅಷ್ಟೇ ನೀರು ಕರೆಂಟ್ ಅನ್ನ ಮಿತವಯ್ಯದಿಂದ ಬಳಸ್ತಾವಂತ್ರಿ. ಬಟ್ಟೆಗಳನ್ನ ಸ್ವಚ್ಛ ಒಗೆಯುವುದಲ್ದ ಪೂರ್ಣ ಒಣಗಿಸಿ ಅಗ್ದಿ ಇಸ್ತ್ರಿ ಹಾಕಿದಂಗ ತಯಾರ ಕೊಡ್ತಾವಂತ್ರಿ.
2: ಫ್ರಿಜ್ಜಿದಾಗೂ ಇಂತ ಮಷಿನ್ಗಳನ್ನ ಹಾಕೋದ್ರಿಂದ ಕರೆಂಟ್ ಉಳಿತಾಯ ಆಗ್ತದ. ಅಷ್ಟೇ ಅಲ್ಲ, ಒಳಗಿಟ್ಟ ಸಾಮಾನುಗಳು ಕೆಡಲಿಕ್ ಹತ್ತಿದ್ರ ಹೇಳ್ತಾವ, ಅಲ್ಲಿಟ್ಟ ಸಾಮಾನುಗಳು ಎಕ್ಸ್ಪೈರಿ ಡೇಟು ಹೇಳ್ತಾವ, ಹಾಲು ತರಕಾರಿ ಮುಗಿಲಿಕ್ ಬಂದದ್ದನ್ನು ಸೂಚನೆ ಕೊಡ್ತಾವ.
3: ಅಷ್ಟೇ ಯಾಕ್ರಿ, ಈಗ ಮನಿ ಕೆಲ್ಸನು ರೋಬೋಟ್ನೆ ಅವ ಅಲ್ಲ, ಇನ್ನೂ ಸುಧಾರಣೆ ಜೋಡಿ ಬರ್ತಾವ. ಇನ್ನ ನಮ್ ರುಚಿ ಪ್ರಕಾರ ಅಷ್ಟಷ್ಟೇ ಉಪ್ಪು ಖಾರ ಮಸಾಲೆ ಎಲ್ಲಾನು ಹಾಕಿ ಬೇಕ್ ಬೇಕಾದ ಅಡಿಗೆ ಮಾಡಿ ಟೈಮ್ ಶೀನ್ ಬಡಿಸ್ಬಿಡ್ತಾವ. ಬಿ ಪಿ ಡಯಾಬಿಟಿಸ್ ಇದ್ದವ್ರಿಗೆ ಪಥ್ಯದ ಅಡಿಗೆನೂ ಮಾಡ್ತಾವ. ಜೊಂಡಿಗೆ ಗುಂಗಾಡು ಯಾವ್ದು ಬರ್ದಂಗ ನೋಡ್ಕೊಂಡು ನಮ್ಮ ಆರೋಗ್ಯ ಕಾಪಾಡ್ತಾವ.
4: ಶಿಕ್ಷಣ ಕ್ಷೇತ್ರದಾಗಂತೂ ಕ್ರಾಂತಿನೇ ಅನ್ಸೋ ಅಷ್ಟು ಬದಲಾವಣೆ ಬರ್ತಾವ. ಮಕ್ಕಳ ಅಭಿರುಚಿ ಮತ್ತ ಕಲಿಕಾ ಸಾಮರ್ಥ್ಯ ಎರಡನ್ನೂ ಗುರುತಿಸಿ ಅವರಿಗೆ ಯಾವ ಕಲಿಕೆ ಉಪಯುಕ್ತ ಅನ್ನೋದನ್ನ ತಿಳಿಸಿ ಹೇಳ್ತಾವ. ಪಾಲಕರು ಮಕ್ಕಳಿಗೆ ಡಾಕ್ಟ್ರೇ ಆಗು ಎಂಜಿನಿಯರೇ ಆಗು ಅಂತ ಬೆನ್ನು ಹತ್ತೋದು ತಪ್ತದ ನೋಡ್ರಿ. ಮಕ್ಕಳು ಅಭಿರುಚಿಗೆ ತಕ್ಕಂತ ಶಿಕ್ಷಣ ಕೈಗೊಳ್ಳೋದ್ರಿಂದ ಅವರಿಗೆ ಶಾಲೆ ಕಾಲೇಜು ಪರೀಕ್ಷೆಗಳು ಸಜಾ ಅಲ್ಲ, ಮಜಾ ಅನಿಸ್ತಾವ.
5: ಮತ್ತ ಪಿ ಎಚ್ ಡಿ ಮಾಡೋ ವಿದ್ಯಾರ್ಥಿಗಳಿಗಂತೂ ಈಗ ಆಶಯಕ್ಕೆ ಸಂಬಂಧಿಸಿದ ಅಸಂಖ್ಯ ಪುಸ್ತಕಗಳನ್ನು ಓದ್ಬೇಕಾಗಿಲ್ರಿ. ಈ ಯಂತ್ರಗಳೇ ಅವನ್ನೆಲ್ಲ ಸಂಗ್ರಹಿಸಿ ಓದಿ ಒಂದು ಸಾರವತ್ತಾದ ಲೇಖನ ತಯಾರ ಮಾಡಿ ಕೊಟ್ಬಿಡ್ತಾವ. ಆ ಮಕ್ಕಳಿಗೆ ಸಮಯ ಶ್ರಮ ಎರಡದ್ದು ಉಳಿತಾಯ ಆಗ್ತದೆ.
2: ಹಿಂಗಾಗಿ ಈಗೀಗ ಮಕ್ಕಳು ಸ್ವತಃ ಓದಿ ತಿಳ್ಕೊಳ್ಳೋದನ್ನ ಬಿಟ್ಬಿಟ್ಟಾರ್ರಿ. ಈಗ ಗಣಿತ ಮಾಡ್ಲಿಕ್ಕೆ ಕ್ಯಾಲ್ಕುಲೇಟರ್ ಬೇಕು, ಮಗ್ಗಿ ಐಪ್ಯಾಟ್ ಅಂತೂ ಬರೋದೇ ಇಲ್ಲ. ಎಲ್ಲಾನು ಈ ಮೊಬೈಲ್ ಕಂಪ್ಯೂಟರ್ನೇ ನೋಡಿ ಹೇಳೋ ಪರಿಸ್ಥಿತಿ ಬಂದದ. ಹಿಂಗಾದ್ರೆ ಅವ್ರ ಸ್ವಂತ ವಿಚಾರ ಶಕ್ತಿ ಹೆಂಗ್ ಬೆಳಿಬೇಕು ಹೇಳ್ರಿ?
3: ಅಗ್ರಿ ಬರೋಬ್ಬರಿ ಹೇಮ, ಈಗಾಗಲೇ ಮಕ್ಕಳು ಮೊಬೈಲ್ ದಾಸರಾಗ್ಯಾರ. ಇನ್ನಂತೂ ಈ ನಕಲಿ ಶಾಣ್ಯತನದ ಯಂತ್ರಗಳು ಅವರನ್ನು ಇನ್ನೂ ಸೋಮಾರಿ ಮಾಡಿಬಿಡ್ತಾವಲ್ಲ ಅಂತ ಹೆದರಿಕಾಗ್ಯದ ನೋಡ್ರಿ
2: ಕಲಾವತಿ. ಹಂಗ ಹೆದರ್ಬೇಕಾಗಿಲ್ಲ ಬಿಡ್ರಿ. ಈಗ ಇಂಥ ಯಂತ್ರಗಳನ್ನು ಉಪಯೋಗ ಮಾಡೋದನ್ನ ಎಷ್ಟು ಲಘು ಕಲಿತಾರ ನೋಡ್ರಿ ನಮ್ಮ ಹುಡುಗರು. ಹುಟ್ಟಿನಿಂದ ಬಂದ ಜಾಣತನವನ್ನು ಯಾವ ಮಷೀನು ತಗೊಳಿಕ್ ಸಾಧ್ಯ ಇಲ್ರಿ.
0: ಅದೇನೇ ಇದ್ರು ಇನ್ ಮುಂದ ಬದುಕಿನ ಸಮಾಜದ ಯಾವ ಕ್ಷೇತ್ರನೂ AI ಯಂತ್ರಗಳ ಪ್ರಭಾವದಿಂದ ಹೊರಗುಳಿದಿಲ್ ನೋಡ್ರಿ. ಅಪರಾಧಗಳನ್ನ ಅಪರಾಧಿಗಳನ್ನ ತೀವ್ರವಾಗಿ ಕಂಡು ಹಿಡಿದು ನಿಲ್ಸಕ್ ಆಗ್ತೈತ್ರಿ.
1: ಪೊಲೀಸು ರೆವೆನ್ಯೂ ಫಾರೆಸ್ಟ್ ವಿಭಾಗದವರಿಗೂ ಇದರಿಂದ ಬಹಳಷ್ಟು ಮಾಹಿತಿ ಮೊದಲೇ ಸಿಗುವುದರಿಂದ ಅನುಕೂಲ ಆಗ್ತದ.
2: ಹೌದ್ರಿ, ಸಣ್ಣ ಮಕ್ಕಳನ್ನ ವಯಸ್ಸಾದವ್ರನ್ನ ಎಲ್ಲರನ್ನೂ ನೋಡ್ಕೋತದಂತ.
3: ಇನ್ನ ಮುಂದೆ ಕಾರು ಬಸ್ಸು ನಡೆಸ್ಲಿಕ್ ಡ್ರೈವರ್ ಬೇಡ ಅಂತಲ್ರಿ.
0: ಬೆರಳು ಬಾಡಿಗೆ ಹಚ್ಚಿದ್ರೆ ಟಿವಿ ಕರೆ ಬರ್ತಾವಂತ್ರಿ.
2: ಟೇಬಲ್ ಮೇಲೆ ಕೈ ಹಾಕ್ಸಿದ್ರೆ ವರ್ತಮಾನ ಪತ್ರ ಓಪನ್ ಆಗ್ತದಂತ.
3: ಮಧುಬಾಲ ನಗು ಶ್ರೀದೇವಿ ಮೂಗು ಎಲ್ಲಾನು ಇವೇ ಕೊಡ್ತಾವೆ. ಇನ್ನ ಸೌಂದರ್ಯ ಸಾಹಿತ್ಯ ಸಂಗೀತ ಸಿನಿಮಾ ನಾಟಕ ವಾಸ್ತುಕಲೆ ಎಲ್ಲಾ ಕಡೆನು ಇವು ಸುಧಾರಣೆ ಮತ್ತ ಸಂವಿಧಾನಗಳನ್ನ ತರ್ತಾವ. ಒಟ್ಟಿನ್ಯಾಗ ಬದುಕನ್ನ ಬದ್ಲು ಮಾಡ್ತಾವ ನೋಡ್ರಿ.
1: ಆದ್ರೆ ಇಷ್ಟೆಲ್ಲಾನು ಯಂತ್ರಗಳೇ ಮಾಡ್ಬಿಟ್ರೆ ಮತ್ತ ಮನುಷ್ಯರ ಏನ್ ಮಾಡ್ಬೇಕ್ರಿ? ನಮ್ ತಲೆ ಉಪಯೋಗ ಮಾಡಂತೂ ಮರ್ತ ಬಿಡ್ತೀವೋ ಏನೋ.
5: ಖರೇರಿ ಶಾಂತಮ್ಮಾರೆ, ಇನ್ ಮುಂದ ನೌಕರಿಗಳು ಬಹಳ ಕಡಿಮೆ ಆಗ್ಬಿಡ್ತಾವಂತ್ರಿ.
3: ನಿಜಾಕ್ಷಿ, ಹಂಗಾಗುದಿಲ್ಲ. ಕೆಲವು ಕ್ಷೇತ್ರದಾಗ ನೌಕರಿಗೂ ಕಡಿಮೆ ಆಗ್ಬಹುದು. ಆದ್ರ ಈ ಯಂತ್ರಗಳ ತಯಾರಿ ಅದರ ಕುರಿತಾದ ಸಂಶೋಧನೆ ತರಬೇತಿ ಇಂಥ ಕೆಲಸ ಹೆಚ್ಚಿಗೆ ಆಗ್ತಾವ. ಕೆಲಸದ ಸ್ವರೂಪ ಬ್ಯಾರೆ ಆಗ್ತದ ಮತ್ತ ಅನುಭವ ಪರಿಣತಿಗೆ ಹೆಚ್ಚಿಗೆ ಮಹತ್ವ ಬರ್ತದ. ಆದ್ರ ಕೆಲವು ಸಮಸ್ಯೆ ಬರಬಹುದು.
4: ಹೌದ್ರಿ ವಿದ್ಯಾ, ಈ ಯಂತ್ರಗಳ ಮೇಂಟೆನೆನ್ಸ್ ಅಂದ್ರ ಕಾಯ್ದುಕೊಳ್ಳೋ ಕೆಲಸ ರಗಡೆ ಆಗ್ತದ. ಕಾಯಂ ಇವುಗಳನ್ನ ಚಾರ್ಜ್ ಮಾಡ್ಕೋತಾ ಇರ್ಬೇಕು.
3: ಹೌದು,
4: ಈ ಯಂತ್ರಗಳೊಳಗಿನ ಪ್ರೋಗ್ರಾಮ್ಗಳು ಕರಪ್ಟ್ ಆಗದಂಗ ಅಂದ್ರೆ ಕೆಟ್ಟ ಹೋಗದಂಗ ನೋಡ್ಕೋಬೇಕು. ಮತ್ತ ಕಾಲ ಕಾಲಕ್ಕ ಅಪ್ಡೇಟ್ ಮಾಡ್ಬೇಕು. ಮತ್ತೊಂದು ಇನ್ನೂ ಮಹತ್ವದ್ದು ಅಂದ್ರೆ ಈ ಯಂತ್ರಗಳ ತಯಾರಿಕೆ ಮತ್ತ ಕಾಯ್ದುಕೊಳ್ಳುವಿಕೆ ಎರಡೂ ಏನಿಲ್ಲ, ಬಹಳ ತುಟ್ಟಿವ.
5: ಆದ್ರೆ ಒಂದ್ ಸತ್ಯವನ್ನ ನಾವು ಒಪ್ಪಿಕೊಳ್ಳಬೇಕಾಗ್ತದ. ಈ ಯಂತ್ರಗಳಿಗೆ ಬುದ್ಧಿ ಬೇಕಾದಷ್ಟು ಇರಬಹುದು, ಆದ್ರೆ ಮನುಷ್ಯರಿಗೆ ಮಹತ್ವದ್ದು ಅನಿಸುವ ಮೌಲ್ಯಗಳು ನೀತಿ ಸಂಹಿತೆಗಳು ಇವಕ್ಕ ಗೊತ್ತಿರುವುದಿಲ್ರಿ. ಈ ಕೃತಕ ಬುದ್ಧಿಮತ್ತೆಯನ್ನ ಯಾರು ಹೆಂಗ್ ಬಳಸ್ಕೊಳ್ಬಹುದು ನೋಡ್ರಿ?
4: ಅಂತ ಅನೇಕ ಘಟನೆಗಳು ನಡುವು ನಡೆದಾವ. ಹದಿಹರೆಯದ ಹುಡುಗಿಯರ ಫೋಟೋಗಳನ್ನ ಬಳಸಿ ಅವರನ್ನ ಅಶ್ಲೀಲ ಬಟ್ಟೆಗಳಲ್ಲಿ ತೋರ್ತದು, ಸಲ್ಲದ ಕೆಲಸಗಳನ್ನ ಮಾಡ್ತಿರೋ ಹಂಗ ಚಿತ್ರಿಸಿ ಅವ್ರ ಹೆಸರಿಗೆ ಕಲಂಕ ತರೋದು, ಇಂಥವೆಲ್ಲ ನಡೆದೇ

0: ಪ್ರತಿಷ್ಠಿತ ವ್ಯಕ್ತಿಗಳ ಹೆಸರಿನಲ್ಲೇ ತಮಗೆ ಬೇಕಾದ ಜಾಹೀರಾತು ತೋರಿಸಿ ಮಂದಿಗೆ ಮೋಸ ಮಾಡೋದಂತೂ ಬಾಳೆ ಆಗ್ಯದ.
1: ಈ ಕೃತ್ರಿಮ ಬುದ್ಧಿಮತ್ತೆ ಅನ್ನೋದು ಇನ್ನೂ ಆರಂಭಿಕ ಹಂತದಾಗೆ ಅದ. ಅದ್ರಾಗೂ ನಮ್ ದೇಶದಾಗಂತೂ ಇದು ಇನ್ನೂ ಒಂದು ಮೋಜು ಅಂತಾನೆ ಇದ್ದಂಗದ. ವಾದ ವಿವಾದ ಸೃಷ್ಟಿ ಮಾಡುತ್ತಾರ. ಒಮ್ಮೆ ಈ ಯಂತ್ರಗಳ ಸರಿಯಾದ ಉಪಯೋಗ ಗೊತ್ತಾದ್ರ ಇಂಥ ಅನುಚಿತ ಕಾರ್ಯಗಳು ನಿಲ್ತಾವ.
2: ಅಂತ ಅಪರಾಧಿ ಚಟುವಟಿಕೆಗಳನ್ನ ನಿಲ್ಲಿಸ್ಲಿಕ್ಕೆ, ಎಐದ ದುರ್ಬಳಕೆ ಆಗದ ಹಂಗ ನೋಡಿಕೊಳ್ಳಿಕ್ಕೆ ಆಗಲೇ ನೀತಿ ಸಂಹಿತೆಗಳನ್ನು ರೂಪಿಸ್ಲಿಕ್ಕೆ ಶುರುನೂ ಮಾಡ್ಯಾರಿ. ಆದ್ರೆ ಈಗಾಗಲೇ ಸಾಮಾಜಿಕ ಜವಾಬ್ದಾರಿ ಇಲ್ಲದೆ ಜಾಲತಾಣಗಳನ್ನು ಉಪಯೋಗಿಸೋರನ್ನ ನಾವು ನೋಡ್ತೇವಲ್ಲ. ಹಂಗ ಈ ಕೃತ್ರಿಮ ಬುದ್ಧಿ ಮತ್ತೆ ಆಪ್ಗಳನ್ನ ಒಂದು ನಿಯಮ ಕಾನೂನಿನ ಕೆಳಗೆ ತರೋದು ಬಹಳ ಸವಾಲಿನ ಕೆಲಸದ ನೋಡ್ರಿ.
0: ಖರೆ ನಿಮ್ಮ, ಇವುಗಳ ಉಪಯೋಗ ಬೇಕಾದಷ್ಟು ಇದ್ರೂ ಸರಿಯಾದ ಉಪಯೋಗ ಕಲಿಸೋ ತನಕ ಸಮಸ್ಯೆಗಳು ಬಹಳವ. ಇವುಗಳನ್ನು ಉಪಯೋಗಿಸಿದ್ರು ನಮ್ಮ ಕ್ರಿಯೇಟಿವಿಟಿ ಅಂದ್ರೆ ಸೃಜನಾತ್ಮಕ ಶಕ್ತಿಯನ್ನ ಹೆಂಗ್ ಉಳಿಸ್ಕೋಬೇಕು? ನಮ್ಮ ಖಾಸಗಿ ವಿವರಗಳು ಸಾರ್ವಜನಿಕ ಆಗಿ ಯಾರೂ ಗೈರು ಫಾಯ್ದೆ ತಗೊಳ್ಳದಂತೆ ಹೆಂಗ್ ತಡಿಬೇಕು? ಅದಕ್ಕೆ ಗುಲಾಮರಾಗಿ ನಾವು ಒಂದು ಯಂತ್ರದ ಹಂಗ ಆಗದೆ ನಮ್ಮ ಸ್ವಂತಿಕೆಯ ಅಸ್ತಿತ್ವವನ್ನು ಹೆಂಗ್ ಉಳಿಸ್ಕೋಬೇಕು? ಇಂಥ ಸವಾಲುಗಳು ಬಹಳವ.
3: ಖರೆ ಖರೆ, ಈಗ ನಾವು ನೋಡ್ಲಿಕ್ಕೆ ಹತ್ತಿದ್ದೇನಲ್ಲ ಅದು ಈ ವಿಷಯದ ಒಂದು ಮೇಲ್ಮುಖವನ್ನ ಅಷ್ಟ. ನಮಗ ಬೇಕಾಗಿರ್ಲಿ ಬೇಡಾಗಿರ್ಲಿ ಈ ಎಐ ಯಂತ್ರಗಳು ಬಂದೇ ಬರ್ತಾವ. ಅವೇ ನಮ್ಮ ದೇಶದ ಜಗತ್ತಿನ ಭವಿಷ್ಯ. ಮತ್ತ ಇವುಗಳ ಬಳಕೆಯೊಳಗ ಸಾಧಕಗಳು ಬಾಧಕಗಳು ಖಂಡಿತ ಅವ. ಮಷೀನು ಅಂದ್ರ ಮಷೀನೇ, ಅಲ್ಲಿಯ ಕೆಡಕುಗಳನ್ನ ನಿವಾರಿಸಿ ಒಳಿತನ್ನ ಮಾತ್ರ ಉಳಿಸಿಕೊಳ್ಳೋ ಹಂಗಾದ್ರ ಬದುಕು ಸುಂದರ ಸಾರ್ಥಕ ಆಗ್ತದ. ಆದ್ರ ಆ ಕೆಲ್ಸಕ್ಕ ಇನ್ನೂ ಸಾಕಷ್ಟು ಸಮಯ ಹಿಡಿತದ. ಅಲ್ಲಿ ತನಕ ಅಗ್ದಿ ಎಚ್ಚರದಿಂದ ಇರೋದು, ನಿಜವಾದ ಬುದ್ಧಿ ಮತ್ತು ಭಾವನೆಗಳು ಇರುವಂತ ನಾವು ಜೀವನ ಮೌಲ್ಯಗಳು ನೀತಿಯುತ ಮಾರ್ಗಗಳು ಎಲ್ಲ ಗೊತ್ತಿಂಥವ್ರು ನಾವು. ಅದು ನಮ್ ಜವಾಬ್ದಾರಿ. ಯಾವುದೇ ಯಂತ್ರ ನಮ್ಮ ಬದುಕು ಮಾನವೀಯ ಸಂವೇದನೆಗಳಿಗಿಂತ ದೊಡ್ಡದಲ್ಲ ಅನ್ನೋ ಸತ್ಯದ ಜೋಡಿನೇ ಅವುಗಳ ಬಳಕೆಯನ್ನ ಅಳವಡಿಸಿಕೊಳ್ಳುವುದು ಇವತ್ತ ಅಗದಿ ಅವಶ್ಯದ. ನಾವು ಅದ್ರ ಗುಲಾಮರಾಗ್ದ ಅದನ್ನ ನಮ್ಮ ವಶದಾಗಿಟ್ಟುಕೊಂಡು ಎಷ್ಟು ಅಗತ್ಯನೋ ಅಷ್ಟೇ ಉಪಯೋಗಿಸೋದು ನಮ್ ಕೈಯಾಗೇ ಅದ. ಅಲ್ಲೇನು
1: ಕೇಳಿದ್ರಲ್ಲ, ಈ ಕೃತಕ ಬುದ್ಧಿಮತ್ತೆಯಿಂದಾಗುವ ಪರಿಣಾಮಗಳು ಸಾಧಕಗಳು ಹಿಂಗ ಎಷ್ಟೋ ವಿಷಯಗಳು ತಿಳಿದವಲ್ಲ. ಈಗ ಸಮೂಹ ಗೀತೆ, ಗೀತೆಯ ರಚನೆಕಾರರು ಕವಿ ಡಿ ಎಸ್ ಕರ್ಕಿಯವರು, ರಾಗ ಸಂಯೋಜನೆ ದಿವಂಗತ ಶ್ಯಾಮಾಚಾರ್ ಜೋಶಿ.

ಇದುವರೆಗೂ ಧಾರವಾಡದ ಯೋಗ ಮಿತ್ರ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಜಯಶ್ರೀ ಗದಕ್ಕರ್, ವಿದ್ಯಾ ಶಿರಹಟ್ಟಿ, ರಾಜೇಶ್ವರಿ ಜಗ್ಗಲ್, ವನಿತಾ ನಾಡಿಗೇರ್, ವಿದ್ಯಾ ಕುಲಕರ್ಣಿ, ಹೇಮಾ ಕಿತ್ತೂರ್, ಕಲಾವತಿ ಗಣೂರ್, ಸುಲಭ ಶಾಂತಕ್ಕ ಹಾಗೂ ಸುಮಾ ಥಿಟೆ. ಗೆಳತಿಯರೇ, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 12:30:33 ಆಗಲಿದೆ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಶ್ರೋತೃಗಳೇ, 12:32 ಸಮಯವಿದು. ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ

ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಆಲ್ಝೈಮರ್ಸ್ ದಿನ ಆಚರಣೆಯ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ ಹಾಗೂ ಸ್ಲೀಪ್ ಆಪ್ನಿಯ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರೇಯ ಅವರೊಂದಿಗೆ ಮಾತುಕತೆ ಇದೆ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಒಂದು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರಗತಿ ಪಥ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪಿಎಂ ಜನ್ಧನ್ ಯೋಜನೆ, ಪಿಎಂ ಎಗ್ರಿ ಉದಾನ್ ಯೋಜನೆ ಬಗ್ಗೆ ಮಾತಾಡ್ತಾರೆ ಬಿ ಎಸ್ ಎಣಗಿ. ಒಂದು ಗಂಟೆ 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:00 ಕನ್ನಡ ಭಕ್ತಿ ಗೀತೆಗಳನ್ನು ಕೇಳುವಿರಿ. 4:30 ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. ಶ್ರೋತೃಗಳೇ, 5:00 ನಮ್ಮ ನಿಲಯದಿಂದ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಲ್ಝೈಮರ್ಸ್ ದಿನದ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ. ಅನಂತರ ಸ್ಲೀಪ್ ಆಪ್ನಿಯಾ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ. ಮೊದಲಿಗೆ ವಿಶ್ವ ಆಲ್ಝೈಮರ್ಸ್ ದಿನದ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಸೆಪ್ಟೆಂಬರ್ 21ನೇ ತಾರೀಕನ್ನ ವಿಶ್ವ ಆಲ್ಝೈಮರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಯಾಕೆ ಈ ಆಲ್ಝೈಮರ್ಸ್ ಬಗ್ಗೆ ಹೆಚ್ಚಿನ ಜಾಗೃತಿ ಬೇಕು? ಯಾರಲ್ಲಿ ಹೆಚ್ಚಾಗಿ ಆಲ್ಝೈಮರ್ಸ್ ಕಾಣಿಸ್ಕೊಳ್ಳುತ್ತೆ? ಈ ಆಲ್ಝೈಮರ್ಸ್ ಅಂದ್ರೆ ಏನು? ಆಲ್ಝೈಮರ್ಸ್ ನಮ್ಮ ಮನೆಯ ಕುಟುಂಬದ ಸದಸ್ಯರಿಗೆ ಏನಾದ್ರೂ ಇದ್ರೆ ನಾವು ಏನೇನು ಮುನ್ನೆಚ್ಚರಿಕೆ ತಗೋಬೇಕು, ಅವರನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಇದನ್ನೆಲ್ಲ ಇವತ್ತು ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನಾ ಅವರು. ಡಾಕ್ಟರ್ ಸಹನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು.
2: ಡಾಕ್ಟರ್ ಸಹನಾ ಅವರೇ, ಮೊದಲಿಗೆ ನಮಗೆ ಆಲ್ಝೈಮರ್ಸ್ ಅಂದ್ರೆ ಏನು ಅಂತ ತಿಳಿಸ್ಬಿಡಿ.
3: ಜನರಲಿ ನಮ್ಮಲ್ಲಿ ವಯಸ್ಸಾದರೂ ಸ್ವಲ್ಪ ಮರೆತರೆ ವಯಸ್ಸಾದ ಮೇಲೆ ಹೀಗೆ ಇರುತ್ತದೆ ಅಂತ ನಿರ್ಲಕ್ಷಿಸುವುದು ಸಾಮಾನ್ಯ. ಆದ್ರೆ ಪ್ರತಿಯೊಂದು ಮರೆಯನ್ನು ವಯಸ್ಸಿನ ಪರಿಣಾಮ ಅಂತ ಪರಿಗಣಿಸುವುದು ಸರಿಯಲ್ಲ. ಕೆಲವು ಸಂದರ್ಭಗಳಲ್ಲಿ ಅದು ಆಲ್ಝೈಮರ್ಸ್ ಕಾಯಿಲೆ ಅಂತ ಆರಂಭಿಕ ಸೂಚನೆ ಆಗಿರಬಹುದು. ಸೊ ಆಲ್ಝೈಮರ್ಸ್ ಮೆದುಳಿನ ನ್ಯೂರಾನ್ಸ್ ಅಂದ್ರೆ ನರಕೋಶಗಳನ್ನು ಕ್ರಮೇಣ ಹಾನಿಗೊಳಿಸುವ ಕಾಯಿಲೆ. ಇದರ ಪರಿಣಾಮವಾಗಿ ನೆನಪಿನ ಶಕ್ತಿ, ಯೋಚನೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಭಾಷೆ ಮತ್ತು ದೈನಂದಿನ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ನಿಧಾನವಾಗಿ ಕಡಿಮೆ ಆಗುತ್ತಾ ಬರುತ್ತದೆ. ಸೊ ಆಲ್ಝೈಮರ್ಸ್ ಕಾಯಿಲೆ ಡಿಮೆನ್ಷಿಯಾದ ಅತ್ಯಂತ ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿದೆ. ಡಿಮೆನ್ಷಿಯಾ ಪ್ರಕರಣಗಳಲ್ಲಿ ಸುಮಾರು 60-70% ಇದರ ಪಾತ್ರ ಇರಬಹುದು.
2: ಹಾಗಾದ್ರೆ

0: ಈಗ ಮರವು ಅಂತ ಹೇಳಿದ್ರಿ, ಈ ಮರೆಗುಳಿತನಕ್ಕೂ ಅಲ್ಝೈಮರ್ಸಿಗೂ ಏನು ವ್ಯತ್ಯಾಸ ಇರುತ್ತೆ?
1: ಈಗ ನಮ್ ವಯಸ್ಸಲ್ಲಿ ನಾವು ಕೆಲವೊಮ್ಮೆ ಕೀಯಲ್ಲಿ ಇಟ್ಟಿದೀವಿ ಅಥವಾ ಏನು ಕೆಲವು ನಂಬರ್ಸ್ ಮರೆತೋಗೋದ್ ಸಾಮಾನ್ಯ, ಇಲ್ಲ ಕೆಲವು ದೂರ ರಿಲೇಟಿವ್ಸ್ ಅವ್ರದ್ದು ಹೆಸರು ಜ್ಞಾಪಕ ಇಮಿಡಿಯೇಟ್ ಆಗಿ ಬರೋದಿಲ್ಲ, ಅಂಡ್ ಇವಾಗ ನಾವು ಫೋನ್ ಯೂಸ್ ಮಾಡಿ ಯಾರ್ದು ನಂಬರ್ಸ್ ನಮ್ಗೆ ನೆನಪಿರೋದಿಲ್ಲ. ಸೊ ಈ ತರದಲ್ಲಿ ಇದೆಲ್ಲ ಕಾಮನ್. ಸೊ ಇದು ಡಿಮೆನ್ಷಿಯಾ ಅಲ್ಲ. ಆದ್ರೆ ಅದೇ ವಿಷಯವನ್ನು ಮರುಮರು ಕೇಳುವುದು, ಇತ್ತೀಚೆಗೆ ನಡೆದ ಘಟನೆಗಳನ್ನು ಸಂಪೂರ್ಣವಾಗಿ ಮರೆತಿರೋದು, ಇಲ್ಲ ಚೆನ್ನಾಗಿ ಗೊತ್ತಿರುವ ಜಾಗದಲ್ಲಿ ದಾರಿ ತಪ್ಪಿ ಹೋಗುವುದು. ಕೆಲವರು ಅಲ್ಝೈಮರ್ಸ್ ಪೇಷಂಟ್ಗೆ ಮನೆಗೆ ಬರಕ್ಕೆ ಮರ್ತೋಗತ್ತೆ, ಕೇಳಿರ್ತೀರಾ ನೀವು, ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿರ್ತಾರೆ, ಇಲ್ಲ ಬೇರೆ ಎಲ್ಲೋ ಸಿಕ್ಕಿರ್ತಾರೆ. ಸೊ ಈ ತರ ಗೊತ್ತಿರೋ ಜಾಗದಲ್ಲೇ ಅವರಿಗೆ ಫೈಂಡ್ ಔಟ್ ಮಾಡೋದು ಕಷ್ಟ ಆಗೋದು. ಇಲ್ಲ ದಿನನಿತ್ಯ ಮಾಡುವ ಸರಳ ಕೆಲಸಗಳು, ಸ್ನಾನ, ಊಟ ಮಾಡೋದು, ಬಟ್ಟೆ ಹಾಕೋದು, ಇದೆಲ್ಲ ತೊಂದರೆ, ಕಷ್ಟ ಆಗೋದು, ಇದು ನಾರ್ಮಲ್ ಅಲ್ಲ.
2: ಸೊ ಮತ್ತೆ ಇನ್ನೊಂದು ನಾನು ಕೇಳ್ಪಟ್ಟಿದೀನಿ, ಬಾಗಿಲು ಚಿಲ್ಕ ಹಾಕೊಂಡ್ ಬಿಡ್ತಾರೆ, ರೂಮಿಂದ ಬೋಲ್ಟ್ ಹಾಕೊಳ್ತಾರೆ, ಅದನ್ನ ತೆಗಿಯೋಕೆ ಅವರಿಗೆ ಗೊತ್ತಾಗ್ತಿರಲ್ಲ, ಅದು ಕೂಡ ಮರ್ತು ಹೋಗ್ತಿರುತ್ತೆ. ಈ ತರ ಅವರ ಕೋಣೆಯಲ್ಲಿದ್ದಾಗ್ಲೂ ಅಥವಾ ಸ್ನಾನದ ಮನೆಯಲ್ಲಿದ್ದಾಗ್ಲೂ ತುಂಬಾ ಸಮಸ್ಯೆ ಆಗುತ್ತೆ.
1: ಹೌದು. ಸೊ ಎಸ್ಪೆಷಲಿ ಈಗ ಲೇಡೀಸ್ ಗೆ ಏನಾಗುತ್ತೆ ಅಂದ್ರೆ ಸಾರಿ ಬ್ಲೌಸ್ ಹಾಕೋದು, ಸೀರೆ ಹಾಕೋದ್ ಕಷ್ಟ ಆಗ್ಬಹುದು, ಅಂಡ್ ಅಡಿಗೆ ಮಾಡುವಾಗ ಸಡನ್ ಆಗಿ ಉಪ್ಪು ಜಾಸ್ತಿ ಆಗಿರುತ್ತೆ, ಇಲ್ಲ ಸಿಹಿ ಜಾಸ್ತಿ ಆಗಿರುತ್ತೆ, ಬಿಕಾಸ್ ಅವ್ರಿಗೆ ಉಪ್ಪು ಮತ್ತೆ ಸಕ್ಕರದ ವ್ಯತ್ಯಾಸ ಗೊತ್ತಿರೋದಿಲ್ಲ, ಇಲ್ಲ ಗ್ಯಾಸ್ ಸ್ಟವ್ ಆನ್ ಮಾಡಿಟ್ಟು ಹೋಗಿರ್ತಾರೆ. ಸೊ ಈ ತರ ಎಲ್ಲ ಸಡನ್ ಅವರ ಪರ್ಸನಾಲಿಟಿಯಲ್ಲಿ ಚೇಂಜಸ್ ಬಂದಾಗ ನೀವು ಸ್ವಲ್ಪ ಅಲರ್ಟ್ ಆಗಿ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೇದು.
2: ಓಕೆ, ಏನೇನು ಲಕ್ಷಣಗಳನ್ನ ನಾವು ಗುರುತಿಸಬೇಕಾಗತ್ತೆ, ಯಾಕೆಂದ್ರೆ ನೀವು ನ್ಯೂರಾಲಜಿಸ್ಟ್ ಹತ್ರ ಬೇಗ ಕರ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳಿದ್ರೆ, ಏನೇನು ಲಕ್ಷಣಗಳನ್ನ ನಾವು ಮೊದಲಿನಲ್ಲಿ ಗುರುತಿಸಬೇಕಾಗತ್ತೆ?
1: ಈಗ ಆಲ್ಝೈಮರ್ಸ್ ಅಲ್ಲಿ ಫಸ್ಟ್ ಎಫೆಕ್ಟ್ ಆಗೋದು ರೀಸೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ಘಟನೆಗಳು ಅಥವಾ ಮಾತುಕತೆಗಳನ್ನು ಮರೆತಿರೋದು. ಸೊ ಊಟ ಮಾಡಿದ್ರೆ ನಾನು ಊಟ ಮಾಡಿಲ್ಲ, ಮತ್ತೆ ಊಟ ಕೊಡಿ, ಇಲ್ಲ ಮಾತ್ರೆ ತಗೊಂಡಿದ್ರೆ ಮಾತ್ರೆ ತಗೊಂಡಿಲ್ಲ, ಮತ್ತೆ ಮಾತ್ರೆ ತಗೊಳ್ಳೋದು. ಸೊ ಇದು ವೆರಿ ಇಂಪಾರ್ಟೆಂಟ್, ಬಿಕಾಸ್ ಕೆಲವೊಮ್ಮೆ ಏನಾಗುತ್ತೆ ಅವ್ರು ಮಾತ್ರೆ ಓ ಡೋಸ್ ತಗೊಂಡು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅವ್ರನ್ನ ಮಾನಿಟರ್ ಮಾಡ್ಬೇಕು, ಅವ್ರು ನೀಟಾಗಿ ಮಾತ್ರೆ ತಗೊಂಡಿದ್ದಾರೆ ಇಲ್ವಾ ಅಂತ ಬೇರೆ ಯಾರಾದ್ರೂ ನೋಡ್ಕೊಳ್ಬೇಕಾಗತ್ತೆ.
2: ಜೊತೆಗೆ ಇದೇ ವಿಚಾರವಾಗಿ ಮನೆಯಲ್ಲಿ ಜಗಳಗಳನ್ನು ನಡೆಯುತ್ತೆ, ಯಾಕೆಂದ್ರೆ ಇಲ್ಲ ಇವಳು ಊಟ ಹಾಕಿಲ್ಲ ಅಂತ.
1: ನೋಡಿಕೊಳ್ಳುವರಲ್ಲಿ ತುಂಬಾ ಪೇಷನ್ಸ್ ತಾಳ್ಮೆ ಇರಬೇಕಾಗತ್ತೆ, ಅಲ್ಝೈಮರ್ಸ್ ಪೇಷನ್ಸ್ ನೋಡ್ಕೊಳ್ಳೋ ಎಸ್ಪೆಷಲಿ. ಅಂಡ್ ಎರಡನೇದು ಒಂದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳೋದು, ವಸ್ತುಗಳನ್ನು ಇಟ್ಟು ಎಲ್ಲಿ ಇಟ್ಟಿದ್ದೀವಿ ಅಂತ ಮರೆತಿರೋದು, ಇಲ್ಲ ಪರಿಚಿತ ಸ್ಥಳದಲ್ಲಿಯೂ ಗೊಂದಲವಾಗುವುದು ಅಥವಾ ದಾರಿ ತಪ್ಪುವುದು, ಸಮಯ, ದಿನಾಂಕ ಅಥವಾ ಸ್ಥಳದ ಬಗ್ಗೆ ಗೊಂದಲ, ಸರಿಯಾದ ಪದಗಳನ್ನು ಹುಡುಕಲು ಅಥವಾ ಸಂಭಾಷಣೆಯನ್ನು ಮುಂದುವರಿಸಲು ಕಷ್ಟವಾಗುವುದು, ಹಣಕಾಸು ಅಥವಾ ದಿನನಿತ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತೊಂದರೆ ಆಗುವುದು, ಮೊದಲು ಸುಲಭವಾಗಿ ಮಾಡುತ್ತಿದ್ದ ಕೆಲಸಗಳು ಎಸ್ಪೆಷಲಿ ಲೇಡೀಸ್ ನಾನು ಹೇಳ್ದಂಗೆ ಕುಕ್ಕಿಂಗ್ ಅದೆಲ್ಲ ಕಷ್ಟ ಆಗೋದು, ವ್ಯಕ್ತಿತ್ವ ಅಥವಾ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುವುದು, ಕೆಲವರು ತುಂಬಾ ಹೈಪರ್ ಆಗ್ಬಹುದು, ಕೆಲವರು ತುಂಬಾ ಡಿಪ್ರೆಷನ್ ಸ್ಟೇಟಿಗೆ ಹೋಗ್ಬಹುದು. ಸೊ ಇದೆಲ್ಲ ಕೆಲವು ರೆಡ್ ಫ್ಲಾಗ್ ಸೈನ್ಸ್. ಸೊ ಕಾಯಿಲೆ ಮುಂದುವರಿದಂತೆ ರೋಗಿಗೆ ಕುಟುಂಬದವರನ್ನು ಗುರುತಿಸಲು ತೊಂದರೆ, ವೈಯಕ್ತಿಕ ಆರೈಕೆಗೆ ಸಹಾಯದ ಅಗತ್ಯ, ಹಾಗೂ ವರ್ತನೆಯಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಸೊ ಆದರೆ ಪ್ರತಿಯೊಬ್ಬರಲ್ಲೂ ಕಾಯಿಲೆಯ ಪ್ರಗತಿ ಒಂದೇ ರೀತಿ ಆಗಿರುವುದಿಲ್ಲ.
2: ಯಾಕೆ ಬರುತ್ತೆ ಮೇಡಮ್ ಈ ಆಲ್ಝೈಮರ್ಸ್ ಅನ್ನೋದು, ಕಾರಣಗಳೇನು?
1: ಸೊ ವಯಸ್ಸು ಪ್ರಮುಖ ಅಪಾಯಕಾರಿ ಅಂಶವಾಗಿದೆ. ಸೊ ವಿಶೇಷವಾಗಿ 65 ವರ್ಷಗಳ ನಂತರ ಇದರ ಸಾಧ್ಯತೆ ಹೆಚ್ಚಾಗುತ್ತದೆ. ಸೊ ಎರಡನೇ ಮುಖ್ಯ ಕಾರಣ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ, ಪಾರ್ಕಿನ್ಸನ್ಸ್, ಡಿಮೆನ್ಷಿಯಾ, ಈ ತರ ಮರೆವು ಕಾಯಿಲೆ, ಅಲ್ಝೈಮರ್ಸ್ ಪೇಷಂಟ್ಸ್ ಇದ್ರೆ ನಿಮ್ಮ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಪೋಷಕರಿಗೆ ಅಥವಾ ಒಡಹುಟ್ಟಿದವರಿಗೆ ಈ ಕಾಯಿಲೆ ಇದ್ದರೆ ಅಪಾಯದ ಸಾಧ್ಯತೆ ಹೆಚ್ಚಿರುತ್ತದೆ.
2: ಓಕೆ, ನೀವು ಲಕ್ಷಣಗಳನ್ನ ಹೇಳಿದ್ರಿ, ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಕೇಳೋದು, ಅಥವಾ ಊಟ ಮಾಡಿದ್ರೆ, ಮಾತ್ರ ತಗೊಂಡಿದ್ರೆ ಮರ್ತು ಹೋಗೋದು, ಮತ್ತೆ ಹಣಕಾಸಿನ ನಿರ್ಧಾರಗಳನ್ನ ಅಥವಾ ದಿನನಿತ್ಯದ ಅವರ ಯಾವುದೇ ಕೆಲಸಗಳಲ್ಲಿ ಅವರು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಕಷ್ಟಪಡೋದು, ಈ ತರ ಎಲ್ಲ ಲಕ್ಷಣಗಳು ಇರುತ್ತೆ ಅಲ್ಝೈಮರ್ಸ್ ನಲ್ಲಿ ಅಂತ. ನಾವು ಯಾವ ಸಮಯದಲ್ಲಿ ಅಂದ್ರೆ ನೀವು ಬೇಗಲೇ ಕರ್ಕೊಂಡು ಹೋದ್ರೆ ಇದನ್ನ ಮುಂದುವರಿಯೋದನ್ನ ತಡಿಬಹುದು ಅಂತ ಅನ್ಕೊಳ್ತೀನಿ, ಯಾವಾಗ ನಾವು ನರರೋಗ ತಜ್ಞರನ್ನ ಭೇಟಿ ಮಾಡಬೇಕಾಗತ್ತೆ?
1: ಅವರಿಗೆ ದಿನನಿತ್ಯದ ಚಟುವಟಿಕೆಯಲ್ಲಿ ತೊಂದರೆ ಆಗ್ತಾ ಇದ್ರೆ ದಯವಿಟ್ಟು ಅವ್ರನ್ನ ಇಮಿಡಿಯೇಟ್ ಆಗಿ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ. ಸೊ ಎಲ್ಲ ಮರೆವಿಗೂ ಆಲ್ಝೈಮರ್ಸ್ ಕಾರಣವಾಗುವುದಿಲ್ಲ. ನಾವು ಸೂಡೋ ಡಿಮೆನ್ಷಿಯಾ ಅಥವಾ ರಿವರ್ಸಿಬಲ್ ಡಿಮೆನ್ಷಿಯಾಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ವೈಟಮಿನ್ ಕೊರತೆ, ಥೈರಾಯ್ಡ್ ಸಮಸ್ಯೆ, ಡಿಪ್ರೆಷನ್, ಕೆಲವು ಔಷಧಿಗಳ ಪರಿಣಾಮ, ನಿದ್ರೆಯ ಸಮಸ್ಯೆಗಳು, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ, ಹಾಗೂ ಇತರ ಮೆದುಳಿನ ಕಾಯಿಲೆಗಳು, ಸ್ಟ್ರೋಕ್, ಸೀಜರ್ಸ್, ಇದರಲ್ಲಿ ನೆನಪಿನ ಸಮಸ್ಯೆ ಕಾಣಿಸಬಹುದು. ಸೊ ಆದ್ದರಿಂದ ಸರಿಯಾದ ಕಾರಣವನ್ನು ನಾವು ಇನ್ವೆಸ್ಟಿಗೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವು ಈ ರಿವರ್ಸಿಬಲ್ ಡಿಮೆನ್ಷಿಯಾಗಳನ್ನು ನಾವು ಟ್ರೀಟ್ ಮಾಡಬಹುದು.
2: ಏನು ಚಿಕಿತ್ಸೆಯನ್ನ ಕೊಡ್ತೀರಿ, ಯಾವ ರೀತಿ ಚಿಕಿತ್ಸೆ ಇದಕ್ಕೆ ಲಭ್ಯ ಇದೆ?
1: ಈಗ ಅನ್ಫಾರ್ಚುನೇಟ್ಲಿ ಆಲ್ಝೈಮರ್ಸ್ ಅಂತ ಡಯಾಗ್ನೋಸ್ ಆದ್ರೆ ಸ್ಪೆಸಿಫಿಕ್ ಚಿಕಿತ್ಸೆ ಇನ್ನೂ ಕಂಡು ಹಿಡಿಲಿಲ್ಲ ನಾವು. ಸೊ ರಿವರ್ಸಿಬಲ್ ಡಿಮೆನ್ಷಿಯಾ ನಾನು ಈಗಾಗಲೇ ಹೇಳ್ದಂಗೆ ಅಥವಾ ಸೂಡೋ ಡಿಮೆನ್ಷಿಯಾಗಳಿಗೆ ಟ್ರೀಟ್ಮೆಂಟ್ ಕೊಡಬಹುದು, ವಿಟಮಿನ್ ಸಪ್ಲಿಮೆಂಟ್ ಕೊಡ್ತೀವಿ, ಥೈರಾಯ್ಡ್ ಸಪ್ಲಿಮೆಂಟೇಷನ್ ಕೊಡ್ತೀವಿ, ಬಿಪಿ ಶುಗರ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ಬ್ಲಡ್ ಥಿನ್ನರ್ಸ್, ಸ್ಟ್ರೋಕ್ ಗೆಲ್ಲ ಕೊಡ್ತೀವಿ.

0: ಒಂದ್ ಮಟ್ಟಕ್ಕೆ ರಿವರ್ಸಿಬಲ್ ಡಿಮೆನ್ಷಿಯಾನ ನಾವು ಟ್ರೀಟ್ ಮಾಡಬಹುದು. ಕೆಲವೊಮ್ಮೆ ನಾವು ಡೊನೆಪೆಜಲ್ ಅಥವಾ ಮೆಮೆಂಟಿನ್ ಆಗಿನ ಮೆಡಿಕೇಶನ್ಸ್ ಗಳನ್ನು ನಾವು ಆಲ್ಜೈಮರ್ಸ್ ಪೇಷಂಟ್ಸ್ ಅಲ್ಲಿ ಬಳಸುತ್ತೇವೆ. ಕೆಲವು ಪೇಷಂಟ್ಸ್ ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡು ಬರುತ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಔಷಧಿಗಳೆಲ್ಲ ಜನರ ಸಂಪರ್ಕ, ಆಕ್ಟಿವ್ ಲೈಫ್ ಸ್ಟೈಲ್, ಮೆಮೊರಿ ಬೂಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಪಜಲ್ ಸಾಲ್ವಿಂಗ್, ಸುಡೋಕು ಅಥವಾ ಪೇಂಟ್ ಮಾಡೋದು, ಪದ್ಯ ಹಾಡೋದು, ಈ ತರ ಆಕ್ಟಿವಿಟೀಸ್ ನ ಆಕ್ಟಿವ್ ಆಗಿ ಮಾಡಿ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ.
1: ಅಂದ್ರೆ ನಾವು ಈ ಅಲ್ಝೈಮರ್ಸ್ ಹಂತವನ್ನ ತಲುಪ್ತಾ ಇದೀವಿ ಅಂದ್ರೆ ನಮಗೆ ಒಂದ್ ಸ್ವಲ್ಪ ಮರವು ಶುರು ಆಗ್ತಿದೆ ಅನ್ನುವಾಗ್ಲೇ ನಮ್ಮ ಮಿದುಳನ್ನ ನಾವು ತುಂಬಾ ಚಟುವಟಿಕೆಯಿಂದ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರಿ.
0: ಸೊ ಅದನ್ನೇ ಹೇಳದ್, ಈಗ ಟೆಕ್ನಾಲಜಿ ಬಂದು ಅದರಿಂದ ಉಪಯೋಗ ಆಗ್ತಾ ಇದೆ, ಅನುಪಯೋಗದ ಆಗ್ತಾ ಇದೆ. ಸೊ ನಾವು ಯಾರು ಬ್ರೇನ್ ನ ಯೂಸ್ ಮಾಡ್ತಾನೆ ಇಲ್ಲ, ಎಲ್ಲಾನು ಗೂಗಲ್ ಅಲ್ಲಿ ಅಥವಾ ಚಾಟ್ ಜಿಪಿಟಿ ಅಲ್ಲಿ ಹಾಕಿ ನೋಡ್ತಾ ಇದೀವಿ. ಸೊ ಅದರಿಂದಾಗಿ ಸೂಡೋ ಡಿಮೆನ್ಷಿಯಾ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಝೈಮರ್ಸ್ ಅಲ್ಲ ಬಟ್ ಸೂಡೋ ಡಿಮೆನ್ಷಿಯಾ, ಬಿಕಾಸ್ ಬ್ರೇನಿಂಗ್ ಏನು ಕೆಲಸ ಕೊಡ್ತಿಲ್ಲ. ಸೊ ಆದಷ್ಟು ಫೋನ್ ಇಂದ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ನೀವಾಗಿ ನೀವು ನಂಬರ್ಸ್ ನ ನೆನ್ಪಿಟ್ಕೊಳ್ಳೋದು ಅಥವಾ ನೂರಿಂದ ಹಿಂದ್ಗಡೆಗೆ ನಂಬರ್ಸ್ ಗಳನ್ನ ಹೇಳೋದು, ಇಲ್ಲ ಪಜಲ್ಸ್, ಸುಡೋಕು ಈ ತರ ಎಲ್ಲದ ಮೆಮೊರಿ ಬೂಸ್ಟಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಅದನ್ನ ಮಾಡೋದು ಉತ್ತಮ.
1: ಮತ್ತೆ ಈ ಅಲ್ಝೈಮರ್ಸ್ ಹಂತಕ್ಕೆ ಹೋಗೋ ಅಪಾಯವನ್ನ ನೀವು ಹೇಳಿದ್ರಿ, ಈ ತರ ಮೆದುಳನ್ನ ಕೆಲವು ಚಟುವಟಿಕೆಗಳ ಮೂಲಕ ತುಂಬಾ ಕ್ರಿಯಾಶೀಲವಾಗಿ ಇಟ್ಕೊಳ್ಬಹುದು ಅಂತ, ಇದಲ್ದಲೆ ಹೇಗೆ ಕಡಿಮೆ ಮಾಡಿಕೊಳ್ಳೋದು ನಾವು ಅಂತ ಹೇಳ್ತೀರಾ?
0: ಸೊ ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇಂದಿನಿಂದಲೇ ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ಬಳಸಿಕೊಳ್ಳಬಹುದು. ಮೊದಲನೇದಾಗಿ ನಿಯಮಿತ ವ್ಯಾಯಾಮ ಮಾಡಿ, ವಯಸ್ಸಿಗೆ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ವಾಕಿಂಗ್ ಅಥವಾ ಇತರ ದೈಹಿಕ ಚಟುವಟಿಕೆಗಳನ್ನು ಮಾಡುವುದು ಒಳ್ಳೆಯದು. ಎರಡನೇದಾಗಿ ರಕ್ತದೊತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿಡಿ. ಮೂರನೇದಾಗಿ ಆರೋಗ್ಯಕರ ಮತ್ತು ಸಮತೋಲನದ ಆಹಾರ ಸೇವಿಸಿ. ನಾಲ್ಕನೇದಾಗಿ ಮೆದುಳನ್ನು ಸಕ್ರಿಯವಾಗಿಡಿ, ಓದುವುದು, ಹೊಸ ವಿಷಯಗಳನ್ನು ಕಲಿಯುವುದು, ಸಂಗೀತ ಅಭ್ಯಾಸಗಳು, ಪಜಲ್ಸ್ ಗಳು ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಉಪಯುಕ್ತ. ಐದನೇದಾಗಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಿ, ಒಂಟಿತನವನ್ನು ತಪ್ಪಿಸಿ. ಇದೀಗ ಆಗ್ತಿರೋದು ಅದೇ, ನಾವೆಲ್ಲರೂ ಬೇರೆ ದೂರದಲ್ಲಿರೋರಿಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಹತ್ರದಲ್ಲಿದ್ದವರ ಹತ್ರ ಯಾರು ನಾವು ಮಾತಾಡಲ್ಲ. ಸೊ ಒಂಟಿತನ ಜಾಸ್ತಿ ಆಗಿ ಡಿಮೆನ್ಷಿಯನ್ನು ಜಾಸ್ತಿ ಆಗ್ತಾ ಇದೆ. ಸೊ ಈ ಆರೋಗ್ಯಕರ ಜೀವನ ಶೈಲಿ ಕ್ರಮಗಳು ಡಿಮೆನ್ಷಿಯಾದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.
1: ಓಕೆ, ಕುಟುಂಬದವರು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ, ಆದ್ರೆ ಆಲ್ಝೈಮರ್ಸ್ ಆಗ್ಬಿಟ್ಟಿದೆ, ಅವರನ್ನ ಹೇಗೆ ಆರೈಕೆ ಮಾಡಬೇಕು ಮೇಡಮ್ ಕುಟುಂಬದವರು?
0: ಕುಟುಂಬದವರಿಗೆ ತುಂಬಾ ತಾಳ್ಮೆ ಇರಬೇಕು. ಸೊ ಈಗ ಆಲ್ಝೈಮರ್ಸ್ ರೋಗಿಯ ಮರೆವು ಉದ್ದೇಶ ಪೂರ್ವಕವಲ್ಲ. ಅವರು ಒಂದೇ ಪ್ರಶ್ನೆಯನ್ನು 10 ಬಾರಿ ಕೇಳಿದಾಗ ಕೋಪ ಮಾಡಿಕೊಳ್ಳಬೇಡಿ. ಅವರು ಯಾವುದನ್ನಾದರೂ ಮರೆತಾಗ ನಾನು ಎಷ್ಟು ಬಾರಿ ಹೇಳಬೇಕು ಎಂದು ಗದರಿಸುವ ಬದಲು ಶಾಂತವಾಗಿ ಉತ್ತರಿಸಿ. ಅದು ಅವ್ರನ್ನ ಮತ್ತೆ ಅವ್ರನ್ನ ಅಲೂಫ್ ಮಾಡತ್ತೆ, ಮತ್ತೆ ಅವ್ರನ್ನ ವಿಡ್ರಾ ಮಾಡತ್ತೆ. ಜಾಸ್ತಿ ಅವ್ರು ಮಾತಾಡಕ್ ಹೋಗಲ್ಲ. ಅವರೊಂದಿಗೆ ಸರಳವಾಗಿ ಮಾತನಾಡಿ, ಒಂದು ಸಮಯದಲ್ಲಿ ಒಂದು ಸೂಚನೆ ನೀಡಿ. ದಿನನಿತ್ಯದ ಕೆಲಸಗಳಲ್ಲಿ ಒಂದು ನಿಯಮಿತ ಪ್ಯಾಟರ್ನ್ ಫಾಲೋ ಮಾಡಿ. ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಸಹಾಯ ಮಾಡಿದ್ದು ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಓವರ್ ಡೋಸ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲಿ ಬ್ಯಾಲೆನ್ಸ್ ತಪ್ಪಿ ಬೀಳುವ ಹಾಗೆ ಹಾಗೂ ಹೊರಗೆ ದಾರಿ ತಪ್ಪುವ ಅಪಾಯವನ್ನು ಕಡಿಮೆ ಮಾಡಲು ಸುರಕ್ಷತೆಯ ಬಗ್ಗೆ ಗಮನ ನೀಡಿ. ಸೊ ರಾಡ್ಸ್ ಹಾಕೋದು ಅಥವಾ ಅವ್ರ ಜೊತೆ ಯಾರಾದ್ರೂ ಹೋಗೋದು. ಇದರ ಜೊತೆಗೆ ಆರೈಕೆ ಮಾಡುವ ಕುಟುಂಬ ಸದಸ್ಯರು ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬಾರದು. ಸೊ ಆಲ್ಝೈಮರ್ಸ್ ರೋಗಿಯ ಆರೈಕೆ ದೀರ್ಘಕಾಲದ ಜವಾಬ್ದಾರಿ ಆಗಬಹುದು. ಆದ್ದರಿಂದ ಕುಟುಂಬದ ಇತರ ಸದಸ್ಯರ ಸಹಾಯ ಪಡೆದುಕೊಳ್ಳಿ. ನಾವೊಬ್ಬರೇ ನೋಡ್ಕೊಳ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ತುಂಬಾ ಜನರಿದ್ರೆ ಎಲ್ಲರ ಹೆಲ್ಪ್ ತಗೊಳ್ಳಿ. ಸೊ ಕೊನೆಯದಾಗಿ, ಮರೆವು ಅಂದರೆ ವಯಸ್ಸಿನ ಸಹಜ ಭಾಗ ಅಂತ ಎಲ್ಲನೂ ನಿರ್ಲಕ್ಷಿಸಬೇಡಿ. ಮರೆವು ದಿನನಿತ್ಯದ ಜೀವನಕ್ಕೆ ಅಡ್ಡಿಯಾಗುತ್ತಿದ್ದರೆ ಬೇಗ ಗುರುತಿಸಿ ವೈದ್ಯರನ್ನು ಸಂಪರ್ಕಿಸಿ. ಆಲ್ಝೈಮರ್ಸ್ ಕಾಯಿಲೆಯನ್ನು ಅರಿತುಕೊಳ್ಳೋಣ, ರೋಗಿಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳದೆ ಸಹಾನುಭೂತಿಯಿಂದ ನೋಡಿಕೊಳ್ಳೋಣ, ಮತ್ತು ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಜೀವನ ಶೈಲಿಯನ್ನು ಫಾಲೋ ಮಾಡೋಣ. ಸೊ ಈ ಸತಿಯ ಆಲ್ಝೈಮರ್ಸ್ ಥೀಮ್ ಇರೋದದು. ಸೊ ಅರ್ಲಿ ಡಯಾಗ್ನೋಸಿಸ್, ಅರ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಪೇಷಂಟ್ಗೆ ಸ್ವಲ್ಪ ಉಪಯೋಗ ಆಗತ್ತೆ. ಸೊ ಈ ತರ ಏನಾದರೂ ರೆಡ್ ಫ್ಲಾಗ್ ಸೈನ್ಸ್ ನಿಮ್ಮ ಸಂಬಂಧಿಕರಲ್ಲಿ ನೋಟಿಸ್ ಮಾಡಿದಾಗ ದಯವಿಟ್ಟು ಆದಷ್ಟು ಬೇಗ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ.
1: ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅವ್ರ ಬಗ್ಗೆ ಸಹಾನುಭೂತಿ ಇರ್ಲಿ, ತಾತ್ಸಾರ ಬೇಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಬಂದು ಮಾತನಾಡಿದ್ದಕ್ಕೆ ಸಹನಾ ಅವರೇ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಲ್ಝೈಮರ್ಸ್ ದಿನದ ಅಂಗವಾಗಿ ಆಲ್ಝೈಮರ್ಸ್ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸಹನಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಇನ್ನು ಮುಂದೆ ಕೇಳಿ, ಸ್ಲೀಪ್ ಆಪ್ನಿಯಾ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ.

0: ಕೇಳುಗ್ರೆ, ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ಲೀಪ್ ಆಪ್ನಿಯಾ ಅನ್ನೋದ್ರ ಬಗ್ಗೆ, ಅಂದ್ರೆ ಗೊರಕೆ, ಈ ವಿಷಯದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರನ್ನ ಕರೆದಿದ್ದೀವಿ. ಡಾಕ್ಟರ್ ದತ್ತಾತ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ಥ್ಯಾಂಕ್ ಯು
0: ಡಾಕ್ಟರ್ ದತ್ತಾತ್ರಿ ಅವರೇ. ಈಗ ಸಾಮಾನ್ಯಕ್ಕೆ ತೂಕ ಹೆಚ್ಚಾಗಿದ್ದವ್ರಿಗೋ ಅಥವಾ ತುಂಬಾ ಆಯಾಸ ಆದಾಗ್ಲೋ ರಾತ್ರಿ ಮಲಗದಾಗ ಗೊರಕೆ ಬರುತ್ತೆ. ಈ ಗೊರಕೆ ಯಾಕೆ ಬರುತ್ತೆ, ಬರೀ ತೂಕ ಹೆಚ್ಚಾದಾಗ್ಲ ಆಯಾಸ ಆದಾಗ್ಲ ಅದನ್ನ ಡಿಫೈನ್ ಮಾಡೋದಾದ್ರೆ ಹೇಗ್ ಮಾಡ್ತೀರಾ?
1: ಅದೇ, ಇದು ಎರಡು ವಿಷಯ ಮೇಡಮ್. ಇದರಲ್ಲಿ ಸ್ನೋರಿಂಗ್ ಅಥವಾ ಗೊರಕೆ ಅಂತ ಏನ್ ಹೇಳ್ತೀವಿ, ಅದು ಏನ್ ಹೇಳುತ್ತೆ ಅಂದ್ರೆ ನಮಗೆ ಗಾಳಿ ಸಂಚಾರದಲ್ಲಿ ಏನಾದರೂ ಒಂದು ಸ್ವಲ್ಪ ಕೊರತೆ ಆದ್ರೆ ಅಥವಾ ಅಬ್ಸ್ಟ್ರಕ್ಷನ್ ಆದ್ರೆ, ಉಸಿರು ಕಟ್ಟುವಿಕೆ ಅಂತ ಹೇಳ್ಬಹುದು. ಮೂಗಿಂದ ಉಸಿರಾಟ ಚೆಸ್ಟ್ಗೆ ರೀಚ್ ಆಗುವವರೆಗೂ ಮೂಗಿನಲ್ಲಿರ್ಬಹುದು, ಮೂಗಿನ ಹಿಂಭಾಗ ಇರ್ಬೋದು, ಗಂಟಲಲ್ಲಿ ಇರ್ಬೋದು ಅಥವಾ ಅದು ಕೆಳಗಡೆ ಇರ್ಬೋದು, ಎಲ್ಲಾದರೂ ಅಡೆತಡೆ ಬಂದ್ರೆ ಕಾಳಿಗೆ ಅವಾಗ ಅದು ಶಬ್ದ ಮಾಡುತ್ತೆ. ಆ ಶಬ್ದ ಈಗ ನಮ್ಗೆ ಗೊತ್ತಿರೋ ಹಾಗೆ ದೊಡ್ಡದಾಗಿರೋ ಜಾಗದಲ್ಲಿ ಶಬ್ದ ಬರಲ್ಲ, ಸಣ್ಣದಾಗಿರೋ ಜಾಗದಲ್ಲಿ ಶಬ್ದ ಬರುತ್ತೆ. ಅಂದ್ರೆ ನಾವೀಗ ಏನಾದ್ರೂ ಶಿಳೆ ಹೊಡಿಬೇಕು ಅಂತಂದ್ರೆ ಸಣ್ಣದಾಗಿ ಬಾಯಿನ ಸಣ್ಣ ಮಾಡ್ಕೊಂಡ್ರೆ ಮಾತ್ರ ಶಬ್ದ ಬರುತ್ತೆ, ಬಾಯಿ ತಕ್ಕೊಂಡಿದ್ರೆ ಶಿಳೆ ಬರೋದಿಲ್ಲ. ಸೊ ಆ ರೀತಿ, ಸೊ ಈಗ ಯಾವಾಗ ಸಣ್ಣ ಆಗುತ್ತೆ ಆ ಜಾಗಗಳಲ್ಲಿ ಶಬ್ದ ಉತ್ಪತ್ತಿ ಆಗುತ್ತೆ, ಅದನ್ನ ಸ್ನೋರಿಂಗ್ ಅಂತ ಹೇಳ್ತೀವಿ.
0: ಅಂದ್ರೆ ಆ ಗಾಳಿ ಹೋಗೋ ಜಾಗನೇ ಸಣ್ಣ ಆಗ್ಬಿಟ್ಟಿರುತ್ತೆ.
1: ಆ ಜಾಗ ಸಣ್ಣ ಅಂದ್ರೆ ಸಂಕುಚಿತ ಆಗೋದು ಬೇರೆ ಬೇರೆ ಕಾರಣಗಳಿರುತ್ತೆ. ಆ ಕಾರಣಗಳಿಂದ ಜಾಗ ಕಡಿಮೆ ಆದಾಗ ಏನಾಗುತ್ತೆ, ಗಾಳಿ ಸಂಚಾರದ ಶಬ್ದ ನಮಗೆ ಕೇಳಿಸುತ್ತೆ, ಆ ಶಬ್ದ ನಾವು ಸ್ನೋರಿಂಗ್ ಅಂತ ಹೇಳ್ತೇವೆ, ಗೊರಕೆ ಅಂತ ಮಾತಾಡ್ತೇವೆ. ಗೊರಕೆ ಒಂದ್ ಹಂತ, ಗೊರಕೆಯ ಮುಂದಿನ ಹಂತಗಳಿಗೆ ನಾವು ಸ್ಲೀಪ್ ಆಪ್ನಿಯಾ ಅಥವಾ ಉಸಿರು ಕಟ್ಟುವಿಕೆ ಅಂತ ಹೇಳ್ತೀವಿ. ಎಲ್ಲರಿಗೂ ಶುರುವಾಗೋದು ಸ್ನೋರಿಂಗ್ ಅಷ್ಟೇ ಅಂತ ಅನ್ಕೊಳ್ತೀವಿ. ಹೆಚ್ಚಾಗ್ತಾ ಹೋದಾಗ ಸ್ನೋರಿಂಗ್ ಅನ್ನೋದು ಕಂಟಿನ್ಯೂಸ್ ಸೌಂಡ್ ಅಂದ್ರೆ ಉಸಿರಾಟ ನಡೀತಾ ಇದೆ ಅನ್ನೋ ಒಂದು ಚಿಹ್ನೆ. ಅಂದ್ರೆ ಶಬ್ದ ಬರ್ತಾ ಇದೆ ಅಂದ್ರೆ ಶಬ್ದ ನಿಂತ್ರೆ ಅಂದ್ರೆ ಉಸಿರು ಕಟ್ಬಿಟ್ರೆ ಶಬ್ದನೂ ನಿಂತು ಹೋಗುತ್ತೆ, ಸ್ನೋರಿಂಗು ನಿಂತು ಹೋಗುತ್ತೆ. ಹಾಗಂತ ಹೇಳಿ ಸ್ನೋರಿಂಗ್ ನಿಂತಿದೆ ಅಂತಂದ್ರೆ ಒಳ್ಳೆ ಸಂದರ್ಭ ಅಲ್ಲ. ಅದರಿಂದ ಏನಾಗುತ್ತೆ ಅಂತಂದ್ರೆ ಉಸಿರು ಕಟ್ಟೋ ಸಾಧ್ಯತೆ ಇದೆ. ಕೆಲವರಿಗೆ ಅದು ಎಷ್ಟು ಸಮಯ ಕಟ್ಟುತ್ತೆ ಅಂತ, ನ್ಯಾಚುರಲ್ ಆಗಿ ನಾವು ಮಲಗಬೇಕಾದ್ರೆ 10 ಸೆಕೆಂಡ್ ಒಳಗಡೆ ನಾವು ಉಸಿರು ಕಟ್ಟಿ ಮತ್ತೆ ವಾಪಸ್ ಕಂಟಿನ್ಯೂ ಮಾಡ್ತೀವಿ. ಅಂದ್ರೆ ನಮಗೆ ಅಗತ್ಯ ಬೇಕಾಗೋದಷ್ಟು. ಒಂದ್ ಪಕ್ಷ 10 ಸೆಕೆಂಡ್ಗಿಂತ ಜಾಸ್ತಿ ಉಸಿರು ಕಟ್ತಾ ಇದೆ ಅಂದ್ರೆ ಆ ಜಾಗ ಬ್ಲಾಕ್ ಆದಂಗ ಆದ್ರೆ ಅದು ಮೋರ್ ಕೆಲವರಿಗೆ 1 ನಿಮಿಷ 2 ನಿಮಿಷ ತನಕ ಉಸಿರು ಕಟ್ಟುವಂತದಿದೆ, ಆಗ ನಾವು ಉಸಿರು ಕಟ್ಟುವಿಕೆ ಅಥವಾ ಸ್ಲೀಪ್ ಆಪ್ನಿಯಾ ಅಂತ ಡಿಫೈನ್ ಮಾಡ್ತೀವಿ.
0: ಅಂದ್ರೆ ಆ ಗಾಳಿ ಹೋಗೋ ಜಾಗ ಪೂರ್ಣ ಸಂಕುಚಿತಗೊಂಡು ಬ್ಲಾಕ್
1: ಆದ್ರೆ
0: ನಮಗೆ ಆಮ್ಲಜನಕ ಸಿಗಲ್ಲ, ಆಗ ಆಗ ಸಮಸ್ಯೆ ಜೋರಾಗತ್ತೆ.
1: ಕರೆಕ್ಟ್, ಆಮ್ಲಜನಕ ಸಿಗಲ್ಲ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದ್ರೆ ಆಕ್ಸಿಜನ್ ನಾವು ನ್ಯಾಚುರಲ್ ಆಗಿ ನಾವು ನೋಡೋದಾದ್ರೆ 95% ಗಿಂತ ಮೇಲಿರುತ್ತೆ ನಮ್ದು ಉಸಿರಾಟದಲ್ಲಿ. ಅಟ್ಲೀಸ್ಟ್ 90 ನಂತರ ಇರುತ್ತೆ ನಮ್ಮ ಸ್ಯಾಚುರೇಷನ್ ಅಂತ ಹೇಳೋದು. ಆ ಸ್ಯಾಚುರೇಷನ್ ಡ್ರಾಪ್ ಆಗ್ತಾ ಬರುತ್ತೆ. ಯಾವುದೋ ಒಂದು ಡ್ರಾಪ್ 80-85 ರೀಚ್ ಆಯ್ತು ಅಂದ್ರೆ ನಮ್ಮ ಬಾಡಿ ಟ್ರಿಗರ್ ಆಗುತ್ತೆ, ಬ್ರೈನ್ಗೆ ಸಂವೇದನೆ ಸಿಗುತ್ತೆ, ಇಲ್ಲ ಈ ಉಸಿರು ಕಟ್ತಾ ಇದೆ, ನಿಂತಿದೆ ಉಸಿರು ಅಂತ ಒಂದು ಸೆನ್ಸ್ ಬಂದಾಗ ಉಸಿರು ಮತ್ತೆ ವಾಪಸ್ ಶುರುವಾಗಿ ಎಚ್ಚರ ಆಗ್ಬೇಕಾಗತ್ತೆ. ಆ ಎಚ್ಚರ ಆಗುವಂತ ಪರಿಸ್ಥಿತಿ ಈಗ ಮಲಗಿದ್ದವ್ರಿಗೆ ಏನಾಗುತ್ತೆ ಅಂತಂದ್ರೆ ಅರ್ಧಂಬರ್ಧ ಎಚ್ಚರ ಆಗುತ್ತೆ, ಅವ್ರಿಗೆ ನೆನಪೇ ಇರೋದಿಲ್ಲ. ಸೊ ಅವಾಗ ಮತ್ತೆ ಸರಿಪಡಿಸ್ಕೊಂಡು ಮತ್ತೆ ಈ ಕಡೆನೋ ಆ ಕಡೆನೋ ಮಗ್ಗಲಾಗಿ ಅಥವಾ ತಿರುಗಿಕೊಂಡು ಮತ್ತೆ ಮಲಗುತ್ತೆ, ಮತ್ತೆ ಸೌಂಡ್ ಶುರುವಾಗುತ್ತೆ. ಈ ಸೈಕಲ್ ಮತ್ತೆ ಯಾವಾಗ ಒಂದ್ಸರಿ ಬ್ಲಾಕ್ ಆಗುತ್ತೆ. ಇದನ್ನ ಇಡೀ 8 ತಾಸ್ ಮಲಗಿದ್ರೆ ಅದಷ್ಟು ನಡೀತಾ ಹೋಗುತ್ತೆ. ಈ ಮಧ್ಯದಲ್ಲಿ ಉಸಿರು ಕಟ್ಟುವಿಕೆ ಕ್ರಿಯೆ, ಆ ಸ್ಲೀಪ್ ಆಪ್ನಿಯಾ ಅನ್ನೋದು ಬೇರೆ ಬೇರೆ ಎಷ್ಟು ಹೊತ್ತು ನಡೆಯುತ್ತೆ ಅನ್ನೋದ್ರ ಮೇಲೆ ನಾವು ಗ್ರೇಡಿಂಗ್ ಅಂತ ಮಾಡಬಹುದು. ಕೆಲವರಿಗೆ ನಾರ್ಮಲ್ ಆಗಿ ಒಂದು 4-5 ಸಲ ಇನ್ 8 ಅವರ್ಸ್ ಸ್ಲೀಪ್ ಅಲ್ಲಿ ನಮಗೆ 4-5 ಸರಿ ಹಿಂಗ್ ಉಸಿರು ಕಟ್ಟು ನಿಂತು ವಾಪಸ್ ಸರಿಯಾಗುವಂತದ್ದು ನ್ಯಾಚುರಲ್ ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ತೀವಿ. 5-15 ಅಂತ ಹೇಳ್ತೀವಿ. 5 ಮೈಲ್ಡ್ ಸ್ಲೀಪ್ ಆಪ್ನಿಯಾ, ಉಸಿರು ಕಟ್ತಾ ಇದೆ ಅಂತ. 15-25 ನಾವು ಒಂದು ಮಾಡರೇಟ್ ಅಂತ ಹೇಳಿದ್ರು. 25-30 ಅಥವಾ 30 ಮೇಲ್ ಹೋಯ್ತು ಅಂತಂದಾಗ ಮಾಡರೇಟ್ ಇಂದ ಸಿವಿಯರ್ ಹೋಗುತ್ತೆ. ಆ ಸಿವಿಯರಿಟಿ ಜಾಸ್ತಿ ಆದಂಗ ಆದಂಗೆ ಅಂದ್ರೆ ಉಸಿರು ಕಟ್ಟುವಿಕೆ ಕ್ರಿಯೆ ಜಾಸ್ತಿ ಆಗ್ತದೆ ಅಂದ್ರೆ ನಾವು ಇದು 1 ಗಂಟೆಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. 8 ಅವರ್ಸ್ಗಿಂತ 1 ಅವರಲ್ಲೇ ಇಷ್ಟು ಸಲಿ, ಈಗ 15 ಸಲಿ 20 ಸಲಿ ಉಸಿರು ಕಟ್ತಾ ಇದೆ ಅಂದ್ರೆ ಮನುಷ್ಯನಿಗೆ ನಿದ್ದೆ ಸರಿಗಾಗಲ್ಲ. ನಿದ್ದೆ ಬಂದ್ರೆ ಬ್ರೈನ್ ಪದೇ ಪದೇ ಎಚ್ಚರ ಆಗ್ತಾ ಇರುತ್ತೆ. ಎಚ್ಚರ ಆದಾಗ ಏನಾಗುತ್ತೆ, ಅವನಿಗೆ ನಿದ್ದೆ ಸರಿಯಾಗಿಲ್ಲ. ಆದ್ರೆ ಅವರು ನಿದ್ದೆ ಡ್ಯೂರೇಷನ್ ಇರಬಹುದು, 8 ತಾಸ್ 10 ತಾಸ್ ಮಲಗಬಹುದು, ಅದು ನ್ಯಾಚುರಲ್ ಸ್ಲೀಪ್ ಆಗಿರಲ್ಲ. ಅವ್ರು ಏನ್ ಹೇಳ್ತಾರೆ, ನಾನು ಚೆನ್ನಾಗಿ ಮಲಗ್ತೀನಿ ಅಂತ ಹೇಳ್ತಾರೆ, ಆದ್ರೆ ಬೆಳಗಿನ ಹೊತ್ತು ಅವ್ರಿಗೆ ಮತ್ತೆ ನಿದ್ದೆ ಬರುತ್ತೆ.
0: ಸ್ಯಾಟಿಸ್ಫೈ
1: ಆಗಿರಲ್ಲ. ಕೂತ್ ಕೂತಲ್ಲಿ ನಿದ್ದೆ ಮಾಡುವಂತದಾಗ್ಲಿ, ಎಚ್ಚರ ಇದ್ದಾಗ ಅಂದ್ರೆ ಬೆಳಗಿನ ಹೊತ್ತಲ್ಲಿ ಗಾಡಿ ಓಡಿಸ್ತಾ ಇದ್ದಾಗ ನಿದ್ದೆ ಬಂದ್ಬಿಡೋದಾಗ್ಲಿ, ಅಥವಾ ಏನಾದ್ರೂ ಒಂದು ಕಾರ್ಯಕ್ರಮ ಕೇಳ್ತಾ ಇರಬಹುದು ಅಥವಾ ಟಿವಿ ನೋಡ್ತಾ ಇರಬಹುದು, ಹಂಗೆ ನಿದ್ದೆ ಹೊಡೆದ್ಬಿಡೋದಾಗದೆ, ಇದೆಲ್ಲ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಕೆಲವಷ್ಟು ಕಾರಣಗಳಿರುತ್ತೆ. ಅಂದ್ರೆ ನಮಗೆ ಒಂದು ವೆಯ್ಟ್ ಅಂತ ಹೇಳಿದ್ರಿ, ತೂಕ 100% ಒನ್ ಆಫ್ ದಿ ಪ್ರೈಮ್ ಇಂಪಾರ್ಟೆಂಟ್ ಥಿಂಗ್ಸ್. 90% ಜನಕ್ಕೆ ಅದರಿಂದನೇ ಶುರುವಾಗುತ್ತೆ. ವೆಯ್ಟ್ ರಿಡಕ್ಷನ್ ಮಾಡಿದ್ರೆ ಎಲ್ಲ ರಿವರ್ಸ್ ಆಗೋ ಸಾಧ್ಯತೆ, ಈವನ್ 50-60% ರಿವರ್ಸ್ ಆಗ್ಬಿಡುತ್ತೆ. ಅದಲ್ಲದೆ ನಮಗೆ ರಚನೆಯಲ್ಲಿ ಸಮಸ್ಯೆ ಇದ್ದಾಗ, ಅಂದ್ರೆ ಮೂಗಿನಿಂದ ಹಿಡಿದು ಧ್ವನಿ ಪೆಟ್ಟಿಗೆಯಿಂದ ಕ್ರಾಸ್ ಆಗೋವರೆಗೂ ಏನೇ ಸ್ಟ್ರಕ್ಚರ್ಸ್ ಬರುತ್ತೆ ಅದರಲ್ಲಿ ನಮಗೆ ಏರುಪೇರುಗಳಿದೆ, ಅದರಲ್ಲಿ

0: ಹೆಚ್ಚಾಗ ಸಾಧ್ಯತೆ ಇರುತ್ತೆ. ಈಗ ಎಕ್ಸಾಂಪಲ್, ಮೂಗ್ನಲ್ಲಿ ಉಸಿರಾಟದಕ್ಕೆ ಈಗ ಗೋಡೆ ಸೊಟ್ಟ ಇರುತ್ತೆ, ಅಥವಾ ಮಾಂಸಖಂಡಗಳು ದಪ್ಪ ಆಗಿರುತ್ತೆ, ಅಥವಾ ಎಕ್ಸ್ಟ್ರಾ ಮಾಂಸಖಂಡಗಳು ಬೆಳೆದಿರಬಹುದು. ಮೂಗಿನ ಹಿಂಬದಿ ಬಂದ ಕೂಡಲೇ ದೊಡ್ಡ ಮಾಂಸಖಂಡಗಳು ಇರುತ್ತೆ, ಅಡಿನಾಯ್ಡ್ಸ್ ಅಂತ ಮಕ್ಕಳಲ್ಲಿ ಯೂಶಲಿ ಕಾಮನ್ ಅನ್ ಮಾಡ್ತೀವಿ. ಅಡಿನಾಯ್ಡ್ಸ್ ಅಂದ್ರೆ ತುಂಬಾ ದಪ್ಪ ಆಗಿರುತ್ತೆ. ಅದಕ್ಕಿಂತ ಕೆಳಗೆ ಬಂತು ಅಂದ್ರೆ ಅಂಗಳ ಜಾಸ್ತಿ ಆಗಿರಬಹುದು, ಕಿರ್ನಾಲ್ಗೆ ಉದ್ದ ಆಗಿರಬಹುದು, ಟಾನ್ಸಿಲ್ಸ್ ಸೈಜ್ ದೊಡ್ಡದಾಗಿರಬಹುದು. ಮಕ್ಕಳಲ್ಲಿ ಸಾಮಾನ್ಯವಾಗಿ ಅಡಿನಾಯ್ಡ್ಸ್ ಅಂಡ್ ಟಾನ್ಸಿಲ್ಸ್ ತುಂಬಾ ಕಾಮನ್ ಆಗಿ ನೋಡ್ತೀವಿ, ಅದರಿಂದ ಉಸಿರು ಕಟ್ಟಿ ಒದ್ದಾಡ್ತಾ ಇರ್ತವೆ. ಅದರಲ್ಲದೆ ನಾಲ್ಗೆ, ನಾಲ್ಗೆ ಅಂದ್ರೆ ಕೆಲವರು ನಾಲ್ಗೆ ತುಂಬಾ ದಪ್ಪ ಇರುತ್ತೆ, ಅಥವಾ ಆ ಜಾಗಗಳು ಮಾಂಸಖಂಡಗಳು ಅಂತ ಲಿಂಫಾಯ್ಡ್ ಫಾಲಿಕಲ್ಸ್ ಅಂತೀವಿ, ಇದೆಲ್ಲ ದಪ್ಪ ಆಗಿರಬಹುದು. ಇನ್ನೊಂದು ಸ್ವಲ್ಪ ಕೆಳಗೆ ಬಂದ್ರೆ ಧ್ವನಿ ಪೆಟ್ಟಿಗೆ, ಕೆಲಸದ ಧ್ವನಿ ಪೆಟ್ಟಿಗೆ ಮೂವ್ಮೆಂಟ್ಸ್ ಕೂಡ ಕಡಿಮೆ ಇದ್ರೂ ಕೂಡ ಉಸಿರು ಕಟ್ಟುತ್ತೆ. ಬೇರೆ ಎಲ್ಲ ಚೆನ್ನಾಗಿರುತ್ತೆ, ಉಸಿರು ಕಟ್ಟಬೇಕು. ಇದೆಲ್ಲ ಸ್ಟ್ರಕ್ಚರ್ಸ್ ನಾವು ಅನಲೈಸ್ ಮಾಡಿದಾಗ ನಮಗೆ ಎಲ್ಲಿದೆ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನೋಡುವಂತದ್ದು
1: ತುಂಬಾ ಸಮಸ್ಯೆ ಆದ್ರೆ ಅಂದ್ರೆ ಅವರು ಸಿವಿಯರ್ ಮೂಡಿಗೆ ಹೋಗ್ಬಿಟ್ಟಿದ್ದಾರೆ, ಅವಾಗ ಅವರಿಗೆ ಒಂದು ಗಂಟೆಗೆ ಒಂದು 15-20 ಸತಿಗಿಂತ ಜಾಸ್ತಿ ಅವ್ರಿಗೆ ಉಸಿರು ಕಟ್ಟುತ್ತಾ ಇದೆ ಅಂತ ಅಂದ್ರೆ ಅವಾಗ ಯಾವ್ಯಾವ ಸಮಸ್ಯೆಗಳು ಬರುತ್ತವೆ ಅವರಿಗೆ?
0: ಒಂದು, ನಮಗೆ ಫಿಸಿಕಲಿ ಏನಾಗ್ಬಹುದು ಅಂದ್ರೆ ದೇಹದ ಮೇಲೆ ದುಷ್ಪರಿಣಾಮ ಆಗ್ಬಹುದು ಒಂದು. ಎರಡನೇದು ಮಾನಸಿಕವಾಗಿ ದುಷ್ಪರಿಣಾಮ ಆಗುತ್ತೆ. ಎರಡು ವಿಧಗಳು ಹೇಳ್ಬಹುದು. ಮಾನಸಿಕವಾಗಿ ದುಷ್ಪರಿಣಾಮಗಳೇ ಮೊದಲು ಕಾಣಿಸ್ಕೊಳ್ಳೋದು, ಯಾಕೆಂದ್ರೆ ದೈಹಿಕ ಪರಿಣಾಮಗಳು ಕಾಣಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಮಾನಸಿಕವಾಗಿ ಅಂದ್ರೆ ಆಸ್ ಯೂಶುವಲ್ ನಾನು ಹೇಳಿದೆ, ಸ್ಲೋ ಆಗುತ್ತೆ ಮನುಷ್ಯ, ಚುರುಕ್ತನ ಕಡಿಮೆ ಆಗುತ್ತೆ. ಸೊ ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ, ಕೆಲಸದಲ್ಲಿ ಅಷ್ಟು ಎಲ್ಲದರಲ್ಲೂ ಸ್ವಲ್ಪ ಸ್ಲೋ ಆಗ್ಬಿಡ್ತಾರೆ. ಅದರ ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗುತ್ತೆ. ಅವನು ಕೆಲಸದಲ್ಲಿ ಇರಬಹುದು, ಪಾಠ ಓದ್ತಾರಂತ ಮಕ್ಕಳು ಇರಬಹುದು, ಯಾರೇ ಆಗ್ಬಹುದು, ಆ ಒಂದು ಸಂದರ್ಭ ಬರುತ್ತೆ. ಅದಲ್ದಲೆ ತುಂಬಾ ಈ ತರ ಪದೇ ಪದೇ ನಿದ್ದೆ ಸಮಸ್ಯೆ ಇತ್ತು ಅಂತಂದಾಗ ಕೆಲಸದಲ್ಲಿ ಸರಿಯಾಗಿಲ್ಲ, ಅದರದ್ದು ಒತ್ತಡ ಜಾಸ್ತಿ ಆಗುವುದು, ಒತ್ತಡದಿಂದ ಅದರ ಪರಿಣಾಮಗಳು ಮತ್ತೆ ಶುರುವಾಗುತ್ತೆ, ಆಂಗ್ಸೈಟಿ ಡಿಪ್ರೆಷನ್ ಎಲ್ಲ ಶುರುವಾಗ್ತದೆ. ಸೊ ಇದೆಲ್ಲ ಒಂದ್ ಹಂತಕ್ಕೆ ಹೋಗುತ್ತೆ. ದೈಹಿಕ ಪರಿಣಾಮಗಳು ಅಂತಂದ್ರೆ ನಾವು ಯಾವಾಗ ಮೇಲಿಂದ ಮೇಲೆ ಉಸಿರು ನಿಂತೋಗುತ್ತೆ ಅವಾಗ ನಮ್ಮ ಬ್ರೈನ್ ಪದೇ ಪದೇ ಎಚ್ಚರ ಆಗ್ತಿದ್ದಾಗ ಆ ಎಚ್ಚರ ಆಗ ಕ್ರಿಯೆಯಲ್ಲಿ ಬಿಪಿ ರೈಸ್ ಆಗ್ತಾ ಹೋಗುತ್ತೆ. ಸೊ ಹೈಪರ್ ಟೆನ್ಷನ್ ಶುರುವಾಗುತ್ತೆ. ಅಂದ್ರೆ ಬಿಪಿ ಜಾಸ್ತಿ ಆಯ್ತು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಅದು ಹಾರ್ಟ್ ಮತ್ತು ಬ್ರೈನ್ ಮೇಲೆ ತೊಂದರೆ ಕೊಡುತ್ತೆ. ಹಾರ್ಟಿನ ಸಮಸ್ಯೆ ಅಂದ್ರೆ ಕಾರ್ಡಿಯಾಕ್ ಅಟ್ಯಾಕ್, ಚಿಕ್ಕ ವಯಸ್ಸಲ್ಲೇ ಬೇಗ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಕೇಳಿದಿರಿ, ಅದೆಲ್ಲ ಸ್ವಲ್ಪ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸ್ಟ್ರೋಕ್ ಕೂಡ ಸಾಧ್ಯತೆ ಇದೆ. ಸ್ಟ್ರೋಕ್ ಇನ್ ಯಂಗ್ ಅಂತ ಹೇಳ್ತೀವಿ ನಾವು ಈಗಿನ ಕಾಲದಲ್ಲಿ, ಎಷ್ಟೋ ಜನಕ್ಕೆ ಉಸಿರಾಟ ಸಮಸ್ಯೆನೇ ಇರ್ತದೆ, ಹೇಳ್ಕೊಳ್ಳಕ್ ಗೊತ್ತಾಗಲ್ಲ, ಆದ್ರೆ ಏನು ಚೆನ್ನಾಗಿದ್ದೀನಿ ಬೆಳಗ್ಗೆ ಹೊತ್ತು ಅಂತ ಅನ್ಸ್ತಾ ಇರುತ್ತೆ. ಸೊ ಈ ತರ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಜನರಲ್ಲಿ ಇಷ್ಟು ನಾವು ನೋಡ್ತೇವೆ.
1: ಓಕೆ ಓಕೆ. ಯಾವ ಇದ್ರ ಮೂಲಕ ನೀವು ಸ್ಲೀಪ್ ಆಪ್ನಿಯಾ ಹಂತಕ್ಕೆ ಹೋಗಿದೆ, ಇದು ಗೊರಕೆಯಿಂದ ಸ್ಲೀಪ್ ಆಪ್ನಿಯಾ ಹಂತಕ್ಕೆ ಹೋಗಿದೆ ಅಂತ ನೀವು ಖಚಿತಪಡಿಸ್ಕೊಳ್ತೀರಾ? ಯಾವ ಟೆಸ್ಟ್ ಗಳನ್ನ ಮಾಡ್ತೀರಾ?
0: ಅಂದ್ರೆ ನಾವು ಇದನ್ನ ಈಗ ಸ್ಲೀಪ್ ಆಪ್ನಿಯಾ ಅಂದ್ರೆ ನಿದ್ದೆಲೆ ಆಗೋದ್ರಿಂದ ಬೆಳಗಿನ ಹೊತ್ತು ನಿಮಗೆ ಏನಾಗ್ತಿದೆ ಅಂತ 100% ಗೊತ್ತಾಗಲ್ಲ. ಕೆಲವಷ್ಟು ಚೆಕಪ್ ಮಾಡಬಹುದು. ಈಗ ನಾವು ಜನರಲ್ ಎಕ್ಸಾಮಿನೇಷನ್ ಮಾಡಿದಾಗ ಮೂಗಿನಿಂದ ಹಿಡಿದು ದನಿಪೆಟ್ಟಿಗೆವರೆಗೂ ಏನೇನು ಸ್ಟ್ರಕ್ಚರ್ಸ್ ಇದೆ ಅದನ್ನ ಎಕ್ಸಾಮಿನ್ ಮಾಡಲಿಕ್ಕೆ ಎಂಡೋಸ್ಕೋಪ್ ನ ಬಳಸ್ತೀವಿ. ಮೂಗಿನಲ್ಲಿ ಎಂಡೋಸ್ಕೋಪ್ ಹಾಕಿ ನೋಡಬಹುದು, ಅಥವಾ ಗಂಟಲಲ್ಲಿ ಎಂಡೋಸ್ಕೋಪ್ ಅದು ದನಿಪೆಟ್ಟಿಗೆ ಜಾಗದಲ್ಲಿ ನೋಡಬಹುದು. ಸೊ ಇದೆಲ್ಲ ನಮಗೆ ಈ ರಚನೆಗಳಲ್ಲಿ ಏನೇ ವ್ಯತ್ಯಾಸಗಳು ಕಾಣುತ್ತೆ ಅದು ನೋಡ್ಕೋ, ಅದನ್ನ ನೋಟ್ ಮಾಡ್ಕೋಬಹುದು. ಸೊ ಅದರಲ್ಲಿ ಒಂದು ಅಂದಾಜು ಬರುತ್ತೆ. ಸೊ ಇಲ್ಲಿ ಅಡೆತಡೆ ಇದೆ ಅಂತಂದ್ರೆ ಈ ಜಾಗದಿಂದ ನಮಗೆ ಅಡ್ಡ ಆಗ್ತಾ ಇದೆ ಅಂತ ಹೇಳಿ. ಎರಡನೇದು ಕ್ವಾಂಟಿಫಿಕೇಶನ್ ನೋಡಿ, ನಾ ಹೇಳಿದೆ ಅದು ಎಷ್ಟು ಟೈಮ್ ತೊಂದರೆ ಆಗ್ತಾ ಇದೆ, ಎಷ್ಟು ಸಲಿ ಅವರು ಉಸಿರು ಕಟ್ತಾ ಇದಾರೆ, ಮತ್ತೆ ಆಕ್ಸಿಜನ್ ಕೊರತೆ ಆಗ್ತಾ ಇದೆಯಾ, ಹಾರ್ಟ್ ರೇಟ್ ವೇರಿಯೇಷನ್ಸ್ ಆಗ್ತಾ ಇದೆಯಾ, ಬಿಪಿ ವೇರಿಯೇಷನ್ಸ್ ಆಗ್ತದೆ, ಇದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ಸ್ಲೀಪ್ ಸ್ಟಡಿ ಅಂತ ಮಾಡಬಹುದು. ಅಂದ್ರೆ ಈಗ ನಮಗೆ ICU ನಾವೆಲ್ಲ ಮಾನಿಟರ್ ಹಾಕಿ ಮಲಗಿಸ್ತೀವಲ್ಲ ಅದೇ ರೀತಿ ಇರುತ್ತೆ, ಅದು ಮಿನಿಯೇಚರ್ ವರ್ಷನ್ ಅಂತ ಇಟ್ಕೋಬಹುದು. ಮನೆಯಲ್ಲೇ ಕೂಡ ಮಾಡುವಂತದ್ದು ಹೋಮ್ ಸ್ಲೀಪ್ ಸ್ಟಡಿ ಅಂತ, ಯಾಕಂದ್ರೆ ಅವ್ರದೇ ಜಾಗದಲ್ಲಿ ಅವ್ರ ದಿಂಬು ಅವ್ರ ಬೆಡ್ ಆ ಜಾಗದಲ್ಲಿ ಮತ್ತೆ ಅದೇ ಎನ್ವೈರ್ಮೆಂಟ್ ಅಲ್ಲಿ ಮಲಗಿದಾಗ ಅದು ನ್ಯಾಚುರಲ್ ಸ್ಲೀಪ್ ಸಾಧ್ಯತೆ ಇರುತ್ತೆ.
1: ಯಾಕಂದ್ರೆ ನಾವು ಆಸ್ಪತ್ರೆಗೆ ಬಂದು 2 ದಿವಸ ಅಡ್ಮಿಟ್ ಆಗಿ ಅಂದ್ರೆ ಆ ಆಸ್ಪತ್ರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ನಿದ್ದೆ ಬರದೇ ಇರಬಹುದು,
0: ಜಾಗ ಬದಲಾವಣೆ ಆಗಿರುತ್ತೆ, ಅಥವಾ ಅಲ್ಲಿ ಸೌಂಡ್ ಗಳು ಜಾಸ್ತಿ ಇರಬಹುದು, ಲೈಟ್ ಜಾಸ್ತಿ ಸಮಸ್ಯೆ ಇರಬಹುದು, ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಉದ್ದೇಶಕ್ಕೆ ಅದು ನ್ಯಾಚುರಲ್ ಸ್ಲೀಪ್ ನ ಮಿಮಿಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ನಾವು ಆ ಸ್ಲೀಪ್ ಸ್ಟಡಿನ ಅಲ್ಲಿ ಮನೆಯಿಂದ ಮಾಡ್ತೇವೆ. ಅದಕ್ಕೆ ಹೋಮ್ ಸ್ಲೀಪ್ ಸ್ಟಡಿ ಅಂತ, ಅದ್ರ ಲೆವೆಲ್ 1, 2, 3, 4 ಅಂತೆಲ್ಲ ಇದೆ, ಅದನ್ನ ಜನರಲಿ ನಾವು ಲೆವೆಲ್ 2 ಅಂತ ಹೇಳ್ತೀವಿ. ಅದರಲ್ಲಿ ಕೆಲವಷ್ಟು ಪ್ಯಾರಾಮೀಟರ್ಸ್ ನಾವು ಹೇಳಿದ್ನಲ್ಲ, ಈಗ ಬಿಪಿ ಅದು ಇದೆಲ್ಲ ನಮ್ಮನ್ನು ಮೆಷರ್ ಮಾಡ್ತೀವಿ. ಮೆಷರ್ ಮಾಡಿದಾಗ ಒಂದು ಅಂದಾಜು ಗೊತ್ತಾಗುತ್ತೆ, ಇಷ್ಟು ಪರ್ಸೆಂಟೇಜ್ ಡೌನ್ ಆಗ್ತಾ ಇದೆ ಇವರಿಗೆ, ಸ್ಯಾಚುರೇಷನ್ ಡೌನ್ ಆಗೋದಿರಲಿ, ಇವ್ರು ಇಷ್ಟು ಸಲ ಉಸಿರು ಕಟ್ತಾ ಇದಾರೆ ಅನ್ನೋದು, ಆ ಗ್ರೇಡಿಂಗ್ ಮೇಲೆ ನಾವು ಸಿವಿಯಾರಿಟಿ ಅಂತ ಗ್ರೇಡ್ ಮಾಡ್ತೀವಿ. ಮೈಲ್ಡ್ ಇದ್ರೆ ನಾವು ನಾರ್ಮಲ್ ಆಗಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ, ಅದೇ ವೈಟ್ ರಿಡಕ್ಷನ್ ಆಗಲಿ, ಆ ತರದಾಗ್ಲಿ, ಅಥವಾ ಮೂಗಿನಲ್ಲಿ ಏನೋ ಒಂದು ಅಲರ್ಜಿ ಅಂಶ ಇರಬಹುದು, ಆ ತರ ಸಮಸ್ಯೆಗಳಿದ್ರೆ ಅದು ಔಷಧಿಗಳನ್ನು ಕೊಟ್ಟು ಉಸಿರಾಟಕ್ಕೆ ಜಾಗ ಮಾಡ್ಕೊಡ್ಬಹುದು. ಸೊ ಒಂದ್ ಹಂತಕ್ಕೆ ಮಾಡರೇಟ್ ಸಿವಿಯರ್ ಹೋಗ್ತಾ ಇದ್ದೇನೆ ಅಂತಂದ್ರೆ ತೂಕನೇ ಮೇನ್ ಅಂಶ ಆಯ್ತು ಅಂತಂದ್ರೆ, ಮನುಷ್ಯನಿಗೆಲ್ಲ ತೂಕ ಇರಬೇಕು ಅಂತಿಲ್ಲ, ತೂಕ ಇದ್ದವನ ಇದ್ರೆ ಅದನ್ನ 50% ರಿಡಕ್ಷನ್ ಮಾಡಬಹುದು ತೂಕ ರಿಡಕ್ಷನ್ ಮಾಡೋದ್ರಿಂದ. ಅದ್ರ ಜೊತೆಗೇನೆ ಸಮಸ್ಯೆಗಳಿದ್ರೆ, ಈಗ ಮೂಗಿನ ಗೋಡೆ ಸ್ಟ್ರೈಟ್ ಮಾಡುವಂತದಾಗ್ಲಿ, ಟರ್ಬಿನೇಟ್ಸ್ ಅಂತ ದಪ್ಪ ಆಗಿರುತ್ತೆ, ಅಡಿನಾಯ್ಡ್ಸ್ ತೆಗಿಯೋದಾಗ್ಲಿ, ಟಾನ್ಸಿಲ್ಸ್ ತೆಗಿಯೋದಾಗ್ಲಿ, ನಾಲ್ಗೆ ಹಿಂಬದಿ ತುಂಬಾ ದಪ್ಪ ಇದ್ರೆ ಅದನ್ನ ಕಡಿಮೆ ಮಾಡುವಂತದಾಗ್ಲಿ, ಕೆಲವರಿಗೆ ಸ್ಟ್ರಕ್ಚರಲ್ ಚೇಂಜಸ್ ಇರುತ್ತೆ. ಅಂದ್ರೆ ಯಾವ ತರ ಅಂದ್ರೆ ಮುಖದ ಸ್ವರೂಪ, ಅಂದ್ರೆ ಜಾ ಬೋನ್ಸ್ ಏನಿರುತ್ತಲ್ಲ ಅದರಲ್ಲೂ ಕೂಡ ಸ್ವಲ್ಪ ಏರುಪೇರಿರುತ್ತೆ, ಅಂತದನ್ನು ಕರೆಕ್ಟ್ ಮಾಡುವಂತ ಸಂದರ್ಭ ಬರುತ್ತೆ, ಕೆಲವರಿಗೆ ಎಲ್ಲರಿಗೂ ಬರಬೇಕು ಅಂತಿಲ್ಲ. ಕೆಲವಷ್ಟು ಸಾಫ್ಟ್ ಟಿಶ್ಯೂ ಮಾತ್ರ ಅಡ್ರೆಸ್ ಮಾಡ್ತೀವಿ, ಕೆಲವು ಬೋನ್ ಹಾರ್ಟ್ ಟಿಶ್ಯೂನು ಕೂಡ ಅಡ್ರೆಸ್ ಮಾಡಬಹುದು. ಸೊ ಇದು ಹಂತ ಹಂತವಾಗಿ ನಮಗೆ ಎಲ್ಲಿ ನಾವು ಈ ಟೆಸ್ಟಿಂಗ್ ಮಾಡಿರ್ತೀವಿ ಅದರಲ್ಲಿ ಏನೇನು ಬಂದಿರುತ್ತೆ ಅದರಲ್ಲಿ ನಾವು ಮಾಡುವಂತಹ ಚಿಕಿತ್ಸೆ.

0: ಆಗುತ್ತೆ. ಮತ್ತೆ ಈಗ ಆಪರೇಷನ್ ಅಂತಂದ್ರೆ ನಾನು ಕಾಮನ್ ಆಗಿ ಹೇಳೋದಾದ್ರೆ ಟಾನ್ಸಿಲ್ಸ್ ಅಡಿನೈಟ್ಸ್ ಮಕ್ಕಳಲ್ಲಿ ಕಾಮನ್ ಆಗಿ ನೋಡ್ತೀವಿ, ಅದನ್ನ ತೆಗೆದ್ರೆ ಸುಮಾರು ಜನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ದೊಡ್ಡವರಲ್ಲಿ ಪರ್ಟಿಕ್ಯುಲರ್ಲಿ ಟಾನ್ಸಿಲ್ಸ್ ಮತ್ತೆ ಕಿರ್ನಾಲ್ಗೆ ಅಂಗಳ ಏನಿರುತ್ತೆ ಅದು ತುಂಬಾ ಉದ್ದ ಇರೋದ್ರಿಂದ ಅಲ್ಲೇ ಉಸಿರು ಕಟ್ತಾ ಇರುತ್ತೆ. ಅದನ್ನ ಸರಿ ಮಾಡೋದಕ್ಕೆ ಎಕ್ಸ್ಪ್ಯಾನ್ಷನ್ ಫೆರಿಂಗೋಪ್ಲಾಸ್ಟಿ ಅಂತ ಒಂದು ಪ್ರೊಸೀಜರ್ ಇದೆ. ಅದರಲ್ಲಿ ನಾವು ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಟ್ರಿಮ್ ಮಾಡಿದಾಗೆ, ಬೇಸಿಕ್ ಸಿಂಪಲ್ ಹೇಳೋದಾದ್ರೆ ಟ್ರಿಮ್ ಮಾಡಿ ಅದನ್ನ ಎಳೆದು ಕಟ್ತೇವೆ. ಸೊ ಅವಾಗೇನಾಗುತ್ತೆ, ಜಾಗ ಈಸಿಯಾಗಿ ಆಗುತ್ತೆ, ಉಸಿರಾಟ ನಿಲ್ಲೋದಿಲ್ಲ. ಜೊತೆಗೆ ನಾಲ್ಗೆ ದಪ್ಪ ಆಯ್ತು ಅಂದ್ರೆ ಅದನ್ನ ರಿಡಕ್ಷನ್ ಮಾಡೋಕ್ಕೂ ಕೋಬ್ಲೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ, ಅದು ಮಾಡಿದ್ರೆ ಸರಿಯಾಗುತ್ತೆ. ಲಾಸ್ಟ್ ರೇರ್ ಕಂಡೀಷನ್ ಹಿಡಿದಂಗೆ ವೋಕಲ್ ಕಾರ್ಡ್ಸ್ ಮೊಬಿಲಿಟಿ ಕೆಲವರಿಗೆ ಇರಲ್ಲ, ಅದು ಮೂವ್ಮೆಂಟ್ ಕಂಪ್ಲೀಟ್ ಆಗಿ ಆಗ್ತಾ ಇರಲ್ಲ, ಉಸಿರು ಓಪನ್ ಆಗ್ತಿರಲ್ಲ, ಕೆಲವರಿಗೆ ಅದನ್ನು ಕೂಡ ಸರಿ ಮಾಡುವಂತ ಸಂದರ್ಭ ಬರುತ್ತೆ. ಸೊ ಇದು ಸಾಮಾನ್ಯವಾಗಿ ಇಷ್ಟು ಸಮಸ್ಯೆಗಳಿಂದ ಇಷ್ಟು ಟ್ರೀಟ್ಮೆಂಟ್ ಅಂತ ಸಜೆಸ್ಟ್ ಮಾಡ್ತೀವಿ.
1: ಅಂದ್ರೆ ಶಸ್ತ್ರಚಿಕಿತ್ಸೆ ಕೆಲವೊಂದ್ಸರ್ತಿ ಬೇಕಾಗುತ್ತೆ.
0: ಶಸ್ತ್ರಚಿಕಿತ್ಸೆ ಇಲ್ಲದೆ ನೋಡ್ಬೇಕು ಅಂತಂದ್ರೆ, ಈಗ ತುಂಬಾ ಜನಕ್ಕೆ ಈಗ ಅಡಚಣೆಗಳೇನಿರಲ್ಲ, ಬಟ್ ದೇಹ ದೊಡ್ಡದಾಗಿರುತ್ತೆ, ವೆಯ್ಟ್ ರಿಡಕ್ಷನ್ ಸದ್ಯಕ್ಕೆ ಆಗುವಂತ ಸಂದರ್ಭ ಇರಲ್ಲ, ವಯಸ್ಸಾಗಿರಬಹುದು, ವೆಯ್ಟ್ ರಿಡಕ್ಷನ್ ಮಾಡ್ಲಿಕ್ಕೆ ಸಂದರ್ಭ ಕಷ್ಟ ಆಗಬಹುದು, ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಸ್ಲೀಪ್ ಆಪ್ ಅಂತ ಹೇಳಿ ಸೀಪ್ ಆಪ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಪಾಸಿಟಿವ್ ಏರ್ ವೇ ಪ್ರೆಷರ್ ವೆಂಟಿಲೇಷನ್ ಅಂತ, ಅದು ಮಾಸ್ಕ್ ಅಂತ ಬರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ, ನಮಗೆ ಮೂಗು ಮತ್ತು ಬಾಯಿ ಮೇಲೆ ನಾವು ಮಾಸ್ಕ್ ಹಾಕಿ ಮಲಗಿದ್ರೆ ಆ ಮಿಷಿನ್ ಮೂಲಕ ಗಾಳಿ ಕೊಡುತ್ತೆ. ಗಾಳಿಯಿಂದ ಏನಾಗುತ್ತೆ, ಯಾವಾಗ ನಮ್ಮ ಬಾಡಿಯಲ್ಲಿ ಆ ಜಾಗ ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ ಅಥವಾ ಸಂಕುಚಿತ ಆಗ್ತಾ ಇರುತ್ತೆ, ಅದನ್ನು ಓಪನ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಹಾಗೆ ನಿಮಗೆ ಉಸಿರಾಟ ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ಉಸಿರಾಟ ಸಮಸ್ಯೆ ನಿಂತು ಹೋಗುತ್ತೆ, ಸ್ನೋರಿಂಗ್ ಕಡಿಮೆ ಆಗುತ್ತೆ, ಸ್ಲೀಪ್ ಆಪ್ನಿಯಾ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ. ಕೆಲವರಿಗೆ ಈಗ ದೇಹದ ಪ್ರಕೃತಿನೇ ಹೇಗಿದೆ ಅಂತಂದ್ರೆ ದಿನಾನೂ ಕೂಡ ಮಲಗಿದಾಗ ಅದನ್ನ ಹಾಕೊಂಡು ಮಲ್ಕೋಬೇಕಾಗುತ್ತೆ, ಅದರಲ್ಲೇ ಎಷ್ಟೋ ಜನ ಮೇಂಟೈನ್ ಮಾಡಿಕೊಂಡು ಇರೋ ಸಾಧ್ಯತೆನೂ ಇರುತ್ತೆ. ಆದ್ರೆ ಸ್ಟ್ರಕ್ಚರ್ ಅಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅದನ್ನ ತೆಗೆದಾಕಿದ್ರೆ ಅವಾಗ ಈ ಮಿಷಿನ್ ಹಾಕುವಂತ ಸಂದರ್ಭ ಬರಲ್ಲ.
1: ಧನ್ಯವಾದಗಳು ಡಾಕ್ಟರ್ ದತ್ತಾತ್ರಿ ಅವರೇ. ಇದುವರೆಗೂ ಸ್ಲೀಪ್ ಆಪ್ನಿಯಾ ಗೊರಕೆಯಿಂದ ಸ್ಲೀಪ್ ಆಪ್ನಿಯಾ ಹೇಗಾಗತ್ತೆ, ಅದಕ್ಕೆ ಏನು ಚಿಕಿತ್ಸೆ ಇದೆ, ನಾವು ಏನೇನು ಮಾಡಬೇಕು, ಇದೆಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ಲೀಪ್ ಆಪ್ನಿಯಾ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ದತ್ತಾತ್ರಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಎಗ್ರಿ ಉಡಾನ್, ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ.
5: ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಉದಯ ದೇಶಕ ಆಮ್ ನಾಗರಿಕ, ಇಲ್ಲಿ ರೈತರಿಗೆ ಈ ಒಂದು ವಾಕ್ಯವನ್ನು ಅನ್ವಯಿಸಿ ಪಿಎಂ ಕೃಷಿ ಉಡಾನ್ ಯೋಜನೆಯನ್ನು 2020ರಲ್ಲೇ ಕೇಂದ್ರ ಸರ್ಕಾರ ಜಾರಿಯಲ್ಲಿ ತಂದಿತ್ತು. ತದನಂತರ ಇದನ್ನು ಮಾರ್ಪಾಡುಗೊಳಿಸಿ ಕೃಷಿ ಉಡಾನ್ 2 ಅಂತ ಸಹ ಇದನ್ನು ಕರೆಯಲಾಗುತ್ತಿದೆ. ಇದರ ಪ್ರಮುಖ ಉದ್ದೇಶಗಳಿಗೆ ನಾವು ಬಂದಾಗ, ಪ್ರಾರಂಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಈಶಾನ್ಯ ಭಾರತದ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ದೇಶದ ಉಳಿದ ಭಾಗಗಳಿಗೆ ಸಾಗಿಸಲು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾಥಮಿಕ ಹಂತದಲ್ಲಿ ಸುಮಾರು 5 ಈಶಾನ್ಯ ಭಾಗದ ವಿಮಾನ ನಿಲ್ದಾಣಗಳಿಂದ ಪ್ರಾರಂಭಿಸಲಾಯಿತು. ತದನಂತರ ಇದನ್ನು ಸುಮಾರು 58 ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸಲಾಗಿದೆ. ಇದರಲ್ಲಿ ಸುಮಾರು 25 ವಿಮಾನ ನಿಲ್ದಾಣಗಳು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ರಾಷ್ಟ್ರದ ದೇಶದ ಉಳಿದ ಪ್ರದೇಶಗಳಲ್ಲಿ ಉಂಟು. ಈ ಯೋಜನೆಯು ಮುಖ್ಯವಾಗಿ ರೈತರ ಕೃಷಿ ಉತ್ಪನ್ನಗಳನ್ನು ವಿಶೇಷವಾಗಿ ಕೊಳೆಯುವ, ಅಂದರೆ ನಾವು ಇಂಗ್ಲಿಷ್ನಲ್ಲಿ ಪೆರಿಷಬಲ್ ಅಂತೇವಿ, ಅಥವಾ ಶೀಘ್ರ ಹಾಳಾಗುವ, ಬೇಗನೆ ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುವಂತಹ ಉತ್ಪನ್ನಗಳನ್ನು ವಿಮಾನದ ಮೂಲಕ ದೇಶದ ವಿವಿಧ ಮಾರುಕಟ್ಟೆಗಳಿಗೆ ತೀವ್ರವಾಗಿ ಅಂದರೆ ವೇಗವಾಗಿ ಸಾಗಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶಗಳನ್ನು ನಾವು ಒಮ್ಮೆ ನೋಡೋಣ. ಕೃಷಿ ಉತ್ಪನ್ನಗಳಿಗೆ ಉತ್ತಮವಾದ ಮಾರುಕಟ್ಟೆ ಅವಕಾಶವನ್ನು ಕಲ್ಪಿಸುವುದು ಮತ್ತು ಸಂಪರ್ಕವನ್ನು ಏರ್ಪಡಿಸುವುದು ಈ ಯೋಜನೆ ಮುಖ್ಯ ಉದ್ದೇಶ. ಅದು ವಿಮಾನ ಸಾರಿಗೆಯ ಮೂಲಕ ವೇಗವಾಗಿ ಸಾಗಾಣಿಕೆ ಮಾಡಿ ಉತ್ಪಾದಕರಿಂದ ಗ್ರಾಹಕರಿಗೆ ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನು ತಲುಪಿಸುವುದು. ಜೊತೆಗೆ ಈ ರೀತಿ ನಾವು ಬದಲಾವಣೆಯನ್ನು ತಂದಾಗ ರೈತರಿಗೆ ಉತ್ತಮ ಬೆಲೆ ದೊರಕಿಸಲು ಇದು ನೆರವಾಗುತ್ತದೆ. ಇದರಲ್ಲಿ ಸಾಗಿಸುವ

ಮಹತ್ವವಾಗಿ ಪ್ರಾಥಮಿಕವಾಗಿ ಆದ್ಯತೆಗೊಳಪಟ್ಟ ಕೃಷಿ ಉತ್ಪನ್ನಗಳೆಂದರೆ ಹಣ್ಣು, ತರಕಾರಿ, ಮೀನು, ಮಾಂಸ ಮುಂತಾದ ಶೀಘ್ರ ಹಾಳಾಗುವ ಉತ್ಪನ್ನಗಳ ಸಾಗಾಣಿಕೆಗೆ ಉತ್ತೇಜನ. ಇಲ್ಲಿ ಹೈನುಗಾರಿಕೆ ಉಪವಸ್ತುಗಳು ಸಹ ಸೇರುತ್ತವೆ. ಹಾಲು ಇರಬಹುದು, ಮೊಸರು, ಬೆಣ್ಣೆ, ಮಜ್ಜಿಗೆ ಮತ್ತು ತುಪ್ಪ. ಕೃಷಿ ಉತ್ಪನ್ನಗಳ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದು ಒಂದು ಪ್ರಮುಖ ಉದ್ದೇಶ. ಇವಾಗಲೇ ಹಲವಾರು ಪ್ರಯೋಗಗಳಿಂದ ಮತ್ತು ಉಲ್ಲೇಖಗಳಿಂದ ಶೇಕಡ 30-40% ಕೊಯ್ಲೋತ್ತರ ನಷ್ಟವನ್ನು ನಾವು ದಾಖಲಿಸಿದ್ದೇವೆ. ಈ ಕೊಯ್ಲೋತ್ತರ ನಷ್ಟವನ್ನು ಕಡಿಮೆ ಮಾಡಿದ್ದಲ್ಲಿ ಅದು ಇನ್ನೂ ಹೆಚ್ಚಿನ ಗ್ರಾಹಕರಿಗೆ ತಲುಪಿ ದೇಶದಲ್ಲಿ ಆಹಾರ ಭದ್ರತೆಯ ಭಾವನೆಯನ್ನು ನಾವು ಕಲ್ಪಿಸಿಕೊಡು. ಈ ದಿಸೆಯಲ್ಲಿ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಈ ಯೋಜನೆ ಅತ್ಯಂತ ಸಹಕಾರಿಯಾಗದು. ಜೊತೆಗೆ ಕೇಂದ್ರ ಸರ್ಕಾರದ ದಶಕಗಳ ಹಿಂದಿನ ಒಂದು ಉದ್ದೇಶ, ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದರ ಭಾಗವಾಗಿಯೂ ಸಹ ಈ PM ಕೃಷಿ ಉಡಾನ್ ಯೋಜನೆ ರೈತ ಉತ್ಪಾದಕರಿಗೆ ನೆರವು ಕೊಡುತ್ತದೆ. ರೈತರ ಆದಾಯ ಹೆಚ್ಚಿಸಲು ಮಾರುಕಟ್ಟೆಯನ್ನು

0: ಜೊತೆಗೆ ಕೇಂದ್ರ ಸರ್ಕಾರದ ದಶಕಗಳ ಹಿಂದಿನ ಒಂದು ಉದ್ದೇಶ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದರ ಭಾಗವಾಗಿಯೂ ಸಹ ಈ ಪಿಎಂ ಕೃಷಿ ಉಡಾನ್ ಯೋಜನೆ ರೈತ ಉತ್ಪಾದಕರಿಗೆ ನೆರವು ಕೊಡುತ್ತದೆ. ರೈತರ ಆದಾಯ ಹೆಚ್ಚಿಸಲು ಮಾರುಕಟ್ಟೆಯನ್ನು ವಿಸ್ತರಿಸಲು ಈ ಒಂದು ಯೋಜನೆಯಲ್ಲಿ ಅವಕಾಶವಿರುವುದು. ಸರಳವಾಗಿ ರೈತರಿಗೆ ಈ ಯೋಜನೆಯ ಬಗ್ಗೆ ತಿಳುವಳಿಕೆ ಕೊಡಬೇಕಪ್ಪ ಅಂತಂದ್ರೆ, ರೈತರ ಕೃಷಿ ಉತ್ಪನ್ನಗಳನ್ನು ವಿಮಾನ ಸಾರಿಗೆ ಮೂಲಕ ವೇಗವಾಗಿ ಮಾರುಕಟ್ಟೆಗೆ ತಲುಪಿಸಿ ಉತ್ತಮ ಬೆಲೆ ಪಡೆಯಲು ನೆರವಾಗುವ ಒಂದು ಉತ್ತಮವಾದ ಯೋಜನೆ. ಇದರ ಜೊತೆಗೇನೆ ಕೇಂದ್ರ ಸರ್ಕಾರದ ಇದಕ್ಕೆ ಪೂರಕವಾಗಿ ಹಲವಾರು ಯೋಜನೆಗಳು ಉಂಟು. ಪಿಎಂ ಪ್ರಣಾಮ ಯೋಜನೆ, ಪಿಎಂ ಕುಸುಮ ಯೋಜನೆ, ಅವುಗಳಲ್ಲಿನೂ ರೈತರು ಪಿಎಂ ಕುಸುಮ ಯೋಜನೆ ಅಂತಂದರೆ ವಿದ್ಯುಚ್ಛಕ್ತಿಯನ್ನು ಸ್ಥಾನಿಕವಾಗಿ ತಮ್ಮ ಹೊಲದಲ್ಲೇ ಉತ್ಪಾದಿಸುವಂಥ ಯೋಜನೆ. ಪಿಎಂ ಪ್ರಣಾಮ ಯೋಜನೆ ಅಂತಂದರೆ ಪರಂಪರಾಗತ ಕೃಷಿಯನ್ನು ಅಳವಡಿಸಿಕೊಂಡು ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ಕೊಡೋದು. ಅವು ಎರಡೂ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಉತ್ಪಾದಿಸಿದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸ್ಥಿತಿಯಲ್ಲಿಯೇ ಒಂದು ಆಹಾರ ವಸ್ತುವನ್ನಾಗಿ ಸಾಗಿಸಲು ಯೋಜನೆ ಅತ್ಯಂತ ಪ್ರಮುಖವಾದಂಥ ಯೋಜನೆ ಆಗಲಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಕೃಷಿ ಉತ್ಪಾದಕರು ಸಕಾರಾತ್ಮಕವಾಗಿ ಯೋಜನೆಯನ್ನು ಮಾಡಿಕೊಂಡು ಇದನ್ನು ತಮ್ಮ ಆಂತರಿಕ ಆದಾಯವನ್ನು ಹೆಚ್ಚಿಸಲು ಉಪಯುಕ್ತ ಮಾಡಿಕೊಳ್ಬೇಕಂತ ಒಂದು ಆಶಾಭಾವನೆ. ಎರಡನೇದ್ದು ವಿಶೇಷವಾಗಿ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ, ಪ್ರಾರಂಭದಲ್ಲಿ ನಾನು ಹೇಳಿದೆ ಇದು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಪ್ರಾಥಮಿಕ ಹಂತದಲ್ಲಿ ಅನುಷ್ಠಾನಗೊಳಿಸಲಾಯಿತು. ಕರ್ನಾಟಕದ ಮಟ್ಟಿಗೆ ಬರುವುದಾದರೆ ಉದಾಹರಣೆ ಉತ್ತರ ಕರ್ನಾಟಕದ ಬೆಳಗಾಂ, ವಿಜಯಪುರ್, ಬಾಗಲಕೋಟ್, ಧಾರವಾಡ ಹೀಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಾವರಿ ಸೌಲಭ್ಯವಿದ್ದು ಈ ಭಾಗದಲ್ಲಿ ಕಾಯಿಪಲ್ಲೆ ಮತ್ತು ತರಕಾರಿಗಳನ್ನು ಬೆಳೆಯುತ್ತಿರುವುದರಿಂದ ನಮ್ಮ ಕರ್ನಾಟಕದ ಬೆಳಗಾಂ ಸಹ ಈ ರಾಷ್ಟ್ರೀಯ ವಿಮಾನ ಮಾರ್ಗದಲ್ಲಿ ಇರುವುದು ನಮ್ಮ ಒಂದು ರಾಜ್ಯದ ಹೆಮ್ಮೆಯ ಸಂಗತಿ. ಅದೇ ರೀತಿ ಉದಾಹರಣೆ ಇನ್ನೊಂದು ಅಂತಾರಾಷ್ಟ್ರೀಯ ಮಾರ್ಗವನ್ನು ನಿಮಗೆ ಈ ಒಂದು ಯೋಜನೆಯ ಪ್ರಮುಖ ಅಂಶವನ್ನು ತಿಳಿಬೇಕಪ್ಪ ಅಂತಂತಂದ್ರೆ, ಉದಾಹರಣೆಗೆ ಚಂಡೀಗಢದಿಂದ ದುಬೈ, ಮುಂಬೈದಿಂದ ದುಬೈ, ಈ ರೀತಿ ಅಂತಾರಾಷ್ಟ್ರೀಯ ಅವಕಾಶಗಳನ್ನು ಸಹ ನಮ್ಮ ರೈತರಿಗೆ ಕಲ್ಪಿಸಿಕೊಡಲು ಈ ಪಿಎಂ ಉಡಾನ್ ಯೋಜನೆ ತೀವ್ರವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶೀಘ್ರವಾಗಿ ಗುಣಮಟ್ಟವನ್ನು ಕಳೆದುವಂತಹ ಕೃಷಿ ಕಚ್ಚಾ ವಸ್ತುಗಳಿಗೆ ಒಂದು ಉತ್ತಮ ವರದಾನವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ದಿಸೆಯಲ್ಲಿ ರೈತರು ಈ ಯೋಜನೆಯನ್ನು ಸ್ವಲ್ಪ ಸಾಂಘಟಿತವಾಗಿ ವೈಯಕ್ತಿಕವಾಗಿ ಈ ಯೋಜನೆಯ ಒಂದು ಉಪಯುಕ್ತತೆಯನ್ನು ಬಳಸಿಕೊಳ್ಳಲು ಅವಕಾಶ ಆಗದಿದ್ದರೆ ಸಾಂಘಿಕವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸ್ವ ಉತ್ಪಾದಕ ಸಂಘ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಒಂದು ಸಂಘಟನೆ ಮಾಡಿಕೊಂಡು ಒಂದು ನಿರ್ದಿಷ್ಟವಾದ ಉತ್ಪನ್ನ ಭೌಗೋಳಿಕವಾಗಿ, ಉದಾಹರಣೆಗೆ ಎಣ್ಣೆಕಾಳು ಬೆಳೆ ಅಂತ ಪ್ರಶ್ನೆ ಬಂದಾಗ ಉತ್ತರ ಕರ್ನಾಟಕದ ಒಣಬೇಸಾಯ ಇರ್ಬೋದು, ತರಕಾರಿ ಬೆಳೆಗಳು ಅಂತ ಬಂದಾಗ ಬೆಳಗಾಂ ಪ್ರದೇಶ ಬರ್ಬೋದು, ಅದೇ ರೀತಿ ಆಯಾ ಪ್ರದೇಶದಲ್ಲಿ ಭೌಗೋಳಿಕವಾಗಿ ಬೆಳೆದಂಥ ಉತ್ಪನ್ನಗಳನ್ನು ಜಾಗತಿಕವಾಗಿ ಮತ್ತು ರಾಷ್ಟ್ರವ್ಯಾಪ್ತಿವಾಗಿ ಮಾರುಕಟ್ಟೆಯನ್ನು ಪಡೆದುಕೊಳ್ಳಲು ಯೋಜನೆ ಅತ್ಯಂತ ಸಶಕ್ತ ಮತ್ತು ಭವಿಷ್ಯದ ದೃಷ್ಟಿಯಲ್ಲಿ ಸುಸ್ಥಿರವಾದಂಥ ಯೋಜನೆ ಅಂತ ಹೇಳ್ಬೋದು. ಧನ್ಯವಾದಗಳು.
1: ಪಿಎಂ ಅಗ್ರಿ ಉಡಾನ್ ಈ ಬಗ್ಗೆ ಮಾಹಿತಿ ನೀಡಿದವರು ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳುಗರೆ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನ ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ. ನಡೆದು ಹೋಗುವವರನ್ನ ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.

0: ಮಾವು ಅಣ್ಣ ಬಾಳು
1: ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್
2: ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಗುಜರಾತ್ನ ಕೇವಡಿಯಾದಲ್ಲಿ ನಾಳೆ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ಭಾಗಿ. ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್. ವಿಶ್ವಸಂಸ್ಥೆ ಮಹಾಸಭೆಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ ತಲುಪಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದಿಂದ ಪದಕ ಬೇಟೆ, ರಾಷ್ಟಪತಿ ಸೇರಿ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಬುಧವಾರದಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟಪತಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಬ್ರಹ್ಮಕುಮಾರೀಸ್ ನಡಿಯಾದ ಆಯೋಜಿಸಿರುವ ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕಾಗಿ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನವನ್ನು ಸಹ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಫಾರ್ಮಾಕೋ ವಿಜಿಲೆನ್ಸ್ ಅಂದರೆ ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದ ಪಯಣ ಸ್ವಾವಲಂಬನೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ರಾಷ್ಟೀಯ ಔಷಧ ಸೂಚಿಯ 7ನೇ ಆವೃತ್ತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಪ್ರಸ್ತುತ ದೇಶಾದ್ಯಂತ 1100ಕ್ಕೂ ಹೆಚ್ಚು ಔಷಧಿ ದುಷ್ಪರಿಣಾಮ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ಜಾಲವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದವರೆಗೂ ವಿಸ್ತರಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಜಾಗತಿಕ ರೋಗಿ ಸುರಕ್ಷತಾ ದತ್ತಾಂಶಕ್ಕೆ ಭಾರತ ಫಾರ್ಮಕೋ ವಿಜಿಲೆನ್ಸ್ ಮಾಹಿತಿಯನ್ನು ಒದಗಿಸುತ್ತಿದ್ದು, 2014ರಲ್ಲಿ 123ನೇ ಸ್ಥಾನದಲ್ಲಿದ್ದ ಭಾರತ ಪ್ರಸ್ತುತ 8ನೇ ಸ್ಥಾನಕ್ಕೆ ಜಿಗಿದಿದೆ. ಹಾಗೂ ಜಗತ್ತಿನ 25 ರಾಷ್ಟಗಳು ಭಾರತೀಯ ಫಾರ್ಮಕೋಫಿಯಾವನ್ನು ಅಧಿಕೃತವಾಗಿ ಗುರುತಿಸಿ ಸ್ವೀಕರಿಸಿವೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಸಪ್ತಾಹದ ಅಧಿವೇಶನದಲ್ಲಿ ಭಾಗವಹಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ ತಲುಪಿದ್ದು, ಹಿರಿಯ ಭಾರತೀಯ ರಾಜತಾಂತ್ರಿಕರ ನಿಯೋಗ ಅವರನ್ನು ಬರಮಾಡಿಕೊಂಡಿದೆ. ತಮ್ಮ ಭೇಟಿಯ ವೇಳೆ ವಿದೇಶಾಂಗ ಸಚಿವರು ವಿವಿಧ ರಾಷ್ಟಗಳ ನಾಯಕರು

0: ಸರಣಿ ದ್ವಿಪಕ್ಷೀಯ ಹಾಗೂ ಬಹುಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇದೇ 26ರಂದು ಸಚಿವರು ಮಹಾಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ಜಾಗತಿಕ ಪ್ರಮುಖ ವಿಚಾರಗಳ ಕುರಿತು ಭಾರತದ ನಿಲುವು, ಆದ್ಯತೆಗಳು ಹಾಗೂ ಕಳಕಳಿಯ ವಿಷಯಗಳನ್ನು ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟಗಳ ನಾಯಕರೆದುರು ಮಂಡಿಸಲಿದ್ದಾರೆ. ನಾಳೆಯಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರು ಹಾಗೂ ವಿಶ್ವಸಂಸ್ಥೆಯ ಉನ್ನತ ಅಧಿಕಾರಿಗಳೊಂದಿಗೆ ಅವರು ಸಮಾಲೋಚನೆ ನಡೆಸಲಿದ್ದಾರೆ. 2028ರಿಂದ ಆರಂಭವಾಗುವ 2 ವರ್ಷಗಳ ಅವಧಿಗಾಗಿ ಮುಂದಿನ ವರ್ಷ ನಡೆಯಲಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚುನಾವಣೆಗೆ ಭಾರತದ ಸ್ಪರ್ಧೆಯ ಕುರಿತು ಸಚಿವರು ಈ ಸಭೆಗಳಲ್ಲಿ ಬೆಂಬಲ ಕೋರಲಿದ್ದಾರೆ. ಇದೇ ವೇಳೆ ಭಾರತದ 6 ಪ್ರಮುಖ ಅಂಶಗಳನ್ನೊಳಗೊಂಡ ಶಾಂತಿ, ನಿಯಮ, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸರ್ವತೋಮುಖ ಪ್ರಗತಿಯ ಸಾಧನೆ ಎಂಬ ಪ್ರಣಾಳಿಕೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಇದೇ 26ರಂದು ಸಚಿವ ಡಾ ಎಸ್ ಜೈಶಂಕರ್ ಏಷ್ಯಾ ಸಂಘ ಆಯೋಜಿಸಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಸ್ತುತ ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಖಲೀಲುರ್ ರೆಹಮಾನ್ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ.
4: ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನುಂಟು ಮಾಡಿದೆ. ಸುಲಭ ವಹಿವಾಟು, ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್ಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಹಾಗೂ ರಾಷ್ಟೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15ರಲ್ಲಿ ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಮಾರ್ಚ್ 2026ರ ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ.
0: ಕೇರಳದಲ್ಲಿ ನಡೆಯಲಿರುವ 18ನೇ ಅಂತಾರಾಷ್ಟೀಯ ಸಾಕ್ಷಿಚಿತ್ರ ಮತ್ತು ಕಿರುಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಬೇಕಿದ್ದ ಯಾವುದೇ ಚಿತ್ರಕ್ಕೆ ಅನುಮತಿ ನಿರಾಕರಿಸಲಾಗಿಲ್ಲ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ಚಲನಚಿತ್ರೋತ್ಸವದಲ್ಲಿ 31 ಚಿತ್ರಗಳಿಗೆ ಪ್ರದರ್ಶನ ಅನುಮತಿ ನಿರಾಕರಿಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಮಾಡಿದ್ದ ಆರೋಪಕ್ಕೆ ಸಚಿವಾಲಯ ಪ್ರತಿಕ್ರಿಯಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಸ್ಪಷ್ಟನೆ ನೀಡಿರುವ ಸಚಿವಾಲಯ ಆ ಪೈಕಿ ಕೇವಲ 6 ಚಿತ್ರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರವಾದ ಚಿತ್ರ ಸಾರಾಂಶವನ್ನು ನೀಡುವಂತೆ ಕೋರಲಾಗಿದೆ. ಅಲ್ಲದೆ ಆಯಾ ಚಲನಚಿತ್ರಗಳ ವಿಷಯ ವಸ್ತುಗೆ ಅನುಗುಣವಾಗಿ ಪರಿಶೀಲನೆಗಾಗಿ ಅವುಗಳನ್ನು ಸಂಬಂಧಪಟ್ಟ ವಿವಿಧ ವಲಯಗಳ ಪ್ರಾಧಿಕಾರಗಳಿಗೆ ರವಾನಿಸಲಾಗಿದೆ ಎಂದು ಸಚಿವಾಲಯ ವಿವರಿಸಿದೆ. ಕೆನಡಾದಲ್ಲಿ ವಿಮಾನ ತರಬೇತಿ ಪಡೆಯುತ್ತಿದ್ದ ವೇಳೆ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ತಮಿಳುನಾಡು ಮತ್ತು ಪುದುಚೇರಿ ಮೂಲದ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು

ಈ ಘಟನೆ ಕುರಿತು ವ್ಯಾಂಕೋವರ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಂತಾಪ ವ್ಯಕ್ತಪಡಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಯಭಾರಿ ಕಚೇರಿ ದುಃಖತಪ್ತ ಕುಟುಂಬಸ್ಥರೊಂದಿಗೆ ನಿಲ್ಲುವುದಾಗಿ ತಿಳಿಸಿದ್ದು, ಮೃತರ ಪಾರ್ಥಿವ ಶರೀರಗಳನ್ನು ಭಾರತಕ್ಕೆ ತರಲು ಅಗತ್ಯವಿರುವ ಎಲ್ಲಾ ರೀತಿಯ ನೆರವನ್ನು ನೀಡಲು ಬದ್ದವಾಗಿರುವುದಾಗಿ ಕಚೇರಿ ಸ್ಪಷ್ಟಪಡಿಸಿದೆ. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಪುರುಷರ 10 ಮೀಟರ್ ಏರ್ ರೈಫಲ್ಸ್ನ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶೂಟರ್ಗಳು ಉತ್ತಮ ಸಾಧನೆ ಮಾಡಿದ್ದು, ಹಿಮಾಂಶು ಡಿಲ್ಲಾನ್ ಬೆಳ್ಳಿ ಹಾಗೂ ರುದ್ರಾಂಶ್ ಪಾಟೀಲ್ ಕಂಚಿನ ಪದಕ ಪಡೆದಿದ್ದಾರೆ. ಹಿಮಾಂಶು 252.4 ಅಂಕಗಳೊಂದಿಗೆ ಎರಡನೇ ಸ್ಥಾನ ಪಡೆದರೆ, ರುದ್ರಾಂಶ್ 230.9 ಅಂಕಗಳೊಂದಿಗೆ ಮೂರನೇ ಸ್ಥಾನ ಪಡೆದರು. ಇದಕ್ಕೂ ಮುನ್ನ ನಡೆದ ಪುರುಷರ 10 ಮೀಟರ್ ಏರ್ ರೈಫಲ್ ತಂಡ ವಿಭಾಗದ ಸ್ಪರ್ಧೆಯಲ್ಲಿ ಹಿಮಾಂಶು, ರುದ್ರಾಂಶ್ ಹಾಗೂ ಪಾರ್ಥ್ ಮಾನೆ ಅವರನ್ನೊಳಗೊಂಡ ಭಾರತ ತಂಡ ಒಟ್ಟು 1890.1 ಅಂಕಗಳೊಂದಿಗೆ ಬೆಳ್ಳಿ ಪದಕ ಗೆದ್ದುಕೊಂಡಿತು. ಮತ್ತೊಂದೆಡೆ, ಮಿಶ್ರ ಮಾರ್ಷಲ್ ಆರ್ಟ್ಸ್ ಎಂಎಂಎ ಮಹಿಳಾ ಸಾಂಪ್ರದಾಯಿಕ 60 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಸುಚಿಕಾ ತರಿಯಾಲ್ ಸಿಂಗಾಪುರದ ಹುಯಿ ಹೂನ್ ಟು ವಿರುದ್ದ 0-2 ಅಂತರದಲ್ಲಿ ಪರಾಭವಗೊಂಡು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಕೇವಡಿಯಾದಲ್ಲಿ ನಾಳೆ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ಭಾಗಿ. ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್. ವಿಶ್ವಸಂಸ್ಥೆ ಮಹಾಸಭೆಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ ತಲುಪಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದಿಂದ ಪದಕ ಬೇಟೆ, ರಾಷ್ಟಪತಿ ಸೇರಿ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಶ್ರೋತೃಗಳೇ, ಸಮಯ 1:21:25 ಆಗಲಿದೆ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕಯ್ಯಾರ ಕಿಞ್ಞಣ್ಣರಯ್ಯವರ ಈ ಗೀತೆ ವೃಂದಗಾನದಲ್ಲಿದೆ.

ಆತ್ಮೀಯ ಶ್ರೋತೃಗಳೇ, ದೇಶಭಕ್ತಿ ಗೀತೆಯಲ್ಲಿ ಇನ್ನು ಮುಂದೆ ಕೇಳೋಣ. ವೆಂಕಟರಾಜ ಪುಣಚಾತ್ತಾಯ ಅವರ ಗೀತೆಯನ್ನು ಸಮೂಹ ಗಾಯನದಲ್ಲಿ

ಪ್ರಿಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 1:31:14 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಕೇಳೋಣ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತಿನ ವಿಶೇಷತೆ ಏನು ಅನ್ನೋದನ್ನ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತು ವಿಶ್ವ ಶಾಂತಿ ದಿನ, ಸಾಮರಸ್ಯ ಮತ್ತು ಅಹಿಂಸೆಯ ಜಾಗತಿಕ ಕರೆ ಕೊಡುವಂತಹ ದಿನ ಇವತ್ತು. ಏನಿದು ವಿಶ್ವಶಾಂತಿ ದಿನ ಅಂದರೆ, ವಿಶ್ವ ಶಾಂತಿ ಅಂದರೆ ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಜನರು ಕೂಡ ಅಹಿಂಸೆಯನ್ನು ತ್ಯಜಿಸಿ ಪರಸ್ಪರ ಒಬ್ಬರಿಗೊಬ್ಬರು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡು ಯಾರೂ ಯಾರ ಮೇಲೆ ಕೂಡ ದ್ವೇಷ ಸಾಧನೆ ಮಾಡದೆ ಪ್ರತಿಯೊಬ್ಬರು ಶಾಂತಿ ಸಮಾಧಾನದಿಂದ, ಸೌಹಾರ್ದತೆಯಿಂದ, ಆತ್ಮೀಯತೆಯಿಂದ, ಸ್ನೇಹದಿಂದ ಬದುಕೋದನ್ನ ಶಾಂತಿ ಅಂತ ಹೇಳೋಣ. ಈ ರೀತಿಯ ಒಂದು ಶಾಂತಿಯುತವಾದಂತಹ ಪ್ರಪಂಚವನ್ನು ಕಾಣಬೇಕು ನಾವು ಅಂತ ಹೇಳೋದಕ್ಕೆ ಈ ಒಂದು ದಿನವನ್ನು ವಿಶ್ವಶಾಂತಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಸೆಪ್ಟೆಂಬರ್ 21 ಜಗತ್ತಿನಾದ್ಯಂತ ವಿಶ್ವಶಾಂತಿ ದಿನ ಅಥವಾ ಅಂತಾರಾಷ್ಟ್ರೀಯ ಶಾಂತಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಯುದ್ಧ, ಹಿಂಸಾಚಾರ, ದ್ವೇಷ ಮತ್ತು ಅಸಹನೆಯಿಂದ ಕಂಗೆಟ್ಟಿರುವ ಇಂದಿನ ಜಗತ್ತಿನ ಶಾಂತಿ ಸೌಹಾರ್ದತೆ ಮತ್ತು ಪರಸ್ಪರ ಒಬ್ಬರಿಗೊಬ್ಬರು ಗೌರವ ಕೊಡುವಂತಹ ಈ ಗೌರವದ ಮಹತ್ವವನ್ನು ನೆನಪಿಸುವಂಥದ್ದು ಈ ದಿನದ ಒಂದು ಮೂಲ ಉದ್ದೇಶ ಆಗಿದೆ. ಕೇವಲ ಯುದ್ಧಗಳ ಅನುಪಸ್ಥಿತಿಯಷ್ಟೇ ಶಾಂತಿ ಅಲ್ಲ, ಯುದ್ಧ ಮಾಡದೇ ಇದ್ದರೆ ಶಾಂತಿ ಸ್ಥಾಪನೆ ಆಗ್ತದೆ ಅಂತಲ್ಲ. ಪ್ರತಿಯೊಬ್ಬ ಮನುಷ್ಯ

0: ಯಾವುದನ್ನು ಭಯ ಇಲ್ಲದೆ ಪ್ರತಿಯೊಬ್ಬರು ಸಮಾನತೆ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಏನು ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ ಅದೇ ಶಾಂತಿ ಅಂತ ಹೇಳ್ಬೋದು. ವಿಶ್ವಶಾಂತಿ ದಿನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ, ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಮನೆದೇವರು ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.
1: ಗಂಗಾ ಗಂಗಾ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಶ್ರೋತೃಗಳೇ, ವಿಶ್ವಶಾಂತಿ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವಶಾಂತಿ ಸ್ಥಾಪನೆ ಆಗಬೇಕಾದ್ರೆ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಾದ್ರೆ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಇವತ್ತು ನಾವು ಎಲ್ಲಿ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ಸುದ್ದಿ ಕೇಳಿದರೂ ಕೂಡ, ಅಲ್ಲಿ ಯುದ್ಧ, ಇಲ್ಲಿ ಯುದ್ಧ, ಆ ದೇಶಕ್ಕೆ ಈ ದೇಶದ ಮೇಲೆ ದ್ವೇಷ, ಅಂದರೆ ಈ ದೇಶ ಆ ದೇಶಕ್ಕಿಂತ ಬಲಶಾಲಿಯಾಗಿದೆ ಅಂತ ಹೇಳಿಕೊಂಡು ತೋರಿಸ್ಕೊಳ್ಳುವಂತಹ ಒಂದು ಹುಂಬತನ, ಇದೆಲ್ಲವನ್ನು ಕೂಡ ನಾವು ದಿವಸ ಕಾಣ್ತಾ ಇದ್ದೀವಿ. ಮುಗಿಯದ ಯುದ್ಧಗಳು, ಕೆಲವೊಂದು ವರ್ಷಗಳವರೆಗೆ ನಡೀತಾ ಇರತಕ್ಕಂಥ ಯುದ್ಧಗಳು. ಈ ಯುದ್ಧ ಪರಸ್ಪರ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಸಾರಿದ ಯುದ್ಧ ಮಾತ್ರ ಆಗೋದಿಲ್ಲ. ಆ ಎರಡು ದೇಶಗಳ ಶಾಂತಿ ಸಮಾಧಾನದ ಏನು ವಾತಾವರಣ ಇರ್ತದೆ ಅದು ಮಾತ್ರ ಹಾಳಾಗೋದಲ್ಲ, ಇಡೀ ವಿಶ್ವಕ್ಕೆ ಮಾರಕ ಆಗ್ತದೆ. ಯಾವುದೋ ಒಂದು ಎರಡು ದೇಶ ಯುದ್ಧ ಮಾಡಿದೆ ಆದರೆ ಅದು ಇಡೀ ದೇಶಕ್ಕೆ ಮಾರಕ. ಬಹುಶಃ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಮೇರಿಕಾ ಇರಾಕ್ ಇರಾನ್ನ ಮೇಲೆ ಯುದ್ಧ ಆಗದಾದಾಗ ಇಡೀ ಪ್ರಪಂಚದ ಎಲ್ಲ ದೇಶಗಳು ಕೂಡ ಪೆಟ್ರೋಲ್ ಡೀಸೆಲ್ನಂತಹ ಅನಿಲ ಸಿಗದೆ ಅದು ಎಷ್ಟೊಂದು ತತ್ತರಗೊಂಡಿತ್ತು ಅಂತ ಹೇಳುವಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದ ಪ್ರಜೆಗಳು ಆ ಯುದ್ಧ ನಡೀತಾ ಇರತಕ್ಕಂಥ ದೇಶದಲ್ಲಿ ವಾಸಿಸ್ತಾ ಇದ್ದರೆ, ಅಲ್ಲಿ ಏನಾದರೂ ವ್ಯಾಪಾರ ವಹಿವಾಟು ಅಥವಾ ಯಾವುದಾದ್ರೂ ಒಂದು ಕೆಲಸದ ಮೇಲೆ, ಉದ್ಯೋಗದ ಮೇಲೆ ಅಲ್ಲಿ ಹೋಗಿ ನೆಲೆಸಿದ್ರೂ ಕೂಡ, ಅಲ್ಲಿ ಯುದ್ಧ ಆಗುವಾಗ ಇಲ್ಲಿ ನಮ್ಮ ಮನಸ್ಸುಗಳಿಗೆ ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಜನ ಅಲ್ಲಿರ್ತಾರಲ್ಲ, ಅವ್ರಿಗೇನಾಗುತ್ತೋ ಅನ್ನೋಂತಹ ಆತಂಕ. ಇದು ಎರಡು ದೇಶ ಯುದ್ಧ ಮಾಡಿಕೊಂಡಿದ್ರೆ ಎರಡು ದೇಶಕ್ಕೆ ಮಾತ್ರ ಸೀಮಿತ ಆಗಿರೋಂಥದ್ದಲ್ಲ, ಆ ಕಷ್ಟ ನಷ್ಟಗಳು, ಜೀವಹಾನಿಗಳು, ಅಲ್ಲಿ ಬೇರೆ ಬೇರೆ ಸೌಕರ್ಯಗಳಿಂದ ವಂಚಿತರಾಗುವಂಥದ್ದು, ಇದೆಲ್ಲವೂ ಕೂಡ ಆ ಎರಡು ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ವ್ಯಾಪಿಸುತ್ತೆ. ಇಡೀ ಪ್ರಪಂಚಕ್ಕೆ ವ್ಯಾಪಿಸೋದ್ರಿಂದ ಇಡೀ ಪ್ರಪಂಚದ ಶಾಂತಿ ಸಮಾಧಾನದ ವಾತಾವರಣ ಹಾಳಾಗುತ್ತೆ. ಈ ಕಾರಣದಿಂದ ವಿಶ್ವ ಶಾಂತಿ ನೆಲೆಸಬೇಕು ಅಂತಾದರೆ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇಶಗಳು ಕೂಡ ಶಾಂತಿ ಸಮಾಧಾನದಲ್ಲಿರಬೇಕು. ಆ ವಿಶ್ವ ಪ್ರತಿಯೊಂದು ದೇಶಗಳು ಕೂಡ ಶಾಂತಿ ಸಮಾಧಾನದಿಂದ ಇರಬೇಕು ಅಂತಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಶಾಂತಿ ಸಮಾಧಾನದಿಂದ ಇರಬೇಕು. ಅದಕ್ಕಾಗಿ ಏನು ಮಾಡಬೇಕು ಅನ್ನೋಂಥದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿ ಸಂಗೀತ ಒಡಿಸಿ ಸೋನು ನಿಗಮ್ ಹಾಡಿರುವ ಮಿಲನ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ.

ಆತ್ಮೀಯ ಶ್ರೋತೃಗಳೇ, ವಿಶ್ವ ಶಾಂತಿ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ವಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 1981 ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಮೊದಲ ಬಾರಿಗೆ ಘೋಷಣೆ ಮಾಡಿದೆ, 21 ಸೆಪ್ಟೆಂಬರ್ ಅಂತ. ಪ್ರಾರಂಭದಲ್ಲಿ ಸೆಪ್ಟೆಂಬರ್ ತಿಂಗಳ 3ನೇ ಮಂಗಳವಾರದಂದು ಈ ದಿನವನ್ನು ಆಚರಣೆ ಮಾಡಲಾಗ್ತಾಯಿತ್ತು. ನಂತರ 2001 ವಿಶ್ವಸಂಸ್ಥೆಯು ಸೆಪ್ಟೆಂಬರ್ 21 ಅಧಿಕೃತವಾಗಿ ಒಂದು ಸ್ಥಿರವಾದ ದಿನಾಂಕವಾಗಿ ನಿಗದಿ ಮಾಡಿದೆ. ಈ ದಿನ ಜಗತ್ತಿನಾದ್ಯಂತ ಇರುವ ಸಂಘರ್ಷ ವಲಯಗಳಲ್ಲಿ ಕನಿಷ್ಠ ಒಂದು 24 ಗಂಟೆಗಳ ಕಾಲ ಎಲ್ಲ ರೀತಿಯ ಶಸ್ತ್ರಾಸ್ತ್ರ ಸಂಘರ್ಷಗಳನ್ನು ನಿಲ್ಲಿಸಿ ಕದನ ವಿರಾಮ ಮತ್ತು ಅಹಿಂಸೆಯನ್ನು ಪಾಲಿಸುವಂತೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಯಾವುದೇ ದೇಶ ಯುದ್ಧ ಮಾಡ್ತಾ ಇದ್ದರೂ ಕೂಡ ಇಂದಿನ ದಿನ ಎಲ್ಲ ಶಸ್ತ್ರಾಸ್ತ್ರವನ್ನು ನಿಷ್ಕ್ರಿಯಗೊಳಿಸಿ ಇವತ್ತೊಂದು ದಿವಸ ಆದರೂ ಶಾಂತಿ ದಿನದ ನೆನಪಿಗಾಗಿ ಆದರೂ ಯುದ್ಧ

ಮಧ್ಯೆ ಇರೋಣ ಅನ್ನೋಂಥ ಒಂದು ಸಂದೇಶವನ್ನು ವಿಶ್ವಸಂಸ್ಥೆ ಕರೆ ನೀಡಿದೆ. ನ್ಯೂಯಾರ್ಕಲ್ಲಿ ಇರತಕ್ಕಂಥ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿರುವ ಶಾಂತಿ ಗಂಟೆಯನ್ನು ಬಾರಿಸುವ ಮೂಲಕ ಈ ದಿನದ ಕಾರ್ಯಕ್ರಮಗಳು ಆರಂಭ ಆಗ್ತದೆ. ಜಪಾನ್ ದೇಶ ಎಲ್ಲ ಖಂಡಗಳ ಮಕ್ಕಳಿಂದ ಸಂಗ್ರಹಿಸಿದ ನಾಣ್ಯಗಳಿಂದ ಈ ಗಂಟೆಯನ್ನು ನಿರ್ಮಾಣ ಮಾಡಿದೆಯಂತೆ. ಇದು ಜಾಗತಿಕ ಏಕತೆಯ ಸಂಕೇತವಾಗಿದೆ. ಇಂದಿನ ಜಗತ್ತಿನಲ್ಲಿ ಶಾಂತಿಯ ಅಗತ್ಯತೆ ಎಷ್ಟಿದೆ ಅಂತ ಸಾರೋದಕ್ಕೆ 21ನೇ ಶತಮಾನದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ, ಮನುಕುಲದ ಒಂದು ವ್ಯವಸ್ಥೆಯಲ್ಲಿ ಅದ್ಭುತವಾದಂಥ ಪ್ರಗತಿಯನ್ನು ಸಾಧನೆ ಮಾಡಿದೆ ನಿಜ. ಆದರೆ ದುರಂತ ಅಂತ ಹೇಳಿದ್ರೆ ಮಾನವನ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಅಸಹಿಷ್ಣುತೆ ಅಂದರೆ ಸಹಿಸಿಕೊಳ್ಳದೇ ಇರತಕ್ಕಂಥ ಒಂದು ಮನೋಭಾವ ಮತ್ತು ಸಂಘರ್ಷಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಒಬ್ಬರು ಇನ್ನೊಬ್ಬರ ಭಾವನೆಗಳನ್ನು ಯಾರು ಕೂಡ ಸಹಿಸಿಕೊಳ್ಳಿಕ್ಕೆ ತಯಾರಿಲ್ಲ ಇತ್ತೀಚಿನ ದಿನಗಳಲ್ಲಿ. ಅಂದರೆ ಅದೊಂದು ರೀತಿಯ ಏನು ಅಂತ ಹೇಳಿದ್ರೆ ನಾನೇ ಮೇಲು ಅನ್ನುವಂತಹ ಒಂದು ಭಾವನೆ. ಅವರ ಮಾತನ್ನು ನಾನೇ ಕೇಳಬೇಕು, ಅವರಿಗೆ ನಾನು ಯಾಕೆ ತಲೆ ಬಾಗಬೇಕು, ನಾನೇ ಶ್ರೇಷ್ಠ, ಅವರೇನು ದೊಡ್ಡ ಶ್ರೇಷ್ಠರಲ್ಲ ಅನ್ನೋಂಥ ಒಂದು ರೀತಿಯ ಭಾವನೆ ಮನಸ್ಸಲ್ಲಿ ಬಂದಿರೋದರಿಂದ ಇದೊಂದು ಸಹಿಷ್ಣುತೆ ಕಮ್ಮಿಯಾಗಿದೆ. ಭೌಗೋಳಿಕ ರಾಜಕೀಯ ಸಂಘರ್ಷಗಳು, ಗಡಿ ವಿವಾದಗಳು, ಪ್ರಾದೇಶಿಕ ಪ್ರಾಬಲ್ಯ ಮತ್ತು ರಾಜಕೀಯ ಹಿತಾಸಕ್ತಿಗಳಿಗಾಗಿ ನಡೀತಕ್ಕಂಥ ಸಂಘರ್ಷಗಳು ಲಕ್ಷಾಂತರ ಅಮಾಯಕ ಜೀವಗಳನ್ನು ಬಲಿ ಪಡೀತಾ ಇದೆ. ಮಾನವೀಯ ಬಿಕ್ಕಟ್ಟು ಯುದ್ಧಗಳ ಪರಿಣಾಮವಾಗಿ ಕೋಟ್ಯಾಂತರ ಜನ ಸಾಯ್ತಾರೆ, ಕೋಟ್ಯಾಂತರ ಜನರು ನಿರಾಶ್ರಿತರಾಗ್ತಾರೆ, ದೇಶ ತೊರೆದು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಪರಕೀಯರಂತೆ ಬದುಕುವಂತಹ ಒಂದು ದುಸ್ಥಿತಿ ಈ ಯುದ್ಧಗಳಿಂದ ನಿರ್ಮಾಣ ಆಗುತ್ತೆ. ಮಹಿಳೆಯರು ಮತ್ತು ಮಕ್ಕಳು ಈ ಒಂದು ರೀತಿಯ ಪರಿಣಾಮದಿಂದ ಅಂದರೆ ಯುದ್ಧದ ಪರಿಣಾಮದಿಂದ ಮೊದಲ ಸಂತ್ರಸ್ತರಾಗಿ ನಮಗೆ ಕಾಣಿಸ್ಕೊಳ್ಳುವಂಥದ್ದು ಮಹಿಳೆ ಮತ್ತು ಮಕ್ಕಳು. ಇದೆಲ್ಲವೂ ಆಗಬಾರ್ದು ಅಂತಂದರೆ ಪ್ರತಿಯೊಬ್ಬರೂ ಶಾಂತಿ ಸಹಿಷ್ಣುತೆಯಿಂದ ಇರೋದನ್ನು ನಾವು ಕಲಿಬೇಕು. ಪ್ರತಿಯೊಬ್ಬರು ಪರಸ್ಪರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರೀತಿಸೋದನ್ನು ಕಲಿಬೇಕು. ಸಹನೆ ತಾಳ್ಮೆ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಬೇಕು. ಆ ತಾಳ್ಮೆಯಿಂದ ಜೀವಿಸುವಂಥದ್ದನ್ನ ಅಭ್ಯಾಸ ಮಾಡಿಕೊಂಡ್ರೆ ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ನಾವು ಪಡ್ಕೊಂಡ್ರೆ ಈ ಒಂದು ವಿಶ್ವಶಾಂತಿಯ ದಿನ ಅಂತ ಏನು ಇವತ್ತು ಕರೆಸ್ಕೊಳ್ಳುತ್ತೆ ಅದಕ್ಕೆ ಸಾರ್ಥಕ ಆಗುತ್ತೆ ಅನಿಸುತ್ತೆ. ಮೊದಲಾಗಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸುವಂತಹ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಆ ರೀತಿಯ ಪ್ರೀತಿಯ ಭಾವನೆಯಿಂದ ಪ್ರತಿಯೊಬ್ಬರೂ ಇದ್ದರೆ ಶಾಂತಿಯುತವಾದಂತಹ ರಾಷ್ಟ್ರ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಲ್ಲರೂ ಪ್ರೀತಿಯಿಂದ ಇರೋದನ್ನ ಕಲಿಯೋಣ ಅಂತ ಹೇಳುತ್ತಾ ಕರ್ಣ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಎಂ ರಂಗರಾವ್ ಸಂಗೀತ ನೀಡಿರುವ ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು.

ಶ್ರೋತೃಗಳೇ, ಈ ಯುದ್ಧ ಸಂಘರ್ಷಗಳಿಂದ ಪರಿಸರ ಕೂಡ ನಾಶ ಆಗ್ತದೆ, ಅದರಿಂದ ಕೂಡ ಅಶಾಂತಿ ಮೂಡುವಂಥದ್ದು ಸಾಮಾನ್ಯ. ಹವಾಮಾನ ವೈಪರೀತ್ಯ, ನೀರಿನ ಕೊರತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆ ಭವಿಷ್ಯದಲ್ಲಿ ಹೊಸ ರೀತಿಯ ಸಂಘರ್ಷಗಳಿಗೆ ಕಾರಣವಾಗುವ ಅಪಾಯ ಇದೆ. ಪರಿಸರ ಸಮತೋಲನವಿಲ್ಲದೆ ಶಾಂತಿ ಅಸಾಧ್ಯ. ಡಿಜಿಟಲ್ ಜಗತ್ತಿನಲ್ಲಿ ಕೂಡ ಈ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳು ಕೂಡ, ದ್ವೇಷ ಭಾಷಣಗಳು ಕೂಡ ಸಮಾಜದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡ್ತದೆ, ಅಶಾಂತಿಗೆ ಕಾರಣ ಆಗ್ತದೆ. ಭಾರತ ಸಂಸ್ಕೃತಿ ಮತ್ತು ಶಾಂತಿಯ ಪರಿಕಲ್ಪನೆ ಹೇಗಿದೆ ಅಂತ ಹೇಳಿದ್ರೆ, ಭಾರತವು ಅನಾದಿ ಕಾಲದಿಂದಲೂ ವಿಶ್ವಕ್ಕೆ ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನೀಡ್ತಾ ಬಂದಿದೆ. ನಮ್ಮ ಪ್ರಾಚೀನ ಋಷಿಮುನಿಗಳು ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ರೋಗಮುಕ್ತರಾಗಿರಲಿ ಮತ್ತು ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ ಅನ್ನುವಂತಹ ಉದಾತ್ತವಾದಂತಹ ತತ್ವಗಳನ್ನು ನಮ್ಮ ದೇಶದ ಋಷಿಮುನಿಗಳು ಬೋಧಿಸಿದ್ದಾರೆ. ಗೌತಮ ಬುದ್ಧ ಮತ್ತು ಮಹಾವೀರರ ಅಹಿಂಸಾ ತತ್ವಗಳಿರ್ಬೋದು, ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ ಹಾಗೂ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಅಹಿಂಸಾ ಮಾರ್ಗಗಳು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಶಾಂತಿಯ ದಾರಿದೀಪ ಆಗಿದೆ. ಹಿಂಸೆಯನ್ನು ಹಿಂಸೆಯಿಂದ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ, ಪ್ರೀತಿ ಮತ್ತು ಕರುಣೆಯಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಭಾರತೀಯ ತಂತ್ರಜ್ಞಾನ, ತತ್ವಜ್ಞಾನ ಎಲ್ಲವೂ ಕೂಡ ಸಾರಿದೆ. ಮಾಧ್ಯಮ ಮತ್ತು ರೇಡಿಯೋಗಳ ಮುಖಾಂತರ ಈ ಒಂದು ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಭಾರತ ದೇಶ ನೀಡಿದೆ. ಶಾಂತಿ ನಿರ್ಮಾಣದಲ್ಲಿ ಈ ಸಮೂಹ ಮಾಧ್ಯಮಗಳ, ಅದರಲ್ಲೂ ವಿಶೇಷವಾಗಿ ಬಾನುಲಿ ಮಾಧ್ಯಮ, ನಮ್ಮ ರೇಡಿಯೋ ಮಾಧ್ಯಮದ ಪಾತ್ರ ಬಹಳಷ್ಟು ದೊಡ್ಡದು. ರೇಡಿಯೋ ಕೇವಲ ಮನರಂಜನೆ ಸಾಧನ ಅಲ್ಲ, ಸಮಾಜ

ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪುವಂತಹ ಒಂದು ಪ್ರಬಲ ಶಕ್ತಿ, ಭಾಷೆ ಜಾತಿ ಧರ್ಮಗಳ ಗಡಿ ಮೀರಿ ಮಾನವೀಯ ಮೌಲ್ಯಗಳನ್ನು, ಸಾಂಸ್ಕೃತಿಕ ಏಕತೆಯನ್ನು ಮತ್ತು ಸೌಹಾರ್ದತೆಯನ್ನು ಬಿತ್ತುವಲ್ಲಿ ಈ ಬಾನುಲಿ ಪ್ರಸಾರ ದಶಕಗಳಿಂದ ಅನನ್ಯ ಸೇವೆ ನೀಡ್ತಾ ಬಂದಿದೆ. ವಿಪತ್ತು ಮತ್ತು ಸಂಘರ್ಷದ ಸಂದರ್ಭಗಳಲ್ಲಿ ಕೂಡ ನೈಜ ಮಾಹಿತಿ ನೀಡಿ ಜನರಲ್ಲಿ ಧೈರ್ಯ ತುಂಬುವ ಮೂಲಕ ಮಾಧ್ಯಮಗಳು ಶಾಂತಿಯ ರಾಯಭಾರಿಯಾಗಿ ಕೆಲಸ ಮಾಡ್ತವೆ. ಶಾಂತಿ ಸ್ಥಾಪನೆಯಲ್ಲಿ ಪ್ರತಿಯೊಬ್ಬರ ಹೊಣೆಗಾರಿಕೆ ಕೂಡ ಇದೆ. ಶಾಂತಿ ಅನ್ನೋದು ಕೇವಲ ಈ ಸರ್ಕಾರಗಳು, ರಾಜತಾಂತ್ರಿಕರು ಅಥವಾ ವಿಶ್ವಸಂಸ್ಥೆಯ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದಿಂದ ಆರಂಭ ಆಗಬೇಕಾಗಿದೆ. ಮನಸ್ಸಿನಲ್ಲಿ ಕೋಪ, ದ್ವೇಷ ಮತ್ತು ಅಸೂಯೆ ಇರುವವರಿಗೆ ಹೊರಗಿನ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿಕ್ಕೆ, ಆ ರೀತಿಯ ಶಾಂತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಕ್ತಿ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡಾಗ ಮಾತ್ರ ಶಾಂತಿಯಲ್ಲಿ ಇರಲಿಕ್ಕೆ, ಸಮಾಜ ಶಾಂತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ನನ್ನಲ್ಲಿರ್ತಕ್ಕಂಥ ಕೋಪವನ್ನು ಸಹಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಶಕ್ತಿಯನ್ನು ನಿಗ್ರಹ ಮಾಡಿಕೊಂಡು ತಾಳ್ಮೆ, ಸಹನೆ, ಪ್ರೀತಿಯ ಭಾವನೆಯನ್ನು ನಾನು ಬೆಳೆಸ್ಕೊಂಡ್ರೆ, ಅದೇ ರೀತಿ ಪ್ರಪಂಚದ ಪ್ರತಿಯೊಬ್ಬರು ಬೆಳೆಸ್ಕೊಂಡಿದ್ದೇ ಆದರೆ ಶಾಂತಿಯ ವಾತಾವರಣ ಪ್ರಪಂಚದಲ್ಲಿ ಸ್ಥಾಪನೆ ಆಗಲಿಕ್ಕೆ ತೊಂದರೆ ಆಗೋದಿಲ್ಲ ಅಂತ ಹೇಳುವಂಥ ಮಾತಿನೊಂದಿಗೆ ಇಂದಿನ ಈ ಪ್ರಚಲಿತ ವಿದ್ಯಮಾನಗಳ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವಿಧಾನಮಂಡಲದ ವಿಶೇಷ ಅಧಿವೇಶನ, ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ, ಮೇಲ್ಮನೆಯಲ್ಲಿ ವಂದೇ ಮಾತರಂ ಗದ್ದಲ, ಎರಡು ಚರಣಗಳಿಗಷ್ಟೇ ಸೀಮಿತಗೊಳಿಸಿದ ಸರ್ಕಾರ, ಪ್ರತಿಪಕ್ಷಗಳಿಂದ ಆಕ್ಷೇಪ, ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0, ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕು, ಅನುಮಾನಾಸ್ಪದ ಔಷಧಿಗಳ ಬಗ್ಗೆ ದೂರು ನೀಡುವಂತೆ ಆರೋಗ್ಯ ಇಲಾಖೆ ಮನವಿ, ರಾಜ್ಯದಲ್ಲಿ ನಗರ ನಕ್ಸಲೀಯರಿಗೆ ವಿದೇಶದಿಂದ ಹಣ, ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಕುರಿತಂತೆ ಚರ್ಚಿಸಲು ನಡೆಯುತ್ತಿರುವ ವಿಶೇಷ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿಂದು ನವಲಗುಂದದ ಮಾಜಿ ಶಾಸಕ ಡಾ ಆರ್ಬಿ ಸಿರಿಯಣ್ಣನವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಮಂಡಿಸಿದ ಸಂತಾಪ ಸೂಚನೆ ನಿರ್ಣಯದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದರು. ಮೃತರ ಗೌರವಾರ್ಥ ಸದನದಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು. ಸಂತಾಪ ಸೂಚನೆಯ ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಸ್ತೂರಿ ರಂಗನ್ ವರದಿಯ ಮೇಲೆ ನಿಲುವಳಿ ಸೂಚನೆಗೆ ಅವಕಾಶ ನೀಡಬೇಕು ಎಂದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಭೈರೇಗೌಡ, ಇದೇ ವಿಷಯದ ಮೇಲೆ ಚರ್ಚೆ ಮಾಡಲು ವಿಶೇಷ ಅಧಿವೇಶನ ಕರೆಯಲಾಗಿದೆ, ಹೀಗಾಗಿ ನಿಲುವಳಿ ಸೂಚನೆ ತರಲು ಅವಕಾಶವಿಲ್ಲ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯಪ್ರವೇಶಿಸಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟ ಹಾಗೂ ಡಾ ಕೆ ಕಸ್ತೂರಿ ರಂಗನ್ ವರದಿಯ ಕುರಿತು ವಿಶೇಷವಾಗಿ ಚರ್ಚಿಸಲು ಈ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಈ ವಿಚಾರದಲ್ಲಿ ರಾಜಕಾರಣ ಮಾಡದೆ ಸದನದಲ್ಲಿ ಚರ್ಚೆ ನಡೆಸಿ ಒಮ್ಮತದ ನಿರ್ಣಯಕ್ಕೆ ಬರಬೇಕು ಎಂದು ತಿಳಿಸಿದರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಸ್ಪಷ್ಟಪಡಿಸಿದರು. ವಿಧಾನ ಪರಿಷತ್ ಕಲಾಪದಲ್ಲಿ ಇಂದು ಪೂರ್ಣ ಪ್ರಮಾಣದ ವಂದೇ ಮಾತರಂ ಗೀತೆ ಹಾಡದ ಆಡಳಿತ ಪಕ್ಷದ ಧೋರಣೆಯನ್ನು ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಅಧಿವೇಶನ ಆರಂಭವಾದ ಕೂಡಲೇ ವಂದೇ ಮಾತರಂ ಗೀತೆಯ ಎರಡು ಚರಣಗಳಷ್ಟೇ ಆಡಿದ ಕಾಂಗ್ರೆಸ್ ಸದಸ್ಯರು ಬಳಿಕ ಸಂವಿಧಾನ ಪ್ರತಿಜ್ಞಾವಿಧಿ ಓದಲು ಆರಂಭಿಸಿದರು. ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪೂರ್ಣವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡಿ ಸಂವಿಧಾನದ ಪೀಠಕ್ಕೆ ಓದಿದರು. ಬಳಿಕ ಪ್ರತಿಪಕ್ಷಗಳ ಸದಸ್ಯರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಈ ಮಧ್ಯೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಹಾಗೂ ಕಸ್ತೂರಿ ರಂಗನ್ ವರದಿ ಚರ್ಚೆಗೆ ವಿಶೇಷ ಅಧಿವೇಶನವನ್ನು ಕರೆದಿರುವ ಟಿಪ್ಪಣಿಯನ್ನು ಓದಿದರು. ಬಳಿಕ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಕಸ್ತೂರಿ ರಂಗನ್ ವರದಿಯನ್ನು ರಾಜ್ಯ ಸರ್ಕಾರಗಳು ತಿರಸ್ಕರಿಸಿಕೊಂಡು ಬಂದರೂ ಕೇಂದ್ರ ಸರ್ಕಾರ ಅಧಿಸೂಚನೆಗಳನ್ನು ಹೊರಡಿಸುತ್ತಿರುವುದರಿಂದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದು ಅಗತ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಮಾತನಾಡಿದ ಅವರು, ಪರಿಸರವನ್ನು ಉಳಿಸುವ ಮೂಲಕ ಪಶ್ಚಿಮಘಟ್ಟಗಳಲ್ಲಿ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿರುವ ಜನರು ಹಾಗೂ ಭವಿಷ್ಯದ ಪೀಳಿಗೆಗಳ ಹಿತರಕ್ಷಣೆಯ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಪರಿಸರ ಉಳಿದರೆ ಮಾತ್ರ ಅಲ್ಲಿನ ಜನರ ಬದುಕು ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಜಾಗತಿಕ ಮಟ್ಟದ ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಮುನ್ನಡೆಯುತ್ತಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಭದ್ರತಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯೂಎನ್ಯು ಲ್ಯಾಬ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಹಾಗೂ ನೂತನ ಉತ್ಪನ್ನ ಕ್ಯೂಶೀಲ್ 2.0 ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸಂಸ್ಥೆಯ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕ್ವಾಂಟಮ್ ಭದ್ರತೆಯನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ಭದ್ರತಾ ಪದರದೊಂದಿಗೆ ಸಂಯೋಜಿಸುವ ಉದ್ದೇಶದಿಂದ ಕ್ಯೂಶೀಲ್ 2.0 ಅನ್ನು ರೂಪಿಸಲಾಗಿದೆ. ಹೆಚ್ಚುತ್ತಿರುವ ಸೈಬರ್ ದಾಳಿಗಳು ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಸವಾಲುಗಳನ್ನು ಎದುರಿಸಲು ಇದು ನೆರವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದ್ದು, ಎಫ್ಡಿಎ ಅಧಿಕಾರಿಗಳು ನಕಲಿ ಔಷಧ ಪೂರೈಕೆಯಾಗಿರುವ ಆಸ್ಪತ್ರೆ, ಫಾರ್ಮಸಿ ಹಾಗೂ ಮೆಡಿಕಲ್ ಶಾಪ್ಗಳ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಈಗಾಗಲೇ 8 ಔಷಧ ಸಂಸ್ಥೆಗಳ ಪರವಾನಿಗೆಗಳನ್ನು ಆರೋಗ್ಯ ಇಲಾಖೆ ಅಮಾನತುಗೊಳಿಸಿದೆ. ಇದೇ ವೇಳೆ ಅನುಮಾನಾಸ್ಪದ ಲೇಬಲ್ಗಳು ಮತ್ತು ಸ್ಕ್ಯಾನ್ ಆಗದ ಕ್ಯೂಆರ್ ಕೋಡ್ಗಳ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಔಷಧಿಗಳನ್ನು ಖರೀದಿಸುವಾಗ ಅನುಮಾನಾಸ್ಪದ ಬದಲಾವಣೆ ಕಂಡುಬಂದರೆ ತಕ್ಷಣವೇ ಔಷಧ ಜಾರಿ ಅಧಿಕಾರಿಗಳಿಗೆ ತಿಳಿಸಲು ಆರೋಗ್ಯ ಇಲಾಖೆ ಗ್ರಾಹಕರಿಗೆ ಸೂಚಿಸಿದೆ. ರಾಜ್ಯವು ನಗರ ನಕ್ಸಲರಿಗೆ ಅಚ್ಚುಮೆಚ್ಚಿನ ತಾಣವಾಗುತ್ತಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದಲ್ಲಿ ಎಡಪಂಥೀಯ ಉಗ್ರವಾದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ವಿದೇಶಿ ಸಂಸ್ಥೆಗಳು ಹಣಕಾಸಿನ ನೆರವು ನೀಡುತ್ತಿವೆ ಎಂದು ದೂರಿದ್ದಾರೆ. ವಿದೇಶಿ ಶಕ್ತಿಗಳು ಎಡಪಂಥೀಯ ಉಗ್ರವಾದವನ್ನು ಪಸರಿಸಲು ಬೆಂಗಳೂರನ್ನು ನೆಲವನ್ನಾಗಿ ಬಳಸಿಕೊಳ್ಳುತ್ತಿವೆ. ಅಮೆರಿಕದ ಸಂಘಟನೆಯೊಂದು ಬೆಂಗಳೂರಿನ 2 ಶೆಲ್ ಕಂಪನಿಗಳಿಗೆ 92 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಿದೆ ಎಂದು ಆರೋಪಿಸಿದ್ದಾರೆ. ಜಾರಿ ನಿರ್ದೇಶನಾಲಯದ ತನಿಖೆಯ ವೇಳೆ ಈ ವಿಷಯ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ವಿದೇಶದಿಂದ ಕೋಟ್ಯಂತರ ರೂಪಾಯಿ ಹಣ ಹರಿದು ಬರುತ್ತಿದ್ದರೂ ಗೃಹ ಇಲಾಖೆಗೆ ಇದರ ಬಗ್ಗೆ ಅರಿವಿಲ್ಲವೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಮಾರ್ಚ್ 2026ರ ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ. ಡಾ ಕಸ್ತೂರಿರಂಗನ್ ವರದಿ ವಿರೋಧಿಸಿ ಇಂದು ರೈತಪರ ಸಂಘಟನೆಗಳು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂಜಾನೆಯಿಂದಲೇ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಬಸ್, ಆಟೋ, ಟ್ಯಾಕ್ಸಿ ಸೇರಿದಂತೆ ಬಹುತೇಕ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ವೇಳೆ ಅಂತಾರಾಷ್ಟೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ಕ್ರಿಸ್ಟಿ ಕೊವೆಂಟ್ರಿ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಡಾ ಕೆ ಗೋವಿಂದರಾಜ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ರಾಜ್ಯದ ಕ್ರೀಡಾಭಿವೃದ್ಧಿಗೆ ಕೆಒಎ ಕೈಗೊಂಡಿರುವ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಜೊತೆಗೆ ಕ್ರೀಡಾಭಿವೃದ್ಧಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದ ಬಗ್ಗೆ ತಿಳಿಸಿದ್ದಾರೆ. ಕ್ರೀಡಾ ಚಟುವಟಿಕೆಗಳ ಸಂಬಂಧ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಭೇಟಿ ನೀಡುವಂತೆ ಐಒಸಿ ಅಧ್ಯಕ್ಷ ಕ್ರಿಸ್ಟಿ ಕೊವೆಂಟ್ರಿ ಅವರನ್ನು ಆಹ್ವಾನಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಸ್ಥಗಿತಗೊಂಡಿದ್ದ ಚಾರಣ ಪ್ರವಾಸಕ್ಕೆ ಈ ವಾರ ಸರ್ಕಾರದಿಂದ ಅನುಮತಿ ದೊರಕುವ ಸಾಧ್ಯತೆ ಇದೆ.

0: ಗೆ ಸೂಕ್ತ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯಿಂದ 92 ಮಾರ್ಗದರ್ಶಿಗಳ ನೇಮಕ ಮಾಡಲಾಗಿದೆ. ಈಗಾಗಲೇ ಕುಶಾಲನಗರದಲ್ಲಿ ಚಾರಣ ಮಾರ್ಗದರ್ಶಿಗಳಿಗೆ ತರಬೇತಿ ನೀಡಲಾಗಿದೆ. ಕೊಡಗಿನ ತಡಿಯಂಡಮೋಳ್ ಶಿಖರದ ಚಾರಣವನ್ನು ಏಪ್ರಿಲ್ ತಿಂಗಳಿನಲ್ಲಿ ಕೇರಳದ ಯುವತಿಯೋರ್ವಳು ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿತ್ತು. 5 ತಿಂಗಳ ಬಳಿಕ ಮಾರ್ಗದರ್ಶಿಗಳ ನೆರವು ಪಡೆದು ಚಾರಣಿಗರು ಕೊಡಗಿನ ಬೆಟ್ಟಗಳಿಗೆ ಚಾರಣ ತೆರಳಲು ಅನುಕೂಲವಾಗುವಂತೆ ಚಾರಣ ಮಾರ್ಗವನ್ನು ತೆರೆಯಲಾಗುತ್ತಿದೆ ಎಂದು ಅರಣ್ಯಾಧಿಕಾರಿ ಅಭಿಷೇಕ್ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ವಿಶೇಷ ಅಧಿವೇಶನ, ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ. ಮೇಲ್ಮನೆಯಲ್ಲಿ ವಂದೇ ಮಾತರಂ ಗದ್ದಲ, 2 ಚರಣಗಳಿಗಷ್ಟೇ ಸೀಮಿತಗೊಳಿಸಿದ ಸರ್ಕಾರ, ಪ್ರತಿಪಕ್ಷಗಳಿಂದ ಆಕ್ಷೇಪ. ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕು, ಅನುಮಾನಾಸ್ಪದ ಔಷಧಿಗಳ ಬಗ್ಗೆ ದೂರು ನೀಡುವಂತೆ ಆರೋಗ್ಯ ಇಲಾಖೆ ಮನವಿ. ರಾಜ್ಯದಲ್ಲಿ ನಗರ ನಕ್ಸಲೀಯರಿಗೆ ವಿದೇಶದಿಂದ ಹಣ, ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1 ರಿಂದ 3 ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಎ ಹಿಂದಿಲಿ ಏನ್ ಹೇಳ್ಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಎ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ?
2: ಹೌದು, ನಮ್ಮಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
3: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾವೋಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
3: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು, ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದು ಒಂದು ಕಾರಣವಿರಬಹುದು.
3: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತ್ರೆ ಮನೆ ಕಡೆ ಯಾರ್ ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
2: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
3: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ಮೆ ನಾರಿಕಾ ಸಮಾಜ ಮುಂಚಾ.

0: पांता वह उच्च शिक्षा प्राप्त करती थी तथा सभा में शास्त्रास्त्र भी करती थी।
1: यह तो आश्चर्य की बात है
2: दीदी। वैदिक युग में भी इसके लिए अनेक उदाहरण मिलते हैं ना?
0: हाँ सौम्या, तुम ठीक कहती हो। वैदिक युग में इस प्रकार के अनेक उदाहरण तो मिलते हैं।
1: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
0: ಜೀಹಾ, ಉಸ್ ಪುರಾಣ ಜಮಾನೆ ಮೇ ಭಿ ನಾರಿ ಪುರುಷ ಪೀಚೆ ನಹೀ ತಿ. ಗಾರ್ಗಿ, ಮೈತ್ರೇಯಿ, ಅರುಂಧತಿ ಉಸ್ ಯುವಕಿ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪ ಸೆ ವಿಖ್ಯಾತ್ ಹೈ.
2: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ್ ಮೇ ಭಿ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ಥಾ ನಾ?
0: ಹಾಂ, ಕಿಂತು ಆಗೆ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೆ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹಿ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
2: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯಾ, ಆಸ್ತೋ ಸಮಯ ಬದಲ್ ಗಯಾ ಹೈ.
0: ಹಾ ಹೇಮಾ, ತುಮ್ ಠೀಕ್ ಕೇಸ್ತಿ ಹೋ. ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
2: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
0: ಹಾ ಸೌಮ್ಯಾ, ಆ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪ್ನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಬಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
2: ಹೇಮಾ? ಇದನ್ನೇ ಇಂದಿಲಿ ಹೇಳು ನೋಡೋಣ.
1: ಆಹಾ, ಠೀಕ್ ಹೈ. ಪುರಾಣೆ ಜಮಾನ್
2: ಹೇಮಾ, ಪ್ರಾಚೀನ ಕಾಲ ಅಂತ ಹೇಳು.
1: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
0: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
1: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳು.
1: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
2: ದೀದಿ ಕಹತೆ ಹೈ ಕಿ ಮಹಿಳಾಯ ಯಜ್ಞ ಮೇ ಭಿ ಭಾಗ ಲೇತೆ ಥೆ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
1: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
0: ಹಾ, ಇದನ್ನ ಈಗ ಹಿಂದಿಲಿ ಸರಿಯಾಗಿ ಇನ್ನೊಮ್ಮೆ ಹೇಳು.
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತ. ಈಗ ಸರಿಯಾ?
0: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
1: ಕಹತೆ ಹೇ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತಿತಿ.
0: ಯಹಿ ನಹಿ, ಯುದ್ಧೋನ್ನೆ ಭಿ ಜಾತಿತಿ ಔರ್ ಶಸ್ತ್ರಾಸ್ತ್ರ ಭಿ ಕರ್ತಿತಿ.
2: ಹಾ ದೀದಿ, ಸ್ತ್ರೀಯೋಂಕ ಸ್ಥಾನ ಪುರುಷೋಂಕೆ ಸಮಾನತ.
0: ಹಾ ಹಾ, ಸ್ತ್ರೀ ಕ ಸ್ಥಾನ ಪುರುಷೋಂಕೆ ಸಮಾನತ ಔರ್ ಉಸೆ ಸಹಧರ್ಮಿನಿ ಭಿ ಕೆಹತೆ ತೆ, ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕ ಸ್ಥಾನ ಪುರುಷ್ ಕೆ ಬಾದ್ ನಿರ್ಧಾರಿತ ಕಿಯಾ ಗಯಾ.
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
0: ಹಾ, ಪುರುಷ ಕಾ ಪ್ರಭುತ್ವ ಬನಾಯೆ ರಕ್ನೆ ಕೆಲಿಯೇ ಉಸೆ ಮನ್ಮಾನೆ ನಿಯಮೋಂಸೆ ಬಾಂಡ್ ಲಿಯಾ ಗಯಾ ತಥಾ ಪಿತಾ ಪತಿ ಪುತ್ರ ಕಾ ಸಹಾರ ಲೇನೆ ಕಾ ಪ್ರೇರಣಾ ದಿ ಜಾನೆ ಲಗಿ.
2: ದೀದಿ, ಇನ್ನೊಂದ್ ಸಂದೇಹ.
0: ಹಾ ಹೇಳು, ಏನದು ನಿನ್ ಸಂದೇಹ?
2: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
0: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಮ್ ಠೀಕ್ ಕಹತಿ ಹೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕ ಪ್ರಚಾರ ಪ್ರಸಾರ ಬಹುತ್ ಬಡ ಕಿಂತು ಯ ಶಿಕ್ಷಾ ಭಾರತ್ ಕೇಲಿಯ ಉಪಯೋಗಿ ನಾ ಹೋಕರ್ ಅಂಗ್ರೇಜಂ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ್ ರಹಿ.
2: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ್ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾ ಓಂಕಿ ಶಿಕ್ಷಾ ಕೆ ಲಿಯೆ ಪ್ರಯಾಸ್ ಕಿಯಾ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹಾ ಬಿಲ್ಕುಲ್ ಠೀಕ್ ಹೈ.
1: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
0: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾಯೇ ಕೀ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಲನ್ ಪ್ರಯಾಗ್ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷೆಯೇ ಲೀ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ್ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈ ಶಕ್ತಿತಿ.
2: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ?

0: ಇವರೂ ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
1: ಹೌದು, ಅವ್ರ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
0: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
1: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತ್ರೆ, ವಿದ್ಯಾವಂತಿ ಆದ್ರೆ ಆಕೆಯ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
0: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
1: ಇಸ್ಲಿಯೆ ಮಹಾತ್ಮ ಗಾಂಧೀಜಿನೆ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೇಳಿಯೆ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಬಿ ಲಡ್ಕೆ ಲಡ್ಕಿಯೋ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋ ಕಿ ಶಿಕ್ಷಾ ದೇ ರಹೀ ಹೈ.
0: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೆ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹಿ ಹೈ.
2: ಹಾಂ, ವೆ ಕುಶಲ್ ಡಾಕ್ಟರ್, ಇಂಜಿನಿಯರ್, ಐಎಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯ ಕರ್ ರಹೆ ಹೈ.
1: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆ ಮಹಿಳೆ ಅಚ್ಚಿ ತರ ಕಾಮ ಕರ್ ರಹಿ ಹೈ.
0: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
0: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕ ಅಲ್ಲ, ವಿಮಾನ ಪರಿಚಾರಿಕ.
1: ಗಗನ ಸಖಿಗೆ ವಿಮಾನ ಪರಿಚಾರಿಕ ಅಥವಾ ವ್ಯೋಮ ಬಾಲ ಅಂತಾನು ಹೇಳ್ಬೋದು.
0: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯಾ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳೋ, ಹೋಗ್ಲಿ ಕನ್ನಡದಲ್ಲಿಯೇ ಹೇಳೋ.
0: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
1: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ?
1: ಕಾರ್ಯಕರ್ಣೆ ಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ?
1: ಸೌಮ್ಯಾ, ಕ್ಯಾ ತುಮ್ ಇಸೆ ಹಿಂದಿನೇ ಬತಾ ಸಕ್ತಿ ಹೋ?
0: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹಲೆ ಕಾಮ ಕರ್ತೀತಿ ಔರ್ ಅಬ್
1: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
0: ಹಾ ದೀದಿ, ಏ ಮಹಿಳೆಯೇ ಪೆಹಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ ಕರ್ತೀತಿ ಔರ್ ಅಬ್ ವಿಮಾನ ಚಾಲಕ ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ ಕರ್ನೆ ಲಗಿ ಹೈ.
1: ಶಬ್ಬಾ ಸೌಮ್ಯ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
0: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
1: ಜಿ ಹಾ, ಯೇ ಸಬ್ ನಾರಿಯೋಂ ಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕೆ ಅಗ್ರಣಿ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೆ ಲೇಕರ್ ಉಂಚೆ ಸೆ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
0: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೇ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
1: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭೀ ಪ್ರಕಾರ ಕಿ ಸೇವಾವೋ ಮೇ ಅಗ್ರಣೀ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
0: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
1: ಜಿ ಹಾ, ತುಂಬ ಸಹಿ ಬತಾಯ. ವರ್ಷೋಂತ ಚಲೆ ಆರಹೆ ಅಂಧವಿಶ್ವಾಸಂಕು ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂ ಕೆ ಮಾಧ್ಯಮ ಸೆ ಬಾಲಿಕಾಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಬಿ ಚಲ್ ರಹಾ ಹೈ.
2: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
0: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಉಂಚೆ ಪಡಾಯಿ ಪಡ್ಕರ್ ಉಂಚೆ ಉಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
2: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
1: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನಿ ಕಿ ಹೈ.
0: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
2: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
1: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ್ ಮೇ ಸ್ತ್ರೀಯೋಂ ಕೋ ಬಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯ ತದೇ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
0: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
2: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
1: ಕುಶಲ ಗೃಹಿಣಿ ಕೇಳಿಯೇ ಶಿಕ್ಷಿತ್ ಹೋನ ಅನಿವಾರ್ಯ ಹೈ ಅವಶ್ಯಕ ಹೈ ಇಸ್ಲಿಯೆ ಸಮಾಜ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೆ.
2: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
1: ಹಾ ಹಾ, ನಾರಿ

0: ಶಿಕ್ಷಾ ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹಿ ಚಲ್ ಪಾಯೇಗಾ.
1: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು. ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
0: ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ. ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ. ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂತ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನೀವು ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದನ್ನ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹಿ. ಅಚ್ಚಾ, ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
2: ಬಹುತ್ ಬಹುತ್ ಧನ್ಯವಾದ.
0: ಧನ್ಯವಾದ್ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸೋರ. ಸಮಯ 4:25.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗೈಲೆಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗೈಲೆಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
7: ಅದು ಒಂದು ಶಕ್ತಿ.
6: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
7: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗ್ ಮಾತ್ರ.
6: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶ.

ಕೇಳುವರೆ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿ ಹಾಡಿರುವ ಜಯಶ್ರೀ ಅರವಿಂದ್ ರಚನೆಯ ಗೀತೆಯನ್ನ ಕೇಳೋಣ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ಸಮಯ 4:32:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
1: ಕೇಳುಗರಿ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬೆಟ್ಟದ ಹೂವು ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಮಾಸ್ಟರ್ ಲೋಹಿತ್ ಹಾಗೂ ಸಂಗಡಿಗರು. ರಾಜನ್ ನಾಗೇಂದ್ರವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಎಸ್ ಜಾನಕಿ ಹಾಗೂ ಪಿ ಸುಶೀಲಾ ಹಾಡಿರುವ ಬಂಗಾರದ ಹೂವು ಚಿತ್ರದ ಗೀತೆ, ರಾಜನ್ ನಾಗೇಂದ್ರವರ ಸಂಗೀತ, ಸಾಹಿತ್ಯ ಜೆ ಉದಯಶಂಕರ್ ಅವರದು.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಜೀವ ಅಮೂಲ್ಯವಾದದ್ದು, ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಒಮ್ಮೆ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತಿಂದು ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೇ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು.
2: ಇನ್ನು ನೆನಪುನಿನಾದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಾಸ್ಟರ್ ಲೋಹಿತ್ ಹಾಡಿರುವ ಭಾಗ್ಯವಂತ ಚಿತ್ರದ್ದು. ಈ ಗೀತೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ. ಗೀತೆಯ ರಚನೆಕಾರರು ಜಿ ಉದಯಶಂಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಯುಗಳ ಸ್ವರದಲ್ಲಿ ಬಂಗಾರದ ಜಿಂಕೆ ಚಿತ್ರದ ಗೀತೆ ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮುನಿಯನ ಮಾದರಿ ಚಿತ್ರದ ಗೀತೆಯನ್ನ ಕೇಳೋಣ ಶ್ರೋತೃಗಳೇ. ಗೀತೆಯ ರಚನೆಕಾರರು ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಪಿಬಿ ಶ್ರೀನಿವಾಸ್ ವಾಣಿ ಜಯರಾಮ್ ಯುಗಳ ಸ್ವರದಲ್ಲಿ ಭಾಗ್ಯಜ್ಯೋತಿ ಚಿತ್ರದ ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಸಂಗೀತ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ.
2: ತೆರೆಯ ಮೇಲೆ ಆರಲಿ
0: ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ಸಮಯ 5:20. ಈಗ ವಾಣಿಜ್ಯ ಜಾಹೀರಾತುಗಳು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: The number you've dialed is currently busy. Kindly try.
4: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
7: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
8: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
5: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
10: ಆಕಾಶವಾಣಿ ಮಡಿಕೇರಿ

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂನ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶ ನಮ್ಮ ಹಿರಿಯ ಮಹಿಳೆಯರು ಮತ್ತು ಹಿರಿಯ ನಾಗರಿಕರ ಆರೋಗ್ಯದ ಮೂಲ ಸ್ತಂಭ ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತರ ತರಬೇತಿ ಸಂಸ್ಥೆಯಲ್ಲಿ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಲತಾ ಆರ್ ಕುಲಕರ್ಣಿಯವರು. ನಮಸ್ಕಾರ ಡಾಕ್ಟರ್ ಲತಾ ಕುಲಕರ್ಣಿಯವರೇ.
2: ನಮಸ್ಕಾರ ಸರ್.
1: ಈಗ ಮೊದಲಿಗೆ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪಾತ್ರ ಏನು ಅಂತ ಸ್ವಲ್ಪ ಹೇಳ್ತೀರಾ?
2: ಈಗ ನಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಆಹಾರ ಸೇವನೆ ಚೆನ್ನಾಗಿರ್ಬೇಕು. ಆರೋಗ್ಯ ಮತ್ತು ಆಹಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಾವು ಆಹಾರ ಸೇವನೆಯಲ್ಲಿ ಸಮತೋಲನ ಆಹಾರ ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಖನಿಜ ಲವಣಾಂಶಗಳು, ವಿಟಮಿನ್ಸ್ಗಳು ಮತ್ತು ನೀರು ಅವರ ಒಂದು ದೈಹಿಕ ಮತ್ತು ಆರೋಗ್ಯ ಸ್ಥಿತಿಗೆ ಅವರ ಒಂದು ವಯಸ್ಸಿಗನುಗುಣವಾಗಿ ಮತ್ತೆ ಕಾರ್ಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕಂತ ಇದೆ. ಅದರಲ್ಲಿ ಮುಖ್ಯವಾಗಿ ಖನಿಜ ಲವಣಗಳಲ್ಲಿ ನಾವು ಹೆಚ್ಚಾಗಿ ಮಾತಾಡ್ತಾ ಇರೋದು ಕ್ಯಾಲ್ಸಿಯಂ ಮತ್ತು ಸುಣ್ಣಾಂಶ ಮತ್ತು ಕಬ್ಬಿಣಾಂಶದ ಬಗ್ಗೆ. ಇವತ್ತು ನಾವು ಕ್ಯಾಲ್ಸಿಯಂ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಕ್ಯಾಲ್ಸಿಯಂ ಅಂದ್ರೆ ಸುಣ್ಣಾಂಶ, ಇದು

ಎಲುಬು ಮತ್ತು ಹಲ್ಲುಗಳ ಆರೋಗ್ಯ ಕಾಪಾಡಕ್ಕೆ ಅತ್ಯಂತ ಮುಖ್ಯವಾದಂತಹ ಒಂದು ಖನಿಜ. ಇದು ಸ್ನಾಯುಗಳ ಸಂಕೋಚನಕ್ಕೆ ಮತ್ತ ನರ ಸಂವಹನ ಅಂದ್ರೆ ಮೆದುಳು ಮತ್ತ ದೇಹದ ನಡುವೆ ಸಂದೇಶ ಸಾಗಿಸಲಿಕ್ಕೆ ಸಹಕಾರಿಯಾಗ್ತದೆ. ಹಾಗೆ ನಮ್ಮ ಹೃದಯದ ಆರೋಗ್ಯ ಅಂದ್ರೆ ಹೃದಯದ ಬಡಿತ ಮತ್ತು ರಕ್ತದ ಗಟ್ಟೀಕರಣ ನಿಯಂತ್ರಣಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸುವಂತದ್ದು. ನಮಗೆ ಒಂದು ದಿನನಿತ್ಯಕ್ಕೆ 1200 mg ಸುಣ್ಣಾಂಶ ಬೇಕು. ಅದರಲ್ಲಿ 99% ಕ್ಯಾಲ್ಸಿಯಂ ನಮ್ಮ ಮೂಳೆ ಮತ್ತು ಹಳ್ಳಿಗಳಲ್ಲಿ ಸಂಗ್ರಹವಾಗಿರ್ತದೆ. ಉಳಿದಂತ 1% ರಕ್ತ ಹೆಪ್ಪುಗಟ್ಟಲು ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಸ್ನಾಯುಗಳ ಸಂಕೋಚನ ಅಂತ ಹೇಳಿದ್ರೆ ಮಸಲ್ ಕಾಂಟ್ರಾಕ್ಷನ್ ಮತ್ತು ಹೃದಯದ ಬಡಿತ ನಿಯಂತ್ರಣಕ್ಕೆ ಬಳಕೆ ಆಗ್ತದೆ. ಈಗ ವಯಸ್ಸಾದಂತೆ ಮೂಳೆಗಳಿಂದ ಕ್ಯಾಲ್ಸಿಯಂ ಕ್ಷೀಣಿಸುವುದು ಅಂದ್ರೆ ಕಡಿಮೆ ಆಗೋದು ಮತ್ತು ರಕ್ತದಲ್ಲೇ ಕ್ಯಾಲ್ಸಿಯಂ ಮಟ್ಟವನ್ನು ಕಾಪಾಡಲಿಕ್ಕೆ ನಾವು ಆಹಾರದ ಮೂಲಕ ಸುಣ್ಣಾಂಶವನ್ನು ಪಡೆಯುವುದು ಅನಿವಾರ್ಯ. ಈಗ ನಮ್ಮ ಭಾರತದಲ್ಲಿ ನೋಡಿದ್ರೆ ವಯಸ್ಸಾದ ಮಹಿಳೆಯರಲ್ಲಿ ಈ ಸುಣ್ಣಾಂಶದ ಕೊರತೆ ಅಥವಾ ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೊಂದು ಸವಾಲಾಗಿದೆ ನಮಗೆ. ಈಗ 80%+ ಮನೋವಿರಾಮ ಅಂದ್ರೆ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ ಅಥವಾ ಋತುಬಂಧ ಅಂತ ಹೇಳ್ತೀವಿ,

0: ಸೇವಿಸಬೇಕು. ಅದರಲ್ಲಿ ಶೇಕಡ 99% ಕ್ಯಾಲ್ಸಿಯಂ ನಮ್ಮ ಮೂಳೆ ಮತ್ತು ಹಲ್ಲುಗಳಲ್ಲಿ ಸಂಗ್ರಹವಾಗಿರ್ತದೆ. ಉಳಿದಂತ ಶೇಕಡ 1% ರಕ್ತ ಹೆಪ್ಪುಗಟ್ಟಲು ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಸ್ನಾಯುಗಳ ಸಂಕೋಚನ ಅಂತ ಹೇಳಿದ್ರೆ ಮಸಲ್ ಕಾಂಟ್ರಾಕ್ಷನ್ ಮತ್ತು ಹೃದಯದ ಬಡಿತ ನಿಯಂತ್ರಣಕ್ಕೆ ಬಳಕೆ ಆಗ್ತದೆ. ಈಗ ವಯಸ್ಸಾದಂತೆ ಮೂಳೆಗಳಿಂದ ಕ್ಯಾಲ್ಸಿಯಂ ಕ್ಷೀಣಿಸುವುದು ಅಂದ್ರೆ ಕಡಿಮೆ ಆಗೋದು ಮತ್ತು ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಕಾಪಾಡಲಿಕ್ಕೆ ನಾವು ಆಹಾರದ ಮೂಲಕ ಸುಣ್ಣಾಂಶವನ್ನು ಪಡೆಯುವುದು ಅನಿವಾರ್ಯ. ಈಗ ನಮ್ಮ ಭಾರತದಲ್ಲಿ ನೋಡಿದ್ರೆ ವಯಸ್ಸಾದ ಮಹಿಳೆಯರಲ್ಲಿ ಈ ಸುಣ್ಣಾಂಶದ ಕೊರತೆ ಅಥವಾ ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೊಂದು ಸವಾಲಾಗಿದೆ ನಮಗೆ. ಈಗ ಶೇಕಡ 80% ಹೆಚ್ಚು ಮನೋವಿರಾಮ ಅಂದ್ರೆ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ ಅಥವಾ ಋತುಬಂಧ ಅಂತ ಹೇಳ್ತೀವಿ ಹೊಂದಿದಂತ ಮಹಿಳೆಯರು ತಮ್ಮ ಆಹಾರದಲ್ಲಿ ಅಗತ್ಯಕ್ಕೆ ಬೇಕಾಗುವಂತ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ತೆಗೆದುಕೊಳ್ತಾ ಇಲ್ಲ ಅಂತ ಸಾಕಷ್ಟು ನಮ್ಮ ಅಧ್ಯಯನದಿಂದ ಕಂಡು ಬರ್ತಾ ಇದೆ. ದೇಹದಲ್ಲಿ ಈ ಮೂಳೆಗಳ ಸಾಂದ್ರತೆ ಕಾಪಾಡಲಿಕ್ಕೆ ಮತ್ತು ನರಮಂಡಲದ ಕಾರ್ಯಕ್ಷಮತೆಗೆ ಕ್ಯಾಲ್ಸಿಯಂ ತುಂಬಾ ಅಗತ್ಯ ಅಂತ ಹೇಳಿದೆ. ಆದ್ರೆ ಭಾರತೀಯ ಹಿರಿಯ ಮಹಿಳೆಯರಲ್ಲಿ ಇದರ ಕೊರತೆ ಒಂದು ಆತಂಕಕಾರಿಯಾಗಿ ಹೆಚ್ಚಾಗ್ತಾ ಇದೆ. ಎಷ್ಟು ಅಂದ್ರೆ ಶೇಕಡ 30-50% ಮಹಿಳೆಯರು 50 ವರ್ಷ ಮೇಲ್ಪಟ್ಟ ನಂತರ ಈ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆಗಳ ತೊಳ್ಳು ಅನ್ನೋ ಸಮಸ್ಯೆನೇ ಎದುರಿಸ್ತಾ ಇದ್ದಾರೆ. ಈಗ ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ 3.5 ಬಿಲಿಯನ್ ಜನರು ಕ್ಯಾಲ್ಸಿಯಂ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನವರು ಎಲ್ಲಿದ್ದಾರೆ ಅಂದ್ರೆ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ. ಗ್ರಾಮೀಣ ಪ್ರದೇಶ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ನಾವು ಹಾಲಿನಲ್ಲಿ 1 ಅಂತ ಹೇಳ್ತೀವಿ, ಆದ್ರೂ ಕೂಡ ಹಾಲು ಸೇವನೆ ಅವರು ಕಡಿಮೆ ಮಾಡ್ತಾರೆ. ಇದರಿಂದ ಅವರಲ್ಲಿ ಹೈಪೋಕ್ಯಾಲ್ಸಿಮಿಯಾ ಅಂದ್ರೆ ಕ್ಯಾಲ್ಸಿಯಂ ಕೊರತೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಈಗ ಆರೋಗ್ಯವಂತ ಹಿರಿಯ ಮಹಿಳೆಯರಿಗೆ ದಿನಕ್ಕೆ 1200 ಮಿಲಿಗ್ರಾಂ ಕ್ಯಾಲ್ಸಿಯಂ ಬೇಕು ಅಂತ ಹೇಳಿದೆ. ಇದು ಚೆನ್ನಾಗಿ ಹೀರ್ಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ವಿಟಮಿನ್ ಡಿ ಅಂದ್ರೆ ಜೀವಸತ್ವ ಡಿ 800 ಇಂಟರ್ನ್ಯಾಷನಲ್ ಯೂನಿಟ್ ಬೇಕಾಗುತ್ತೆ. ಇದು ನಮ್ಮ ಸೂರ್ಯ ಕಿರಣಗಳಲ್ಲಿ ಸಿಗುತ್ತೆ ಮತ್ತು ಅಣಬೆ ಇರ್ಬೋದು ಮೀನು ಅದರಲ್ಲಿ ನಮಗೆಲ್ಲ ವಿಟಮಿನ್ ಜೀವಸತ್ವ ಸಿಗುತ್ತೆ. ಇನ್ನೊಂದು ವಿಶೇಷತೆ ಅಂದ್ರೆ ಈ ಕ್ಯಾಲ್ಸಿಯಂ ನಮ್ಗೆ ದಿನನಿತ್ಯ ಏನ್ 1200 ಮಿಲಿಗ್ರಾಂ ಬೇಕು ಅಂತ ಹೇಳಿದ್ವಲ್ಲ, ಅದು ಒಂದೇ ಬಾರಿಗೆ ತಗೊಂಡ್ರೆ ನಮ್ಮ ದೇಹ ಹೀರ್ಕೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಹೀರ್ಕೊಳ್ಳುವಂತ ಕೆಪಾಸಿಟಿ ಎಷ್ಟು ಅಂದ್ರೆ 500 ಮಿಲಿಗ್ರಾಂ ಅಷ್ಟೇ. ಹಾಗಾಗಿ ನಾವೇನು 1200 ಮಿಲಿಗ್ರಾಂ ನಮ್ ದೇಹಕ್ಕೆ ಬೇಕು ಅದನ್ನ ಹಂತ ಹಂತವಾಗಿ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಹಾರದಲ್ಲಿ ವಿಭಜಿಸಿ ತಗೊಂಡಾಗ ಮಾತ್ರ ನಮ್ಗದು ಪರಿಪೂರ್ಣವಾಗಿ ಲಭ್ಯವಾಗುವಂತದ್ದು.
1: ಅಂದ್ರೆ ನಮ್ಮ ಮಹಿಳೆಯರು ಸಾಮಾನ್ಯವಾಗಿ ಒಳಾಂಗಣ ಚಟುವಟಿಕೆಗಳಿಗೆ ಅವರು ಸೀಮಿತ ಆಗಿರ್ತಾರೆ. ಸೂರ್ಯನ ಕಿರಣಗಳಿಗೆ ಅವರು ಹೆಚ್ಚು ಒಡ್ಕೊಳ್ಳೋದಿಲ್ಲ. ಮತ್ತೆ ನಮ್ಮ ಕೊಡಗಿನಂತಹ ಜಿಲ್ಲೆಗಳಲ್ಲಿ ಈ ಸೂರ್ಯನ ಪ್ರಖರತೆ ಕಡಿಮೆ ಇರುತ್ತೆ, ಜೊತೆಗೆ ಮಳೆಗಾಲದಲ್ಲಂತೂ ಸೂರ್ಯ ಕಾಣಿಸ್ಕೊಳ್ಳೋದೇ ಅಪರೂಪ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಈ ಕ್ಯಾಲ್ಸಿಯಂ ಅಂಶದ ಕೊರತೆ ಇನ್ನೂ ಹೆಚ್ಚಾಗೋದಕ್ಕೆ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾದ್ರೆ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ನಮ್ಮ ಹಿರಿಯ ಮಹಿಳೆಯರಲ್ಲಿ ಮತ್ತು ಹಿರಿಯ ನಾಗರಿಕರಲ್ಲಿ ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಅಂತೀರಾ?
0: ಈಗ ಮುಖ್ಯವಾಗಿ ನಾನು ಇಲ್ಲಿ ಮಹಿಳೆಯರ ಬಗ್ಗೆ ಹೇಳೋದಾದ್ರೆ, ಈ ಋತುಬಂಧನ ನಂತರ ಈಸ್ಟ್ರೋಜನ್ ಅಂತ ಏನು ಹಾರ್ಮೋನ್ ಇದೆ ಅದರ ಮಟ್ಟ ಕಡಿಮೆ ಆಗೋದ್ರಿಂದ ಮೂಳೆಗಳಲ್ಲಿ ಏನು ಮರು ಖನಿಜೀಕರಣ ಅಂತ ಹೇಳ್ತೀವಂದ್ರೆ ಕ್ಯಾಲ್ಸಿಯಂ ಡಿಪಾಸಿಷನ್ ಆಗುತ್ತೆ, ಈ ಒಂದು ಪ್ರಕ್ರಿಯೆ ಕುಂಠಿತವಾಗ್ತದೆ. ಮತ್ತೆ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಹಾರ್ಮೋನ್ ಕುಸಿತ ಆಗೋದ್ರಿಂದ ಅಸ್ಥಿ ಕ್ಷಯ ಅಂದ್ರೆ ಆಸ್ಟಿಯೋಪೊರೋಸಿಸ್ ವೇಗವಾಗಿ ನಡೆಯುತ್ತೆ, ಅಂದ್ರೆ ಮೂಳೆಗಳು ಟೊಳ್ಳಾಗೋದು ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತೆ ಎರಡನೇದಾಗಿ ವಿಟಮಿನ್ ಡಿ ಕೊರತೆ, ನೀವು ಹೇಳಿದಂಗೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳದಿರೋದ್ರಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳೋಕೆ ಅಗತ್ಯವಾಗಿ ಏನ್ ವಿಟಮಿನ್ ಡಿ ಬೇಕು ಅಂತ ಹೇಳಿದೆ ಅದು ದೇಹಕ್ಕೆ ಸಿಗೋದಿಲ್ಲ. ಹಾಗಾಗಿ ಕ್ಯಾಲ್ಸಿಯಂ ಸೇವನೆ ಮಾಡಿದ್ರು ಕೂಡ ನಮ್ ದೇಹಕ್ಕೆ ಅದು ಸಿಗೋದಿಲ್ಲ. ಹಿರಿಯ ನಾಗರಿಕರಲ್ಲಿ ಚಟುವಟಿಕೆನೆ ಕಡಿಮೆ ಆಗ್ತದೆ, ಮತ್ತೆ ಹೊರಗಡೆ ಓಡಾಟನೂ ಕಡಿಮೆ, ಮತ್ತೆ ಅದೇ ರೀತಿಯಿಂದ ನಿಮ್ಮ ಕೊಡಗು ಪ್ರದೇಶದಲ್ಲಿ ಬಿಸಿಲು ಕೂಡ ಕಡಿಮೆ ಇರೋದ್ರಿಂದ ಹೀರಿಕೊಳ್ಳಕ್ಕೆ ತೊಂದರೆ ಆಗ್ತದೆ. ಮೂರನೇದ್ದು ಏನಂದ್ರೆ ಜೀರ್ಣಾಂಗಗಳಲ್ಲಿ ದೌರ್ಬಲ್ಯ, ಅಂದ್ರೆ ವಯಸ್ಸಾದಂತೆಲ್ಲ ಹೊಟ್ಟೆಯಲ್ಲಿ ಈ ಹೈಡ್ರೋಕ್ಲೋರಿಕ್ ಆಮ್ಲ ಸ್ಟಾಮಕ್ ಆಸಿಡ್ ಅಂತ ಹೇಳ್ತೀವಿ ಅದ್ರದ್ದು ಸ್ರವೀಕರಣ ಬಿಡುಗಡೆ ಕಡಿಮೆ ಆಗ್ತದೆ. ವಯಸ್ಸಾದಂತೆಲ್ಲ ಜೀರ್ಣಾಂಗಗಳ ದೌರ್ಬಲ್ಯ ಕಂಡು ಬರ್ತದೆ, ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಸ್ಟಾಮಕ್ ಆಸಿಡ್ ಸ್ರವಿಕೆ ಕಡಿಮೆ ಆಗೋದ್ರಿಂದ ಸುಣ್ಣಾಂಶ ಹೀರಿಕೆ ಮಂದವಾಗ್ತದೆ. ಮತ್ತೆ ಇನ್ನೊಂದ್ ಏನಂದ್ರೆ ಈಗ ವಯಸ್ಸಾದಂತೆಲ್ಲ ಏನೋ ನಾನಾ ಕಾರಣಗಳಿಗೆ ಔಷಧಿಯನ್ನ ತೆಗೆದುಕೊಳ್ತಾರೆ, ಈ ಔಷಧಿಯ ಪ್ರಭಾವದಿಂದ ಅಂದ್ರೆ ಅಸಿಡಿಟಿಗಾಗಿ ಬಳಸುವಂತ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳ್ತೇವೆ, PPLS ಅಂತ ಹೇಳ್ತೀವಿ, ಅದು ಹೀರಿಕೊಳ್ಳೋದನ್ನ ತಡೆಗಟ್ಟುತ್ತದೆ. ಹಾಗಾಗಿ ಹಿರಿಯ ನಾಗರಿಕರಿಗೆ ಈ ಸುಣ್ಣಾಂಶ ಹೀರಿಕೊಳ್ಳಿಕ್ಕೆ ಇವೆಲ್ಲ ಕಾರಣಗಳು ಕಂಡು ಬರ್ತದೆ.
1: ಇನ್ನ ಮುಖ್ಯವಾಗಿ ಈ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಹಿರಿಯರಲ್ಲಿ ಕಂಡುಬರುವಂತಹ ರೋಗದ ಲಕ್ಷಣಗಳು ಯಾವ್ಯಾವು, ಮತ್ತೆ ಈ ಕ್ಯಾಲ್ಸಿಯಂ ಕೊರತೆಯಿಂದ ಆಗುವಂತಹ ತೊಂದರೆಗಳೇನು ಅಂತೀರಿ?
0: ಈಗ ಮುಖ್ಯವಾಗಿ ನಾನು ಹೇಳಿದಂಗೆ ಅಸ್ಥಿ ರಂಧ್ರತೆ ಅಂತ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೂಳೆಗಳ ಒಳಗಿನಿಂದ ಟೊಳ್ಳಾಗೋದ್ರಿಂದ ಅತಿ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಪೆಟ್ಟಾದ್ರೂ ಮುರಿಯುವಂತ ಒಂದು

0: ಫ್ರಾಕ್ಚರ್ ಆಗುವಂತ ಸಾಧ್ಯತೆ ಜಾಸ್ತಿ.
1: ಬೋನ್
0: ಡೆನ್ಸಿಟಿ ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತದೆ. ಎರಡನೇದಾಗಿ ಆಸ್ಟಿಯೋಮಲೇಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಇದರಲ್ಲಿ ಮೂಳೆಗಳು ಮೃದು ಆಗ್ತದೆ, ಹಾಗಾಗಿ ತೀವ್ರವಾದ ಮೂಳೆ ನೋವು ಮತ್ತು ಸ್ನಾಯು ದೌರ್ಬಲ್ಯ ಉಂಟಾಗ್ತದೆ, ಅಂದ್ರೆ ಮೇಲಿನ ಮೇಲೆ ಮೂಳೆಗಳ ನೋವು ಕಂಡು ಬರ್ತದೆ. ಮೂರನೇದ್ ಏನಂತಂದ್ರೆ ಸ್ನಾಯು ಸೆಳೆತ, ಅಂದ್ರೆ ಮಸಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ಕಾಲು ಹಿಡ್ಕೊಂತು ಅಂತ ಹೇಳ್ತಾರೆ, ನರ ಹಿಡ್ಕೊಂತು ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ಕಾಲು ಮತ್ತು ಪಾದಗಳಲ್ಲಿ ತೀವ್ರವಾದಂತ ಒಂದು ಸೆಳೆತ ಕಂಡುಕೊಡ್ತದೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇದು ಲಕ್ಷಣ ಸ್ವಲ್ಪ ಕಡಿಮೆ, ಸುಲಭವಾಗಿ ಒಡೆಯುವಂತ ಉಗುರುಗಳು, ಬ್ರಿಟಲ್ ನೇಸ್ ಅಂತ ಹೇಳ್ತೀವಿ. ಮತ್ತೆ ಅತಿಯಾದ ಆಯಾಸ ಮತ್ತು ಹಲ್ಲಿನ ದೌರ್ಬಲ್ಯ ಈ ಹಿರಿಯ ನಾಗರಿಕರಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಕಂಡು ಬರುವಂತ ರೋಗ ಲಕ್ಷಣಗಳು.
1: ಅಂದ್ರೆ ಈಗ ನಾವು ಈ ಕ್ಯಾಲ್ಸಿಯಂ ಕೊರತೆಯನ್ನ ನೀಗೋದಕ್ಕೆ ನೇರವಾಗಿ ಈ ಮಾತ್ರೆಗಳಿಗೆ ಮೊರೆ ಹೋಗೋದಕ್ಕಿಂತನೂ ನಮ್ಮಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಮೂಲಕ ಅದನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈ ಕ್ಯಾಲ್ಸಿಯಂ ಅನ್ನ ಒದಗಿಸುವಂತ ಆಹಾರದ ಮೂಲಗಳು ಯಾವ್ಯಾವು ಅಂತೀರಾ?
0: ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಫಸ್ಟ್ ನಾವು ದಿನನಿತ್ಯ ಏನ ಏಕದಳ ಧಾನ್ಯ ಸೀರಿಯಲ್ ಮತ್ತು ಪಲ್ಸ್ ಅಂದ್ರೆ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ತೆಗೆದುಕೊಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಸಸ್ಯಾಹಾರ ಪದ್ಧತಿಯಲ್ಲಿ ಧಾನ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ.
1: ಹೌದು,
0: ಇವುಗಳಲ್ಲಿ ರಾಗಿ ಅತ್ಯುನ್ನತ ಸ್ಥಾನದಲ್ಲಿದೆ. ಅಂದ್ರೆ ರಾಗಿ ಫಿಂಗರ್ ಮಿಲೆಟ್ ಅಂತ ಹೇಳ್ತೀವಿ, ಇದರಲ್ಲಿ 344 ಮಿಲಿಗ್ರಾಂ ಪ್ರತಿ 100 ಗ್ರಾಂಗೆ ಸಿಗ್ತದೆ. ಇದನ್ನ ಹಿರಿಯ ಮಹಿಳೆಯರು ರಾಗಿ ಅಂಬ್ಲಿ ಅಥವಾ ರೊಟ್ಟಿ ಉಂಡೆ ಈ ತರ ಮಾಡಿ ಅದನ್ನ ಸೇವನೆ ಮಾಡಬಹುದು. ಎರಡನೇದಾಗಿ ನೀವು ದ್ವಿದಳ ಧಾನ್ಯದಲ್ಲಿ ರಾಜ್ಮಾ ಅಂತ ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ, 260 ಮಿಲಿಗ್ರಾಂ ಪ್ರತಿ 100 ಗ್ರಾಂನಷ್ಟಿದೆ. ಇದು ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಎರಡನ್ನು ಒದಗಿಸುವಂತ ಒಂದು ಆಹಾರ. ಅದೇ ತರ ಉದ್ದಿನ ಬೇಳೆ, ಇದು ನಾವು ಇಡ್ಲಿ ದೋಸೆಗಂತೂ ಉಪಯೋಗ ಮಾಡೇ ಮಾಡ್ತೀವಿ. ಇದರಲ್ಲಿ 154 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಂಗೆ ಸಿಗ್ತದೆ. ಇದು ಕೂಡ ನಮಗೆ ಹುದುಗಿಸಿದಂತ ಆಹಾರ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಗುವಂತದ್ದು. ಅಥವಾ ಚಟ್ನಿ ಪುಡಿ ಇರ್ಬೋದು, ಬೇರೆ ಬೇರೆ ಮಸಾಲೆ ಪದಾರ್ಥಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ನಾಲ್ಕನೇದು ಸೋಯಾಬೀನ್, 240 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಂನಲ್ಲಿ ಸೋಯಾಬೀನ್ ಅಲ್ಲಿ ಸಿಗ್ತದೆ. ಇದು ಪ್ರೋಟೀನ್ ಕೂಡ ಯಥೇಚ್ಛವಾಗಿ ಕೊಡುವಂತದ್ದು, ಅದೇ ರೀತಿಯಾಗಿ ಸುಣ್ಣಾಂಶನ್ನು ಕೊಡೋದ್ರಿಂದ ಇದು ಹಿರಿಯ ನಾಗರಿಕರಿಗೆ ಮೆನೋಪಾಸ್ ಸ್ಟೇಜ್ ಅಲ್ಲಿ ಇರ್ತಾರೆ ಅವರಿಗೆ ತುಂಬಾ ಸಹಾಯಕವಾಗುತ್ತೆ. ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುವಂತ ಒಂದು ದ್ವಿದಳ ಧಾನ್ಯ.
1: ಇದು ಮುಖ್ಯವಾಗಿ ನಮ್ಮ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳಿಂದ ನಾವು ಸುಣ್ಣವನ್ನ ಅಥವಾ ಕ್ಯಾಲ್ಸಿಯಂ ಅನ್ನ ಪಡ್ಕೊಳ್ಳುವಂತ ಬಗೆ.
0: ಹೌದು,
1: ಇನ್ನ ಎರಡನೇ ವಿಧಾನ ಅಂತ ಅಂದ್ರೆ
0: ಎರಡನೇ ವಿಧಾನ ಅಂದ್ರೆ ಹಾಲಿನ ಉತ್ಪನ್ನಗಳು. ಈಗ ನಮ್ಗೆ ಗೊತ್ತಿದ್ದಂಗೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದೆ. ಅದೇ ರೀತಿಯಾಗಿ ಈ ಹಾಲಿನಲ್ಲಿ ಇರುವಂತ ಕ್ಯಾಲ್ಸಿಯಂ ನಮಗೆ ಹೆಚ್ಚು ದೇಹಕ್ಕೆ ಸಿಗುವಂತ ರೂಪದಲ್ಲಿ ಇರುತ್ತೆ, ಅಂದ್ರೆ ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅದರದ್ದು ಸುಮಾರು 70-80% ಅಷ್ಟು ನಮ್ಮ ದೇಹಕ್ಕೆ ಲಭ್ಯವಾಗುವ ರೀತಿಯಲ್ಲಿ ಇರುತ್ತೆ. ಈಗ ನಾನು ಹೇಳಿದೆ ಧಾನ್ಯಗಳಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಇದೆ ಅಂತ ಹೇಳಿ, ಆದ್ರೂ ಅದರಲ್ಲಿರುವಂತ ಒಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇಂದ ಅದು ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಲಭ್ಯ ಆಗೋದಿಲ್ಲ. ಆದ್ರೆ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತ ಕ್ಯಾಲ್ಸಿಯಂ ನಮ್ಗೆ ಜೈವಿಕ ಲಭ್ಯತೆ ಹೊಂದಿದ್ದು ಇದು ನಮ್ಮ ದೇಹಕ್ಕೆ ಸುಲಭವಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ನೀವು ಹಸುವಿನ ಹಾಲು ತಗೊಂಡ್ರೆ ಅದ್ರಲ್ಲಿ 120 ಮಿಲಿಗ್ರಾಂ ಪ್ರತಿ 100 ಎಂಎಲ್ ಇರುತ್ತದೆ, ಅಂದ್ರೆ ಒಂದು ಲೋಟ ಅಂದ್ರೆ 250 ಮಿಲಿ ಲೀಟರ್ ನಷ್ಟಿರುತ್ತೆ. ಅದರಲ್ಲಿ ಸುಮಾರು 300 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಅಂದ್ರೆ ಒಂದು ಲೋಟ ನಾವು ಹಾಲು ಸೇವನೆ ಮಾಡಿದ್ರೆ ನಮಗೆ ದಿನನಿತ್ಯ ಬೇಕಾಗುವಂತ ಏನು 1200 ಅಂತ ಹೇಳಿದ್ರೆ ಅದ್ರ ಕಾಲ್ಭಾಗ ನಮ್ಗೆ ಒಂದು ಲೋಟ ಹಾಲಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ನಾವು ಗಟ್ಟಿ ಮೊಸರು, ಅದರಲ್ಲಿ 150 ಮಿಲಿಗ್ರಾಂ ಸಿಗುತ್ತೆ. ಇದು ತುಂಬಾ ಒಳ್ಳೇದು, ಯಾಕಂದ್ರೆ ಹಿರಿಯರ ಕರುಳಿನ ಆರೋಗ್ಯವನ್ನು ವೃದ್ಧಿ ಮಾಡಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಪ್ರೋಬಯೋಟಿಕ್ಸ್ ಅನ್ನೋ ಒಂದು ವಸ್ತುಗಳು ಇರ್ತದೆ. ಮೂರನೇದು ನಾವು ಇತ್ತೀಚೆಗೆ ಹೆಚ್ಚಾಗಿ ಉಪಯೋಗ ಮಾಡ್ತಾ ಇರುವಂತ ಪನ್ನೀರು. ಪನ್ನೀರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಅಂದ್ರೆ 490 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಂ ಸಿಗುತ್ತೆ. ಇದರಲ್ಲಿ ಕಬ್ಬಿನಾಂಶ, ಕಡಿಮೆ ಕಬ್ಬಿನಾಂಶ ಇರುವಂತ ಪನ್ನೀರು ನಮ್ಮ ಹಿರಿಯರಿಗೂ ಕೂಡ ತುಂಬಾ ಒಳ್ಳೇದು. ಈಗ ಏನೊಂದು 100 ಗ್ರಾಂ ರಾಗಿ 344 ಅಂತ ಹೇಳಿದ್ರು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪನ್ನೀರ್ 100 ಗ್ರಾಂ ನಲ್ಲಿ ಕ್ಯಾಲ್ಸಿಯಂ ಅನ್ನು ಪಡ್ಕೊಳ್ಬಹುದು.
1: ಅಂದ್ರೆ ಕಡಿಮೆ ಕೊಬ್ಬಿನಾಂಶ ಇರುವಂತ ಪನ್ನೀರನ್ನೇ ಬಳಸ್ಕೋಬೇಕು ನಾವು.
0: ಬಳಸ್ಕೋಬೇಕು.
1: ಈಗ ಕೆಲವರು ಡಾಕ್ಟರ್ ಲತಾ ಕುಲಕರ್ಣಿ ಅವರೇ ಈ ಮಜ್ಜಿಗೆಯನ್ನ ಬಳಸ್ಕೊಳ್ತಾರಲ್ಲ,
0: ಹೌದು,
1: ಅದರಲ್ಲೂ ಏನಾದ್ರೂ ಇದು ಸಿಗ್ಬಹುದಾ?
0: ಸಿಗತ್ತೆ, ಆದ್ರೆ ಅದು ನೀರಿನಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ಬಟ್ ಆದ್ರೂ ತುಂಬಾ ಒಳ್ಳೇದು.
1: ಎರಡನೇ ಒಂದು ಬಗೆಯ ಉತ್ಪನ್ನಗಳು ಅಂದ್ರೆ ಹಾಲಿನ ಉತ್ಪನ್ನಗಳು.
0: ಹೌದು,
1: ಇನ್ಯಾವ ಆಹಾರ ಪದಾರ್ಥಗಳನ್ನ ಬಳಸ್ಕೋಬಹುದು ಅಂತೀರಿ?
0: ನಾವು ದಿನನಿತ್ಯ ಏನು ಬಳಕೆ ಮಾಡ್ತೀವಿ, ಎಣ್ಣೆ ಕಾಳು ಮತ್ತು ಒಣ ಹಣ್ಣುಗಳು, ನಟ್ಸ್ ಅಂಡ್ ಸೀಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ. ಇವುಗಳನ್ನ ಹಿರಿಯ ನಾಗರಿಕರು ಮಿತವಾಗಿ ಮತ್ತು ಪುಡಿ ಮಾಡಿ ಸೇವಿಸಬೇಕು. ಈಗ ಎಣ್ಣೆ ಕಾಳಲ್ಲಿ ಬಿಳಿ ಮತ್ತು ಕಪ್ಪು ಎಳ್ಳು ಕಿಸ್ಮಿಸ್ ಅಂತ ಹೇಳ್ತೀವಿ, ಇದರಲ್ಲಿ 975 ಮಿಲಿಗ್ರಾಂನಷ್ಟು ಪ್ರತಿ 100 ಗ್ರಾಂ ಸಿಗುತ್ತೆ. ಒಂದು ಚಮಚ ಎಳ್ಳು ತಗೊಂಡು ಸೇವನೆ ಮಾಡಿದ್ರು ಕೂಡ ನಾವು 100

0: ಮಿಲಿ ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಸಿಗತ್ತೆ. ಅದೇ ತರ ಬಾದಾಮಿ ತಗೊಂಡು ಆಲ್ಮಂಡ್ಸ್ ಅಂತ ಹೇಳಿದ್ರೆ 260 ಮಿಲಿಗ್ರಾಮ್ ಅಂತ ಹೇಳಿದ್ರೆ ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆ ಇದೆ. ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ 4-5 ಬಾದಾಮಿ ತಿನ್ನೋದು ತುಂಬಾ ಉತ್ತಮ. ಮತ್ತೆ ಅದೇ ತರ ಈಗೆಲ್ಲ ಕೇಳ್ಪಟ್ಟಲ್ಲಿ ಸಿಯಾಸಿಸ್, ಸಿಯಾಸಿಸ್ ಅನ್ನು ಕೂಡ ಪ್ರತಿ 100 ಗ್ರಾಮ್ಗೆ 631 ಮಿಲಿಗ್ರಾಮ್ನಷ್ಟು ಇದೆ ದಿನಕ್ಕೆ. ಇದನ್ನು ಸೇವನೆ ಮಾಡೋ ಪ್ರಮಾಣ 15 ಗ್ರಾಮ್ಗಿಂತ ಹೆಚ್ಚಿಗೆ ಹೋಗ್ಬಾರ್ದು, ಅಂದ್ರೆ 2 ಸ್ಪೂನ್ಷ್ಟು ನಾವು ದಿನನಿತ್ಯ ಬಳಕೆ ಮಾಡ್ಬೋದು.
1: ಮತ್ತೆ ನಮ್ಮ ಇಲ್ಲಿ ಕಡಲೆಕಾಯಿ ಬೀಜ, ಶೇಂಗಾ ಬೀಜ ಅಂತಾರಲ್ಲ, ಅದರಲ್ಲಿ ಏನಾದರೂ ಕ್ಯಾಲ್ಸಿಯಂ ಇರುತ್ತಾ?
0: ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಸ್ವಲ್ಪ ಪ್ರಮಾಣ ಕಡಿಮೆ. ಆಮೇಲೆ ಇನ್ನೊಂದು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಸಿಯಾ ಬೀಜ ಅಂತ ಹೇಳಿದ ತಕ್ಷಣ ಅದನ್ನ ಬಳಕೆ ಮಾಡೋ ವಿಧಾನ ಬಹಳ ಮಹತ್ವ. ಅಂದ್ರೆ ಸಿಯಾ ಬೀಜ ಏನಾಗತ್ತೆ ಅಂದ್ರೆ ನೀವು ಏನೇ ನೆನೆ ಹಾಕ್ಬೇಕ, ಅದ್ರ ಸುತ್ತಲೂ ಒಂದು ಲೋಳೆ ತರ ಒಂದು ಜೆಲ್ ಬೇಕಾಗತ್ತೆ. ಅದು ಕನಿಷ್ಠ 2 ಗಂಟೆಗಳ ಕಾಲ ನೆಂದಿರಬೇಕು. ಈಗ ಬೇರೆ ಬೇರೆ ನಾವು ನೋಡ್ತಾ ಇದ್ದೇವೆ ಸಲಾಡ್ ಗಳ ಮೇಲೆ ಸುಮ್ನೆ ಉದುರ್ಸ್ಕೊತಾರೆ, ಅದು ತಪ್ಪು. ಯಾಕೆಂದ್ರೆ ಅದು ಸರಿಯಾಗಿ ಹೈಡ್ರೇಟ್ ಆಗದಿದ್ದ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುವಂತದ್ದು, ಗ್ಯಾಸ್ ಆಗುವಂತದ್ದು ಸಂದರ್ಭಗಳು ಜಾಸ್ತಿ. ಅದು ಒಂದು ನಾವು ಕಾಳಜಿ ವಹಿಸಬೇಕು.
1: ಇದು ಮುಖ್ಯವಾಗಿ ಎಣ್ಣೆ ಕಾಳುಗಳು ಮತ್ತೆ ಒಣ ಹಣ್ಣುಗಳ ಬಗ್ಗೆ ಆಯ್ತು.
0: ಹೌದು,
1: ಇನ್ನೆಲ್ಲ ಆಹಾರ ಪದಾರ್ಥ ಬಳಸ್ಕೋಬಹುದು ಅಂತೀರಿ?
0: ಇನ್ನೂ ಹೆಚ್ಚಾಗಿ ಎಲ್ಲಿ ಹಸಿರು ತರಕಾರಿಗಳು ವಿಶೇಷವಾಗಿ ಅಲ್ಲಿ ಸಿಗುವಂತದ್ದು. ಹಸಿರು ತರಕಾರಿಗಳಲ್ಲಿ ವಿಶೇಷತೆ ಅಂದ್ರೆ ಕ್ಯಾಲ್ಸಿಯಂ ಜೊತೆಗೆ ಮೂಳೆಗೆ ಅಗತ್ಯವಾಗಿ ಬೇಕಾಗುವಂತ ವಿಟಮಿನ್ ಕೂಡ ಅದರಲ್ಲಿ ಇರ್ತದೆ. ಅದರಲ್ಲಿ ನಾವು ಹೇಳಬೇಕಂದ್ರೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು, 440 ಮಿಲಿಗ್ರಾಮ್ನಷ್ಟು ಪ್ರತಿ 100 ಗ್ರಾಮ್ ಸಿಗತ್ತೆ. ಇದನ್ನ ಒಣಗಿಸಿ ಪುಡಿ ಮಾಡಿ ನಾವು ಸಾಂಬಾರಕ್ಕಾಗಿ ಬಳಸ್ಕೋಬಹುದು, ಇಲ್ಲಾಂದ್ರೆ ಚಟ್ನಿ ಮಾಡ್ಬೇಕಾದ್ರೆ ಬಳಸ್ಕೋಬಹುದು. ಆಮೇಲೆ ಹಸಿರು ಸೊಪ್ಪನ್ನು ಪಲ್ಯಗಳಲ್ಲಿ ಅಥವಾ ರೊಟ್ಟಿಗಳಲ್ಲಿ ಬಳಕೆ ಮಾಡ್ಕೋಬಹುದು. ಎರಡನೇದಂದ್ರೆ ದಂಟಿನ ಸೊಪ್ಪು ಅಮರಾಂತ್ ಅಂತ ಹೇಳ್ತೀವಿ, ಇದರಲ್ಲಿ 330 ಮಿಲಿಗ್ರಾಮ್ನದೆ. ಹಾಗೆ ಕರಿಬೇವು, ಇದರಲ್ಲಿ ಮುಖ್ಯವಾಗಿ 830 ಮಿಲಿಗ್ರಾಮ್ನಷ್ಟು ಪ್ರತಿ 100 ಗ್ರಾಮ್ ಸಿಗತ್ತೆ. ಇದನ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದರಿಂದ ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಾವು ಬಳಕೆ ಮಾಡೋದು ಅಷ್ಟೇನು, ಒಗ್ಗರಣೆಗೆ ಒಂದ್ 4 ಎಲೆ ಹಾಕ್ತೀವಿ, ಇಲ್ಲ ಚಟ್ನಿ ಪುಡಿಗೆ ಒಂದ್ ಸ್ವಲ್ಪ ಹಾಕ್ತೀವಿ, ಆ ರೀತಿಯಿಂದ ಕರವೇ ಕೂಡ ತುಂಬಾ ಒಳ್ಳೇದು.
1: ಇನ್ನ ಕಡಿಮೆ ಕ್ಯಾಲ್ಸಿಯಂ ಅನ್ನ ಹೊಂದಿರುವಂತ ಆಹಾರಗಳು ಯಾವ್ಯಾವ ಅಂತೀರಾ?
0: ನೋಡಿ, ಈಗ ನಾನು ಹೆಚ್ಚಿರುವಂತ ಆಹಾರಗಳನ್ನ ಹೇಳಿದೆ. ಕಡಿಮೆ ಅಂತ ಹೇಳಿದ್ರೆ ಮೈದಾ ಮತ್ತು ಬಿಳಿ ಅಕ್ಕಿ, ಇದರಲ್ಲಿ ಸುಣ್ಣಾಂಶ ತೀರಾ ಕಡಿಮೆ ಪ್ರಮಾಣದ ಬೇಕು. ಅಂದ್ರೆ ನಾವ್ ಏನಿಗೆ ಬೇಕರಿ ಐಟಮ್ ಉಪಯೋಗ ಮಾಡ್ತೀವಿ ಅಥವಾ ಚಪಾತಿ ಬಣ್ಣ ಸಲಾಡ್ ಆಗ್ಲಿ ಅಂತ ಮೈದಾ ಉಪಯೋಗ ಮಾಡ್ತೀವಿ, ಇದರಲ್ಲಿ ಕಡಿಮೆ. ಹಾಗೂ ಪಾಲಿಶ್ ರೈಸ್ ಬಿಳಿ ಅಕ್ಕಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕೂಡ ಕಡಿಮೆ ಇರ್ತೀವಿ. ಇನ್ನೊಂದು ಅಂತ ಹೇಳಿದ್ರೆ ಈ ಆಹಾರ ಪದಾರ್ಥ ನಾನು ಕೆಲವೊಂದೆಲ್ಲ ಮೇನು ಲಿಸ್ಟ್ ಮಾಡಿದೆ ಅಲ್ಲ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಕೂಡ ಅದರಲ್ಲಿ ಫೈಟೇಟ್ ಮತ್ತು ಆಕ್ಸಲೇಟ್ ಅಂತ ಹೇಳ್ತೀವಿ. ಇವು ನಾವು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಆಹಾರಗಳಲ್ಲಿ ಫೈಟೇಟ್ ಮತ್ತು ಆಕ್ಸಲೇಟ್ ಹೆಚ್ಚಾಗಿರುವಂತ ಆಹಾರಗಳಿದ್ರೆ ಅದರಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದ್ರೂ ಕೂಡ ಅದು ದೇಹಕ್ಕೆ ಸಿಗದಂತೆ ಮಾಡ್ಬಿಡತ್ತೆ. ಅಂದ್ರೆ ಈಗ ನಾವು ಪಾಲಕ್ ಹೇಳ್ತಿದ್ದೇನೆ ಸೊಪ್ಪು, ಅಂದ್ರೆ ಪಾಲಕ್ಕಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಟೇಟ್ ಮತ್ತು ಆಕ್ಸಲೇಟ್ಸ್ ಇದೆ. ಸೊ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇದ್ರೂ ಕೂಡ ಬಂದಿ ಮಾಡಿ ಅದು ನಮ್ಮ ದೇಹಕ್ಕೆ ಒದಗಲಾರದ ರೂಪದಲ್ಲಿ ಮಾಡುತ್ತೆ. ಅದಕ್ಕಾಗಿ ನಾವು ಪಾಲಕ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಕ್ಯಾಲ್ಸಿಯಂ ಸಿಗತ್ತೆ ಅನ್ನೋದು ತಪ್ಪು.
1: ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ಈ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳುವಿಕೆಯನ್ನ ಪ್ರಚೋದಿಸುವಂತ ಪೋಷಕಾಂಶಗಳು ಯಾವ್ಯಾವು, ಮತ್ತೆ ಆ ಹೀರಿಕೊಳ್ಳುವಿಕೆಗೆ ತಡೆಯೊಡ್ಡುವಂತ ಪೋಷಕಾಂಶಗಳು ಯಾವ್ಯಾವು ಅಂತೀರಾ?
0: ಇದು ಬಹಳ ಮಹತ್ವದ ಪ್ರಶ್ನೆ. ಏನಂದ್ರೆ ನಾವು ಕ್ಯಾಲ್ಸಿಯಂ ಎಷ್ಟು ಸೇವನೆ ಮಾಡ್ತೇವೆ ಅನ್ನೋದು ಮುಖ್ಯವಲ್ಲ, ಅದು ನಮ್ಮ ದೇಹಕ್ಕೆ ಎಷ್ಟು ಹೀರ್ಕೊಳ್ತದೆ ಆ ರೂಪದಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಹೀರಿಕೊಳ್ಳಿಕ್ಕೆ ಕೆಲವಾರು ಪೋಷಕಾಂಶಗಳು ಸಹಾಯಕ ಮಾಡುತ್ತವೆ. ಅವು ಯಾವುವು ಅಂತಂದ್ರೆ, ಒಂದು ವಿಟಮಿನ್ ಡಿ, ಅವಾಗ ಹೇಳಿದ್ವಿ ನಾನು ಕೊಲೆ ಕ್ಯಾಲ್ಸಿಫೊರಾಲ್ ಅಂತ ಹೇಳ್ತೇವೆ, ವಿಟಮಿನ್ ಡಿ3. ಕರುಳಿನಲ್ಲಿ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಿಕ್ಕೆ ಇದು ಒಂದು ಪ್ರಮುಖ ವೇಗವರ್ಧಕ, ಇದು ಬೇಕೇ ಬೇಕು. ಎರಡನೇದೇನ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಮತ್ತು ಪ್ರೋಟೀನ್, ಇವು ಮೂಳೆಗಳ ಒಟ್ಟಾರೆ ನೆಚ್ಚಿನಿಗೆ ನಮ್ಗೆ ಸಹಾಯ ಮಾಡುವಂತದ್ದು. ಅದಕ್ಕೆ ಅವಾಗ ಹೇಳಿದೆ ನಾನು, ಈ ಹಾಲಿನ ಪದಾರ್ಥಗಳನ್ನ ತೆಗೆದುಕೊಂಡ್ರೆ ಅಥವಾ ದ್ವಿದಳ ಧಾನ್ಯಗಳನ್ನ ತೆಗೆದುಕೊಂಡ್ರೆ ನಿಮಗೆ ಕ್ಯಾಲ್ಸಿಯಂ ಸಿಗತ್ತೆ ಮತ್ತೆ ಪ್ರೋಟೀನ್ ಸಿಗೋದ್ರಿಂದ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತ. ಅದೇ ರೀತಿ ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ತಡೆಗಟ್ಟುವ ಪೋಷಕಾಂಶಗಳು ಯಾವುದು ಅಂದ್ರೆ, ನಾವು ಆಹಾರ ತಗೊಂಡು ನಮ್ ದೇಹಕ್ಕೆ ಒದಗಲಾದ ರೂಪವನ್ನು ಮಾಡುವಂತವು ಯಾವುದು ಅಂತ. ಮೊದಲೇದಾಗಿ ಕೆಫೇನ್, ಏನ್ ನಾವು ಚಹಾ ಮತ್ತೆ ಕಾಫಿ ಸೇವನೆ ಮಾಡ್ತೀವಲ್ಲ, ಅದು ಮಾಡಿದಾಗ ಚಹಾ ಮತ್ತು ಕಾಫಿ ಮೂತ್ರದ ಮೂಲಕ ನಮ್ ಕ್ಯಾಲ್ಸಿಯಂ ಅನ್ನು ಹೊರಗಡೆ ತಗೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಕೆಫೇನು ಇದು ಒಂದು ತಡೆಗಟ್ಟುವ ಪೋಷಕಾಂಶ. ಎರಡನೇದು ಉಪ್ಪು, ಸೋಡಿಯಂ. ದೇಹದಲ್ಲಿ ಸೋಡಿಯಂ ಹೆಚ್ಚಾದಾಗ ಮೂತ್ರಪಿಂಡಗಳು ಕ್ಯಾಲ್ಸಿಯಂ ಅನ್ನು ಹೊರಹಾಕ್ತವೆ.

0: ಓಹೋಹೋ
1: ಅದಕ್ಕೆ ಅದಕ್ಕೆ ಸಂಬಂಧ ಇದೆ. ಜಾಸ್ತಿ ಸೋಡಿಯಂ ತಗೊಂಡ್ರೆ ಸುಣ್ಣಾಂಶ ದೇಹದಲ್ಲಿ ರಿಟೆನ್ಷನ್ ಆಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಉಪ್ಪನ್ನು ಹಿತಮಿತವಾಗಿ ಬಳಕೆ ಮಾಡಬೇಕು.
0: ಇನ್ನು ಮುಖ್ಯವಾದ ಅಂಶ ಅಂದರೆ ನಮ್ಮ ಆಹಾರವೇ ಔಷಧಿ ಅಂತ ನಮ್ಮ ತಜ್ಞರು ಅಭಿಪ್ರಾಯ ಪಡ್ತಾರೆ. ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ನಾವು ಪ್ರಚೋದಿಸೋದಕ್ಕೆ ಮತ್ತು ಅದನ್ನು ಹೆಚ್ಚಿಸೋದಕ್ಕೆ ಯಾವ ರೀತಿಯಾಗಿ ನಾವು ಅಡುಗೆಯನ್ನು ಮಾಡ್ಕೋಬೇಕಾಗತ್ತೆ?
1: ಕ್ಯಾಲ್ಸಿಯಂ ಎಲ್ಲ ಆಹಾರದಲ್ಲಿ ಇರುತ್ತೆ, ಆದರೆ ಅದು ನಮ್ಮ ವಿವಿಧ ಆಹಾರ ಪದ್ಧತಿಗಳ ಮುಖಾಂತರ ಕೆಲವೊಂದರಲ್ಲಿ ಸೋರಿಕೆ ಆಗತ್ತೆ, ಕೆಲವರಲ್ಲಿ ಉಳಿಕೆ ಆಗತ್ತೆ. ಅಂದ್ರೆ ಕೆಲವೊಂದು ನಮ್ ದೇಹಕ್ಕೆ ಸೇರೋದು ಬಯೋ ಅವೈಲಬಿಲಿಟಿ ಬಹಳ ಮುಖ್ಯ ಅಂತ ಅವಾಗ್ಲೇ ಹೇಳಿದೆ ನಾನು. ಈ ಕ್ಯಾಲ್ಸಿಯಂ ಆಹಾರ ಸೇವಿಸಿರೋದು ಕೆಲವು ಸಂದರ್ಭದಲ್ಲಿ ವ್ಯರ್ಥವಾಗ್ತದೆ. ನಾವು ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೇಕು. ಯಾವ್ಯಾವ್ದು ಅಂತ ಹೇಳಿದ್ರೆ ಹಬೆಯಲ್ಲಿ ಬೆಳೆಸೋದು ಬಹಳ ಉತ್ತಮ. ಅಂದ್ರೆ ಈ ಕಡುಬು, ಇಡ್ಲಿ, ಹೊಟ್ಟೆ ಕಡುಬು ಮತ್ತೆ ನುಚ್ಚುನುಂಡೆ ಈ ತರ ಏನ ಹಬೆಯಲ್ಲಿ ಏನ್ ಬೇಯಿಸ್ತೀವಲ್ಲ, ಸ್ಟೀಮಿಂಗ್ ಅಂತ ಹೇಳ್ತೀವಿ, ಇದು ತುಂಬಾ ಉತ್ತಮ. ಕೆಲವೊಂದ್ ಬಾರಿ ನಾವು ಸೊಪ್ಪು ತರಕಾರಿಗಳನ್ನ ನೀರಿನಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿದ್ರೆ ಆ ಕ್ಯಾಲ್ಸಿಯಂ ಆ ನೀರಿನಲ್ಲಿ ಕರಗಿ ಹೋಗ್ಬಿಡುತ್ತೆ. ಆ ನೀರನ್ನ ಮತ್ತು ಮರುಬಳಕೆ ಮಾಡ್ಕೊಂಡ್ರೆ ಉತ್ತಮ. ಅದನ್ನೇನಾದ್ರೂ ನಾವು ಎಸೆದ್ರೆ ಅದರಲ್ಲಿರುವಂತ ಕ್ಯಾಲ್ಸಿಯಂ ನೀರಿನ ಜೊತೆಗೆ ವ್ಯರ್ಥವಾಗ್ಬಿಡುತ್ತೆ. ಹಾಗಾಗಿ ಇದಕ್ ಬದಲಾಗಿ ನಾವು ಕಡಿಮೆ ನೀರಿಟ್ಟು ಹಬೆಯಲ್ಲಿ ಬೇಯಿಸಿದ್ರೆ ಪೋಷಕಾಂಶಗಳು ಅದರಲ್ಲೇ ಉಳಿಯುತ್ತದೆ, ಅದೇ ರೀತಿ ಕ್ಯಾಲ್ಸಿಯಂ ಕೂಡ ಅದರಲ್ಲಿ ಉಳಿಯುತ್ತೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಈ ಸೊಪ್ಪು ತರಕಾರಿಗಳನ್ನ ಯಾವಾಗೂ ನಾವು ಬ್ಲಾಂಚಿಂಗ್ ವಿಧಾನ ಅಂತ ಹೇಳ್ತೇವೆ, ಅಂದ್ರೆ ಕ್ವಿಕ್ ಬ್ಲಾಂಚಿಂಗ್ ವಿಧಾನದ ಮುಖಾಂತರ ಬೇಯಿಸ್ಬೇಕು ಅಂತ ಹೇಳ್ತೇವೆ. ಅಂದ್ರೆ ಸೊಪ್ಪನ್ನ ಹೆಚ್ಚು ಬೇಯಿಸಬಾರ್ದು, ಕುದಿಯೋ ನೀರಿಗೆ ಸೊಪ್ಪನ್ನ ಹಾಕಿ ಕೇವಲ ಒಂದ್ ಎರಡು ನಿಮಿಷದಲ್ಲಿ ಹೊರತರಗ್ಬಿಡ್ತೈತಿ. ಇದರಿಂದ ಸೊಪ್ಪನಲ್ಲಿ ಒಂದು ಕ್ಯಾಲ್ಸಿಯಂ ವಿರೋಧಿ ಅಂಶ ಕಡಿಮೆ ಆಗ್ತದೆ, ಆಮೇಲೆ ಕ್ಯಾಲ್ಸಿಯಂ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಮೂರನೇ ವಿಧಾನ ಅಂತ ಹೇಳಿದ್ರೆ ನೆನೆಸೋದು ಮತ್ತು ಕುದುಗಿಸೋದು ಅಂತ, ಅಂದ್ರೆ ಫರ್ಮೆಂಟೇಷನ್ ಅಂತ ಹೇಳ್ತೇವಲ್ಲ. ಈಗ ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನ ಮತ್ತೆ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ರಾತ್ರಿ ಇಡೀ ನಾವು ಕುದುಗ್ ಬರೋದಕ್ಕೆ ಇಡ್ತೀವಿ. ರಾಗಿ ಮತ್ತು ಧಾನ್ಯಗಳಲ್ಲಿ ಮತ್ತೆ ಈ ಬೀಜಗಳಲ್ಲಿ ಪೈಟಿಕ್ ಆಮ್ಲ ಜಾಸ್ತಿ ಇರುತ್ತೆ. ಇದು ಕ್ಯಾಲ್ಸಿಯಂ ಅನ್ನ ದೇಹಕ್ಕೆ ಸಿಗದಂತೆ ಮಾಡುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಧಾನ್ಯಗಳನ್ನ ರಾತ್ರಿ ಇಡೀ ನೆನೆಸಿಟ್ಟು ಮೊಳಕೆ ಬರಿಸಿ ಅಥವಾ ಕುದುಗಿಸಿ ಮತ್ತೆ ಈ ದೋಸಾ ಇಡ್ಲಿ ಬ್ಯಾಟರ್ ಮಾಡ್ಬಿಟ್ಟು ಬಳಸೋದ್ರಿಂದ ಕ್ಯಾಲ್ಸಿಯಂ ಸುಲಭವಾಗಿ ನಮ್ಗೆ ದೇಹಕ್ಕೆ ಸಿಗುತ್ತೆ. ಅದಕ್ಕೆ ಆದಷ್ಟು ಮೊಳಕೆ ಕಟ್ಟಿದ ಕಾಳನ್ನ ತಿನ್ನಿ ಅಂತ ಹೇಳೋದು. ಈ ಕಾಳುಗಳನ್ನ ನೀರಿನಲ್ಲಿ ನೆನೆ ಹಾಕಿದಾಗ ನೀರಿನ ಬಣ್ಣ ಒಂದು ಕಂದು ಬಣ್ಣಕ್ಕೆ ಬರುತ್ತೆ. ಇದ್ರಲ್ಲಿ ಏನಂತ ಹೇಳಿದ್ರೆ ನಮಗೆ ಆಂಟಿ ನ್ಯೂಟ್ರಿಷನ್ಸ್ ಆಗ್ತದೆ, ಪೈಟಿಕ್ ಆಮ್ಲ ಅದು ನೀರಿನಲ್ಲಿ ಕರಗಿ ಹೋಗುವಂತದ್ದು. ಹಾಗಾಗಿ ನಮಗೆ ಪೈಟಿಕ್ ಆಮ್ಲ ಕಡಿಮೆ ಆದಾಗ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುವಂತದ್ದು.
0: ಇನ್ನ ಈ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚುವಂತಹ ತಂತ್ರಗಳು ಯಾವ್ಯಾವು ಅಂತೀರಾ?
1: ಇದಕ್ಕೆ ಕೆಲವೊಂದು ನಾನು ಟಿಪ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ನಿಂಬೆಹಣ್ಣಿನ ರಸ, ಈ ತರ ಮ್ಯಾಜಿಕ್ ವಿಟಮಿನ್ ಸಿ ಅಂತ ಹೇಳ್ತೀವಿ. ಇದು ಬೇಸಿ ಸೊಪ್ಪು ಅಥವಾ ನಾವೇನು ಉಪ್ಪಿಟ್ಟು ಅಥವಾ ಏನು ಅವಲಕ್ಕಿ ಅಂತ ಎಲ್ಲ ತಯಾರಿ ಮಾಡ್ಕೊಳ್ತೀವಿ, ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಬೇಕು. ಇದರಿಂದ ಆಮ್ಲೀಯತೆ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗೋದ್ರಿಂದ ವಿಟಮಿನ್ ಸಿ ಮತ್ತೆ ಕ್ಯಾಲ್ಸಿಯಂ ಅನ್ನು ದೇಹ ವೇಗವಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಾನು ಅವಾಗ್ಲೇ ಹೇಳಿದೆ, ಹಿರಿಯ ನಾಗರಿಕರಲ್ಲಿ ಹೊಟ್ಟೆಯಲ್ಲಿ ಏನಂದ್ರೆ ಆಸಿಡ್ ಸೆಕ್ರೇಷನ್ ಕಡಿಮೆ ಆಗಿರೋದ್ರಿಂದ ಹೀರಿಕೊಳ್ಳಿಕ್ಕೆ ಅನಾನುಕೂಲತೆ ಆಗುತ್ತೆ ಅಂತ. ಆ ಕಾರಣದಿಂದ ನಿಂಬೆ ರಸ ಬಳಕೆ ಮಾಡಿದ್ರೆ ತುಂಬಾ ಉತ್ತಮ. ಎರಡನೇದು ವಿಟಮಿನ್ ಡಿ. ಈಗಾಗ್ಲೇ ಹೇಳಿದಂಗೆ ವಿಟಮಿನ್ ಡಿ ಇಲ್ದಿದ್ರೆ ದೇಹ ಕ್ಯಾಲ್ಸಿಯಂ ಹೀರಿಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ರಿಂದ ಕ್ಯಾಲ್ಸಿಯಂ ಆಹಾರದ ಜೊತೆಗೆ ಈಗ ವಿಟಮಿನ್ ಡಿ ಇರುವಂತ ಆಹಾರ, ಮೊಟ್ಟೆ ಇರ್ಬೋದು, ಅಣಬೆ, ಮಶ್ರೂಮ್ಸ್ ಇರ್ಬೋದು, ಅಥವಾ ಹಾಲಿನ ಉತ್ಪನ್ನಗಳನ್ನು ಸೇರಿಸಿ ಸೇವನೆ ಮಾಡಬೇಕು. ಇದರಿಂದ ನೀವು ಹಾಲಿನ ಪ್ಯಾಕೆಟ್ ಮೇಲೆ ನೋಡಿರ್ಬೋದು ಫಾರ್ಟಿಫೈಡ್ ವಿತ್ ವಿಟಮಿನ್ ಎ ಅಂಡ್ ಡಿ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಅದ್ರ ಫಾರ್ಟಿಫಿಕೇಶನ್ ಮಾಡಿರುತ್ತಾರೆ. ಹಾಗಂದ್ರೆ ಹಾಲಿನ ಉತ್ಪನ್ನನ ಮೊಟ್ಟೆ ಅಣಬೆಯನ್ನ ಬಳಸಿಕೊಳ್ಳೋದು ಉತ್ತಮ. ಮೂರನೇದ್ ಏನಂತಂದ್ರೆ ಸೊಪ್ಪಿನಲ್ಲಿ ಚೆನ್ನಾಗಿ ಇರತ್ತೆ ಅಂತ ಹೇಳಿದ್ರೆ, ಆದ್ರೆ ಸೊಪ್ಪಿನ ಆಯ್ಕೆ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು, ಸಾಸಿವೆ ಸೊಪ್ಪು, ಈ ತರ ಕೆಲವೊಂದು ಆಕ್ಸಲೇಟ್ ಪ್ರಮಾಣ ಕಡಿಮೆ ಇರುವಂತ ಸೊಪ್ಪು ತರಕಾರಿಗಳನ್ನ ಬಳಕೆ ಮಾಡಿದ್ರೆ ನಮ್ಗೆ ಕ್ಯಾಲ್ಸಿಯಂ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ.
0: ಇನ್ನ ನಮ್ಮ ಆಯುರ್ವೇದವನ್ನ ನಾವು ಬಹಳ ವರ್ಷಗಳಿಂದ ಅನುಸರಿಸ್ತಾ ಇದ್ದೀವಿ.
1: ಹೌದು,
0: ಈ ಆಯುರ್ವೇದದಲ್ಲಿ ಏನಾದ್ರೂ ಈ ಕ್ಯಾಲ್ಸಿಯಂ ಕೊರತೆ ನಿವಾರಣೆಗೆ ಪರಿಹಾರಗಳು ಏನಾದ್ರು ಇದಾವ?
1: ಹಾ, ಕೆಲವೊಂದು ಲಿಟ್ರೇಚರ್ ಪ್ರಕಾರ ಆಯುರ್ವೇದದಲ್ಲಿ ಆಸ್ಟಿಯೋಪೊರೋಸಿಸ್ ಅನ್ನೋ ಅಸ್ಥಿ ಧಾತು ಕ್ಷಯ ಅಂತ ಕರೀತಾರೆ. ಇದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದು ಆಹಾರವನ್ನು ಅವರು ಕೂಡ ಲಿಸ್ಟ್ ಮಾಡಿದ್ದಾರೆ. ಯಾವ್ಯಾವ್ದು ಅಂದ್ರೆ ಅಶ್ವಗಂಧ ಮತ್ತು ಶತಾವಳಿ. ಇವೇನಂತಂದ್ರೆ ಮೂಳೆಗಳ ಬಲವರ್ಧನೆ ಮಾಡ್ಲಿಕ್ಕೆ ಮತ್ತೆ ಹಾರ್ಮೋನ್ ಸಮತೋಲನಕ್ಕೆ ಸಹಕಾರಿ. ಎರಡನೇದಾಗಿ ಲಕ್ಷಾದಿ ಗುಗ್ಗುಲು ಅಂತೇಳಿ, ಇದು ಕೂಡ ಮೂಳೆ ಮುರಿತ ತಡೆಯುವಂತ ಮತ್ತು ಕ್ಯಾಲ್ಸಿಯಂ ಹೆಚ್ಚಿಸುವಂತ ಪ್ರಸಿದ್ಧ ಒಂದು ಆಯುರ್ವೇದ ಔಷಧಿ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಹಾಲು ಮತ್ತು ತುಪ್ಪ. ಆಯುರ್ವೇದ ಪ್ರಕಾರ ಇವು ಅತ್ಯುತ್ತಮ ರಸಾಯನ ಆಹಾರಗಳಂತ.

0: ಮೆನ್ಷನ್ ಮಾಡ್ತಾರೆ.
1: ಇನ್ನು ಈ ಕ್ಯಾಲ್ಸಿಯಂ ಕೊರತೆಯನ್ನ ನಾವು ನೀಗಿಸೋದಕ್ಕೆ ಯೋಗ ಮತ್ತೆ ವ್ಯಾಯಾಮದಿಂದ ಏನಾದರೂ ಅನುಕೂಲ ಪಡ್ಕೋಬಹುದಾ?
0: ಹಾ ಹೌದು ಸರ್, ಅದು ಕೂಡ ಈಗ ಏನಂದ್ರೆ ದೈಹಿಕ ಚಟುವಟಿಕೆ ಇಲ್ಲದಂತ ಜೀವನ ಶೈಲಿ ಮೂಳೆಗಳ ಒಂದು ದೌರ್ಬಲ್ಯಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಇದರಲ್ಲಿ ಕೆಲವೊಂದು ರೋಗ ನಿವಾರಣೆಗಾಗಿ ಯೋಗ ಮತ್ತು ವ್ಯಾಯಾಮದ ಪ್ರಯೋಜನಗಳಿವೆ ಅಂತ ಹೇಳಲಿಕ್ಕಾಗ್ತದೆ. ಮಾಡುವಂತವರು ಇದನ್ನ ನುರಿತ ತಜ್ಞರ ಕಡೆಯಿಂದ ಸಲಹೆ ಪಡೆದುಕೊಂಡು ಅವರಿಗೆ ಸೂಕ್ತವಾದಂತ ವ್ಯಾಯಾಮ ಅಥವಾ ಯೋಗಾಸನಗಳನ್ನ ಮಾಡಬಹುದು. ಅದರಲ್ಲಿ ನಾನ್ ನೋಡಿದಂಗೆ ಒಂದು ಭಾರ ಹೊರುವ ವ್ಯಾಯಾಮ ಅಂದ್ರೆ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಇದು ಸರಳ ನಡಿಗೆ ಮೂಳೆಗಳ ಜೀವಕೋಶಗಳನ್ನ ಅಂದ್ರೆ ಆಸ್ಟಿಯೋಬ್ಲಾಸ್ಟ್ಸ್ ಅಂತ ಹೇಳ್ತೀವಿ, ಅದನ್ನ ಉತ್ತೇಜಿಸಿ ಸಾಂದ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ಎರಡನೇದು ಕೆಲವೊಂದು ಯೋಗಾಸನಗಳಿದೆ, ಅದರಲ್ಲಿ ತಾಡಾಸನ ಇರ್ಬೋದು, ತ್ರಿಕೋನಾಸನ ಮತ್ತೆ ಭುಜಂಗಾಸನಗಳು, ಇವು ದೇಹದ ಸಮತೋಲನವನ್ನು ಸುಧಾರಣೆ ಮಾಡ್ತವೆ. ಇದು ಹಿರಿಯರು ಆಕಸ್ಮಿಕವಾಗಿ ಬಿದ್ದು ಮೂಳೆ ಮುರ್ಕೊಳ್ಳೋದನ್ನ ಅಂದ್ರೆ ಫಾಲ್ ಪ್ರಿವೆನ್ಷನ್ ಅಂತ ತಪ್ಪಿಸಲಿಕ್ಕೆ ಸಹಾಯಕವಾಗುವುದಂತದ್ದು. ಆದ್ರೆ ಇಲ್ಲಿ ಹಿರಿಯ ನಾಗರಿಕರು ಇದನ್ನ ತಮಗೆ ಯಾವುದು ಸೂಕ್ತ ಅಂದ್ರೆ ವೈಯಕ್ತಿಕವಾಗಿ ಇದರ ಸಲಹೆ ಪಡೆದುಕೊಂಡು ಮುಂದುವರಿಬೇಕಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
1: ಹಾಗಾದ್ರೆ ನಮ್ಮ ಹಿರಿಯರು ತೆಗೆದುಕೊಳ್ಬೇಕಾದಂತ ಜಾಗರೂಕತೆಗಳೇನು ಅಂತೀರಿ?
0: ಇದು ಮುಖ್ಯವಾದ ಪ್ರಶ್ನೆ. ಏನಂತ ಹೇಳಿದ್ರೆ ಇಲ್ಲಿ ಹಿರಿಯ ನಾಗರಿಕರು ವೈದ್ಯಕೀಯ ತಪಾಸಣೆ ಬಹಳ ಮುಖ್ಯ. ವರ್ಷಕ್ಕೊಮ್ಮೆ ಆದ್ರೂ ಅವರು ರಕ್ತದಲ್ಲಿಂದ ಕ್ಯಾಲ್ಸಿಯಂ ಮಟ್ಟ ಮತ್ತು ಡೆಕ್ಸಾ ಸ್ಕ್ಯಾನ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಮೂಳೆಗಳ ಸಾಂದ್ರತೆ ಪರೀಕ್ಷಿಸಿಕೊಳ್ಬೇಕು. ಅಂದ್ರೆ ಮೂಳೆಗಳು ಟೊಳ್ಳಾಗ್ತದೆ, ಮೂಳೆಗಳ ಮೆದು ಆಗ್ತದೆ ಅಂತ ಹೇಳಿದ್ದಲ್ಲ, ಬೋನ್ ಡೆನ್ಸಿಟಿ ಅಂತ ಹೇಳಿದ್ನಲ್ಲ, ಸೊ ಅದನ್ನ ನಾವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದನ್ನು ತುಂಬಾ ಕಡಿಮೆ ಇದ್ರೆ ಅದಕ್ಕೆ ಸೂಕ್ತವಾದಂತ ಆಹಾರ ಅಥವಾ ಔಷಧಿಗಳನ್ನ ತೆಗೆದುಕೊಂಡು ಅದನ್ನ ಸಮ ಪ್ರಮಾಣದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಪೂರಕ ಆಹಾರಗಳಿಂದ ಸಪ್ಲಿಮೆಂಟ್ಸ್ ಆಹಾರದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಕೆಲವು ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ಅವರು ಕ್ಯಾಲ್ಸಿಯಂ ಆಹಾರದ ಮುಖಾಂತರ ಸಿಗದೇ ಇದ್ರೆ ವೈದ್ಯರ ಸಲಹೆ ಮೇರೆಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಗೊಳ್ತಾರೆ. ಅದರಲ್ಲೂ ಕೂಡ ಕ್ಯಾಲ್ಸಿಯಂ ಸಿಟ್ರೇಟ್ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ತುಂಬಾ ಉತ್ತಮ, ಯಾಕಂದ್ರೆ ಇದು ಹಿರಿಯರಲ್ಲಿ ಸುಲಭವಾಗಿ ಹೇರಿಕೊಳ್ಳಿಕ್ಕೆ ಸಹಾಯವಾಗ್ತದೆ. ಮೂರನೇದಾಗಿ ನಾನು ಆವಾಗ್ಲೂ ಹೇಳಿದೆ, ಏಕಕಾಲದ ಡೋಸ್ ನಿಯಂತ್ರಣ ಅಂದ್ರೆ ಒಂದ್ ಬಾರಿ ಕೇವಲ 500 mg ನಷ್ಟು ಕ್ಯಾಲ್ಸಿಯಂ ಮಾತ್ರ ಹೀರಿಕೊಳ್ಬಹುದು ನಮ್ ದೇಹ. ಆದ್ರಿಂದ ಆ ಡೋಸ್ ಅನ್ನ ಬೆಳಿಗ್ಗೆ ಮತ್ತು ರಾತ್ರಿ ಹಂಚಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಅವರು ಈ ಒಂದು ಸುಣ್ಣಾಂಶವನ್ನ ಬೇರೆ ಬೇರೆ ಪೋಷಣ ಮುಖಾಂತರ ಸೇವನೆ ಮಾಡ್ಬೇಕು ಅಂತ ಹೇಳಿದ್ವಿ, ಅದಕ್ಕೆ ಅವ್ರು ಸೂಕ್ತವಾದಂತ ಕೆಲವೊಂದು ಪ್ರೀ ಮಿಕ್ಸಸ್ ಮಾಡಿಟ್ಕೊಳ್ಬಹುದು, ಕೆಲವೊಂದು ಉಂಡೆಗಳನ್ನ ಮಾಡಿಟ್ಕೊಂಡು ರೆಡಿ ಟು ಈಟ್ ಅಂತವನ್ನ ಅವ್ರು ಸಿದ್ಧತೆ ಮಾಡಿಟ್ಕೊಂಡ್ರೆ ಅವ್ರಿಗೆ ಬೇಕಾದಾಗ ಅದನ್ನು ಸೇವನೆ ಮಾಡ್ಲಿಕ್ಕೆ ಒಳ್ಳೇದು.
1: ಒಟ್ಟಾರೆ ಕ್ಯಾಲ್ಸಿಯಂ ಪೋಷಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ತಾವು ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ?
0: ಕ್ಯಾಲ್ಸಿಯಂ ಹಿರಿಯ ಮಹಿಳೆಯರಿಗೆ ಆರೋಗ್ಯದ ಒಂದು ಮೂಲ ಸ್ತಂಭ ಅಂತ ಹೇಳ್ಬೋದು, ಯಾಕಂದ್ರೆ ಇದರಲ್ಲಿ ನಮ್ಮ ಒಂದು ದೈಹಿಕ ಚಲನವಲನೆಗೆ ಸಹಾಯಕವಾಗುವಂತದ್ದು, ಮತ್ತೆ ನಮ್ಮ ಸಂದೇಶಗಳನ್ನ ರವಾನೆ ಮಾಡ್ಲಿಕ್ಕೆ ಇರ್ಬೋದು, ಹಾಗೆ ನಮ್ಮ ಒಂದು ಮೂಳೆಗಳ ಗಟ್ಟಿತನ ಮತ್ತೆ ಹೃದಯ ಆರೋಗ್ಯ ಇದು ತುಂಬಾ ಮುಖ್ಯ. ಇದಕ್ಕೆಲ್ಲದಕ್ಕೂ ಮೂಲವಾಗಿ ನಮ್ಗೆ ಕ್ಯಾಲ್ಸಿಯಂ ಬೇಕೇ ಬೇಕು. ಹಾಗಾಗಿ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಹಿರಿಯ ನಾಗರಿಕರು ಸೂಕ್ತ ಆಹಾರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮತ್ತೆ ಆಹಾರ ಸೇವನಾ ಕ್ರಮವನ್ನು ನಿಯಮಬದ್ಧವಾಗಿ ಮಾಡ್ಕೊಳ್ಬೇಕು. ಆಯುರ್ವೇದ ಔಷಧಿ ಬಳಕೆ ಮಾಡ್ಕೊಳ್ಬಹುದು, ಅಂದ್ರೆ ಅದು ವೈದ್ಯರ ಸಲಹೆ ಮೇರೆಗೆ. ಹಾಗೆ ನಿಯಮಿತವಾಗಿ ಕೆಲವೊಂದು ಯೋಗಾಭ್ಯಾಸ ಮತ್ತು ಸಾಧ್ಯವಾದಷ್ಟು ಸೂರ್ಯ ಬೆಳಕಿಗೆ ಪ್ರಕೃತಿ ಚಿಕಿತ್ಸೆ ಮತ್ತೆ ಸರಿಯಾದ ಅಡಿಗೆ ವಿಧಾನಗಳನ್ನ ಪಾಲಿಸೋದ್ರಿಂದ ನಾವು ಕ್ಯಾಲ್ಸಿಯಂ ಕೊರತೆಯನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು, ಹಾಗೂ ಕ್ಯಾಲ್ಸಿಯಂ ಕೊರತೆಯಿಂದ ಮುಕ್ತಿ ಪಡೆದು ಆರೋಗ್ಯಕರ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಆತ್ಮೀಯ ಕೇಳಿದ್ರೆ ಈ ಕ್ಯಾಲ್ಸಿಯಂ ಪೋಷಕಾಂಶದ ಮಹತ್ವದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845674419. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845674419. ತುಂಬಾ ಸಂತೋಷ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ತಾವಿದುವರೆಗೂ ನಮ್ಮ ಹಿರಿಯ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಅಂಶದ ಪ್ರಾಮುಖ್ಯತೆ ಮತ್ತು ಹಿರಿಯ ನಾಗರಿಕರಿಗೆ ಕ್ಯಾಲ್ಸಿಯಂ ಪೋಷಕಾಂಶ ಎಷ್ಟು ಮಟ್ಟಿಗೆ ಅಗತ್ಯ, ಇದನ್ನು ಹೇಗೆ ಅವರು ಪಡ್ಕೋಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ಸಾಕಷ್ಟು ವಿವರವಾಗಿ ತಾವು ತಿಳಿಸ್ಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಪೋಷಣ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂನ ಪ್ರಾಮುಖ್ಯತೆ ಈ ಕುರಿತಂತೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ

ಇದಾಗಿತ್ತು ಇವತ್ತಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ. ಅದುವರೆಗೆಲ್ಲರಿಗೂ ನಮಸ್ಕಾರ.

0: ಸಮಯ 5:31 ನಮ್ಮ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿ

0: ರಸಪ್ರಶ್ನೆಗಳ ಆಧರಿಸಿದ ಚಿತ್ರ ಕಾವೇರಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ನಮ್ಮ ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0872222858 0872222858. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ
1: ಹಲೋ ಮ್ಯಾಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
1: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ.
0: ರಾಮಣ್ಣ ಅವರೇ, ಹೇಗಿದ್ದೀರಾ?
1: ಹಾ, ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ,
0: ನಮ್ಮೆಲ್ಲ ಬಳಗದವರು ಕೂಡ ಚೆನ್ನಾಗಿದ್ದೇವೆ.
1: ಓಕೆ,
0: ಸಂಜೆ ಕಾಫಿ ಎಲ್ಲ ಮುಗೀತಾ?
1: ಕಾಫಿ ಎಲ್ಲ ಇನ್ನಾಗ್ಬೇಕು ಮೇಡಮ್.
0: ಇನ್ನಾಗ್ಬೇಕು.
1: ಹೌದೌದು.
0: ಏನು ಸ್ಪೆಷಲ್ ಇವತ್ತು?
1: ಸ್ಪೆಷಲ್ ಎಂತ, ಜಾತ್ರೆ ಅಂತ ಇಲ್ಲ ಮೇಡಮ್.
0: ಹಾಗೇನಿಲ್ಲ.
1: ಹೌದೌದು.
0: ನಿಮ್ಮ ಊರ ಕಡೆ ಏನು ವಿಶೇಷತೆ?
1: ನಮ್ಮೂರ ಕಡೆ ಗಣೇಶ ಚತುರ್ಥಿ ಆಯ್ತು.
0: ಹ್ಮ್,
1: ಇನ್ನು ದಸರಾ ಹಬ್ಬ.
0: ದಸರಾ ಗಣಪತಿ ಎಲ್ಲ ಕೂರ್ಸಿದ್ರ?
1: ಗಣಪತಿ ಮನೆಯಲ್ಲಿ ಕೂರಿಸಿಲ್ಲ ನಾವು. ಮನೆಯಲ್ಲಿ ಒಂದು ಪಂಚಗಜ್ಜೆ ಮಾಡಿ ದೇವರಿಗೆ ಪೂಜೆ ಮಾಡಿ, ಮತ್ತು ನಮ್ಮ ಕುಟುಂಬದ ದೇವರಿಗೆಲ್ಲ ಕೈ ಕೊಟ್ಟಿದ್ದು. ಒಂದು ನಮ್ಮ ಮಾತಿ ವರಂಗ ಮಾತಿ ಬಿಟ್ಟು ಒಂದು ಸಂಘದಲ್ಲಿ ಕೂರಿಸಿದ್ದು.
0: ಒಟ್ಟಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ರಿ ಗೌರಿ ಗಣೇಶ ಹಬ್ಬ. ಯಾವ ಗೀತೆ ಬೇಕಿತ್ತು ಸರ್ ಇವತ್ತು?
1: ನನ್ಗೆ ಮನೆ ದೇವರು ಫಿಲ್ಮ್ ಅಲ್ಲಿ ಮೇಡಮ್, ಅಪರಂಜೆ ಚಿನ್ನಬೋ ಚಿನ್ನಬೋ,
0: ಆ ಗೀತೆ ಬೇಕು. ಪ್ರಸಾರ ಮಾಡುವ ರಾಮಣ್ಣವರೇ, ನಿಮ್ಗೆ ಭಾವಗೀತೆ ಇಷ್ಟನಾ, ಚಿತ್ರಗೀತೆ ಇಷ್ಟನಾ, ದೇಶಭಕ್ತಿ ಗೀತೆ ಇಷ್ಟನಾ, ಯಾವ ಗೀತೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ?
1: ನನಗೆ ಚಿತ್ರಗೀತೆ, ಭಕ್ತಿಗೀತೆ
0: ಎಲ್ಲ ಗೀತೆಗಳು ಇಷ್ಟ ನಿಮ್ಗೆ. ಈಗ ಭಾವಗೀತೆಗಳನ್ನ ಕೇಳ್ತೀರಾ?
1: ಕೇಳ್ತೇನೆ ಒಂದೊಂದ್ಸಲ.
0: ಎರಡು ಕೇಳುವಾಗ ಕೇಳ್ತೀರಾ?
1: ಹೌದು.
0: ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನ ಕೇಳಲಾ? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಈ ಭಾವಗೀತೆಯನ್ನು ಕೇಳಿದ್ರಲ್ವಾ? ಈ ಗೀತೆ ಬರೆದ ಸಾಹಿತಿ ಯಾರು ಅಂತ?
1: ಕೆಎಸ್ ನರಸಿಂಹಸ್ವಾಮಿ.
0: ಅಲ್ಲಲ್ಲ,
1: ಕುವೆಂಪು.
0: ಇಲ್ಲ, ಪ್ರಯತ್ನ ಪಡ್ತೀರಾ? ನಾನೇ ಉತ್ತರ ಹೇಳ್ಬಿಡ್ಲ?
1: ಉತ್ತರ ಹೇಳಿಬೇಡ.
0: ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು.
1: ಶಿವರುದ್ರಪ್ಪ
0: ಕೇಳಿದ್ರೆ ಲೈಕವಿ ಹೆಸರು
1: ಕೇಳಿದೆ, ಅದು ಫಸ್ಟ್ಗೆ ನೆನಪು ಸರಿ ಬರ್ತಿಲ್ಲ
0: ಮೇಡಮ್. ಹ್ಮ್, ತಕ್ಷಣ ಕೇಳುವಾಗ ಹೊಳಿಯಲ್ಲ ಅಲ್ವಾ? ಎಲ್ಲರೂ ಕೂಡ ಹಾಗೇನೆ. ಹ್ಮ್, ಆಯ್ತು ರಾಮಣ್ಣವರೇ, ನಿಮ್ಮ ಮೆಚ್ಚಿನ ಮನೆ ದೇವರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುವ.
1: ನಿಮಗೆ ಮತ್ತು ನನ್ನ ಮನೆಯವರಿಗೆ ಮತ್ತು

0: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಸುರೇಶ್ ಅವರು.
1: ಹೌದು ಮೇಡಮ್, ಅವರೇ.
0: ಹೇಗಿದ್ದೀರಾ ಸುರೇಶ್ ಅವರೇ?
1: ಚೆನ್ನಾಗಿದೆ ಮೇಡಮ್. ತಾವೆಲ್ಲರೂ ಮೇಡಮ್?
0: ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಏನು ವಿಶೇಷ ನಿಮ್ಮೂರ ಕಡೆ?
1: ಮಳೆ ಏನಾಗಿಲ್ಲ ಮೇಡಮ್, ಅದೇ.
0: ಮಳೆ ಏನು ಬರಲಿಲ್ಲ?
1: ಇಲ್ಲ, ಬಂದಿಲ್ಲ ಮೇಡಮ್.
0: ಕೃಷಿಕರಲ್ವಾ, ಭತ್ತಕ್ಕೆ ಏನು ತೊಂದರೆ ಆಗ್ಲಿಲ್ವಾ?
1: ನಮಗೆ ತೊಂದರೆ ಆಗಲ್ಲ ಮೇಡಮ್, ಅವರ ನದಿ ಇದೆ.
0: ಹ್ಮ್,
1: ಆದ್ರೂ ಈ ವರ್ಷ ಮಳೆ ಕಡಿಮೆ.
0: ಹ್ಮ್.
1: ಮಳೆ ಆದ್ರೆ ಒಳ್ಳೇದು.
0: ಈಗ ನದಿ ನೀರು ಇರುತ್ತಾ? ಯಾವತ್ತು
1: ಇದೆ ಇದೆ ಇದೆ ಮೇಡಮ್.
0: ತೊಂದರೆ ಏನು ಆಗ್ಲಿಲ್ಲ.
1: ಈ ಬೆಳಿಗ್ಗೆ ಏನು ತೊಂದರೆ ಆಗ್ತದ? ಬೇಸಿಗೆಗೆ
0: ಎಷ್ಟು ಬೆಳೆ ಬೆಳಿತೀರಾ ನೀವು? ಎರಡು ಬೆಳೆ ಬೆಳಿತೀರಾ?
1: ಎರಡು ಮೇಡಮ್, ಅವರೇ. ಬೇಸಿಗೆ ಒಂದು, ಈಗ ಒಂದು.
0: ಹ್ಮ್. ಯಾವ ಗೀತೆಗೋಸ್ಕರ ಫೋನ್ ಮಾಡಿದ್ದೀರಾ?
1: ಪ್ರೀತಿ ಪ್ರೇಮ ಪ್ರಣಯ ಮೇಡಮ್, ಅದರಲ್ಲಿ ಸುಂದರ ಸುಂದರ ಲೋಕವಿದೆ
0: ಹ್ಮ್.
1: ಆಗಿದ್ದಲ್ಲಿ
0: ಚಿತ್ರ ಹಾಡಿರುವ ಗೀತೆ.
1: ಹೌದು ಮೇಡಮ್.
0: ಹ್ಮ್. ಯಾರಿಗೋಸ್ಕರ ಈ ಗೀತೆ?
1: ಇದು ನಮ್ಮ ಪುಷ್ಪರಾಜ್, ಅಧುಕ್ತರ್, ಶ್ರೀಧರ್.
0: ನಿಮ್ಮ ರೇಡಿಯೋ ಸ್ನೇಹಿತರಿಗೋಸ್ಕರ.
1: ಹೌದು ಮೇಡಮ್, ಅವರೇ. ಅವ್ರ ನಂಬರ್ ಇಲ್ಲ ಮೇಡಮ್, ಅವರೇ. ಅವ್ರ ಕಾಂಟ್ಯಾಕ್ಟ್ ಮಾಡೋದಂತಾನೆ ಆಗ್ತಾ.
0: ಅದಕ್ಕೋಸ್ಕರ ಈ ಕಡೆ ಇಲ್ಲಿಂದ ಡೆಡಿಕೇಟ್ ಮಾಡ್ತಾ ಇದ್ದೀರಾ
1: ಹೌದು
0: ರೇಡಿಯೋ ಮುಖಾಂತರ. ನಿಮ್ಮ ಮನೆಯವ್ರಿಗೋಸ್ಕರ ನೀವು ಒಂದಿನ ಹಾಡುಗಳನ್ನ ಕೇಳಿಲ್ಲಲ್ಲ?
1: ನಮ್ಮ ಮನೆಯವ್ರು ಕೂಡ ಮಾತಾಡ್ಕೊಳ್ಳೋ ಟೀಚರ್ ಮೇಡಮ್, ಅವರು.
0: ಓ, ಅವ್ರು ಬಂದಿಲ್ಲ ಇನ್ನು ಮನೆಗೆ.
1: ಈಗ ಕರ್ಕೊಂಡ್ ಬರಕ್ ಹೋಗ್ಬೇಕು ಮೇಡಮ್, ಅವರೇ. ಬಸ್ ಸ್ಟ್ಯಾಂಡಿಗೆ.
0: ಈಗ ನೀವು ಹಾಡು ಕೇಳೋದು ಯಾವಾಗ ಹಾಗಾದ್ರೆ?
1: ಈಗ ಕೇಳ್ಕೊಂಡು ಹೋಗ್ಬೇಕು ಮೇಡಮ್.
0: ಕೇಳ್ತಾ ಹೋಗ್ತಾ ಹೋಗ್ತೀರಾ?
1: ಹೌದು ಮೇಡಮ್.
0: ಎಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ?
1: ಅರಸಾಳೆ ತಾಲೂಕು, ವಿಜಯನಗರ ಜಿಲ್ಲೆ.
0: ಇಲ್ಲಿ ಹೇಳಿ.
1: ವಿಜಯನಗರ ಜಿಲ್ಲೆ.
0: ನಿಮ್ಮ ಹತ್ರ
1: ಇಲ್ಲ ಮೇಡಮ್, ಅವರ 42-43 ಕಿಲೋಮೀಟರ್ ಆಯ್ತು.
0: ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾರಾ?
1: ಹೌದು ಮೇಡಮ್.
0: ಹ್ಮ್. ಇಷ್ಟೊತ್ತಾಗುತ್ತೆ ಮನೆಗೆ ಬರಲಿಕ್ಕೆ?
1: 5:45
0: ಆಗುತ್ತೆ. ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ ಸುರೇಶ್ ಅವರೇ. ಪ್ರಶ್ನೆಯನ್ನ ಕೇಳ್ಬಿಡ್ಲಾಗಾದ್ರೆ.
1: ಕೇಳಿ ಮೇಡಮ್.
0: ತಬ್ಬಲಿಯು ನೀನಾದೆ ಮಗನೇ ಚಿತ್ರದ ನೋಡಿದ್ದೀರಾ? ಚಿತ್ರ
1: ಚಿತ್ರ ನೋಡಿಲ್ಲ ಮೇಡಮ್. ಹಾಡೆಲ್ಲ
0: ಹಾಡೆಲ್ಲ ಕೇಳಿದಿರಲ್ವಾ?
1: ಸಣ್ಣರಿದ್ದಾಗೆಲ್ಲ ಗೀತೆ ಪಠ್ಯಪುಸ್ತಕದಲ್ಲಿ ಬರ್ತದೆ ಮೇಡಮ್.
0: ಹೌದು ಹೌದು. ಈ ತಬ್ಬಲಿಯು ನೀನಾದೆ ಮಗನೇ ಎಂಬ ಕನ್ನಡ ಚಲನಚಿತ್ರ ಯಾರ ಕಾದಂಬರಿಯನ್ನು ಆಧರಿಸಿ ತಯಾರಾಗಿತ್ತು ಅಂತ ಪ್ರಶ್ನೆ. ಗೊತ್ತಾಗ್ತಾ ಇಲ್ಲ, ಉತ್ತರ ನಾನೇ ಹೇಳ್ಬಿಡ್ಲ.
1: ಹೇಳಿ ಮೇಡಮ್.
0: ಎಸ್ ಎಲ್ ಭೈರಪ್ಪ ಅವ್ರದ್ದು. ಹೌದು.
1: ಓಕೆ ಮೇಡಮ್,
0: ಕರೆ ಮಾಡಿದ್ಕೆ ಧನ್ಯವಾದಗಳು ಸುರೇಶ್ ಅವರೇ. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ ಸರ್.

0: ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ ಮೇಡಮ್? ನೀವೆಲ್ಲರೂ ಹೇಗಿದ್ದೀರಿ?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಸರಸ್ವತಿ ಅವರೇ. ಏನು ವಿಶೇಷ?
1: ವಿಶೇಷ ಎಂತ, ಮಳೆ ಬಂದದ್ದು ತುಂಬಾ ಖುಷಿ ಆಯ್ತು ಮೇಡಮ್. ನಿನ್ನೆ ಸಹ ಜೋರು ಮಳೆ ಬಂದಿದೆ, ಇವತ್ತು ಸಹ ಬಂತು ಮೇಡಮ್.
0: ಮಳೆ ಬಂದಿದೆ ವಿಶೇಷ ಇವಾಗ.
1: ಶೆಕೆಯಲ್ಲಿ ತಡಿಲಿಕ್ಕೆ ಆಗುದಿಲ್ಲ ನಮಗೆ.
0: ಈಗ ಮಳೆ ಬಂದ್ರೂ ಶೆಕೆ ತಡಿಲಿಕ್ಕೆ ಆಗೋದಿಲ್ಲಲ್ಲ ನಿಮ್ಮೂರ ಕಡೆ.
1: ಹೌದು, ಮಳೆ ಬಂದ್ರೂ ಶೆಕೆ.
0: ಶೆಕೆ ತುಂಬಾನೇ ಇವತ್ತು.
1: ಹೌದು, ಆದ್ರೆ ಈಗ ತಂಪಾಯ್ತು ಮೇಡಮ್ ನಿನ್ನೆಯಿಂದ.
0: ಮಳೆ ಬಂದ್ಮೇಲೆ ಕುಡಿಲಿಕ್ಕೆ ನೀರಿಗೆಲ್ಲ ತೊಂದರೆ ಆಗುತ್ತಾ ನಿಮಗೆ ಮಳೆ ಬಂದಿಲ್ಲ ಅಂದ್ರೆ?
1: ಇಲ್ಲ, ನಮಗೆ ಬೋರ್ ಉಂಟು ಮತ್ತೆ ಬಾವಿ ಉಂಟು ಮೇಡಮ್. ಬಾವಿಯಲ್ಲಿ ಬೇಕಾದಷ್ಟು ನೀರು ಉಂಟಲ್ಲ.
0: ಈಗ ಮಳೆ ಬಂದ್ರೆ ತಾನೆ ಬಾವಿ ನೀರು ತುಂಬೋದು.
1: ಹೌದು, ಮಳೆ ಬರ್ಬೇಕು. ಮಳೆ ಬರ್ಲಿಲ್ಲದಿದ್ರೆ ನೀರಾಗುದು ಹೇಗೆ?
0: ಅದೇ.
1: ಹೌದು.
0: ಸೇದೋ ಬಾವಿನ? ಸೇದೋ ಬಾವಿನ?
1: ಹೌದೌದು, ಇದು ಹಿಂಗಾಕಿ ಬಾವಿ ಪಂಪಿನಲ್ಲಿ ತೆಗೆಯುದು. ಮತ್ತೆ ಬೋರ್ ಉಂಟು, ಬೋರಿನಲ್ಲಿ ಪಂಪಿನಲ್ಲಿ ತೆಗೆಯುದು.
0: ಏನ್ ಹೇಳಿ ಸರಸ್ವತಿ ಅವರೇ?
1: ಬೋರ್ ಉಂಟು ನಮಗೆ, ಅದು ತೋಟಕ್ಕೆ ಮೇಡಮ್. ಅದು ಪಂಪ್, ಅದಕ್ಕೆ ಚಾಲು ಮಾಡಿದ್ರೆ ತೋಟಕ್ಕೆ ಸ್ಪ್ರಿಂಕ್ಲರ್ ನಲ್ಲಿ ಹೋಗ್ತದಲ್ಲ.
0: ತೋಟಕ್ಕೆ?
1: ಅದು ತೋಟಕ್ಕೆ.
0: ಹಾಗಾಗಿ ನೀರಿಗೆ ಏನು ತೊಂದರೆ ಇಲ್ಲ ನಿಮಗೆ. ಯಾವ ಗೀತೆ ಬೇಕಿತ್ತು ಸರಸ್ವತಿ ಅವರೇ?
1: ಗಾನಯೋಗಿ ಪಂಚಶ್ರೀ ಗವಾಯಿ ಚಿತ್ರದಿಂದ ನೀಡು ಶಿವ ನೀಡದಿರು ಶಿವ ಅಂತ.
0: ಯಾರಿಗೋಸ್ಕರ ಗೀತೆ?
1: ನಿಮಗೂ ನಮ್ಮ ಮನೆಯವರಿಗೂ, ಉಜಿರೋ ಕಮಲಕ್ಕನಿಗೆ, ವಾರಂಗ ರಾಮಣ್ಣನಿಗೆ, ಮತ್ತೆ ಸುಭಾಶ್ರೀ ಕಡಮಜಲು.
0: ಈಗ ವಾರಂಗ ರಾಮಣ್ಣ ಅವರು ಕಾಲ್ ಮಾಡಿದ್ರಲ್ಲ, ಕೇಳಿದ್ರ?
1: ನಾನ್ ಬಂದುಕೊಂಡಿದ್ದೆ ಮೇಡಮ್, ಆಗ ನಂಗೆ ಗೊತ್ತಾಗ್ಲಿಲ್ಲ. ಈಗ
0: ಕೇಳಲಿಕ್ಕೆ ಆಗ್ಲಿಲ್ಲ. ಈಗ ಪ್ರಸಾರ ಮಾಡುವ ಗೀತೆಯನ್ನ, ಈಗ ರಸ ಪ್ರಶ್ನೆಯನ್ನ ಕೇಳಲ?
1: ಕೇಳಿ ಮೇಡಮ್.
0: ಈಗ ಬಿಟ್ಟ ಪದ ಕೇಳ್ತೀರಿ ನಿಮ್ಮನ್ನ. ಮನೆಗೊಂದು ಮರ ಡ್ಯಾಶ್, ಈ ಘೋಷವಾಕ್ಯದ ಉಳಿದ ಭಾಗವೇನು ಅಂತ. ಊರಿಗೊಂದು ವನ. ಸುಲಭವಾಗಿತ್ತಲ್ವಾ ಪ್ರಶ್ನೆ? ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಸರಸ್ವತಿ ಅವರೇ. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ನಮಸ್ತೆ.

0: ಕಾರ್ಯಕ್ರಮದ ಕೊನೆಯ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
1: ನಾನು ಆರ್ಲಪ್ಪ
0: ರೇವತಿ ಅವರು ಫಸ್ಟ್ ಮಾತಾಡ್ತಿರೋದು ಅನ್ಸುತ್ತೆ ನಿಮ್ಮ ಜೊತೆ, ಕಾರ್ಯಕ್ರಮದ ಕೊನೆಯ ಕರೆ ಕೂಡ.
1: ಓಕೆ ಮೇಡಮ್.
0: ಯಾವ ಗೀತೆ ಬೇಕಿತ್ತು ನಿಮಗೆ?
1: ಅನುರಾಗ ಪಂಡಿತ್ ಓ ಮಲ್ಲಿಗೆ ನಿಮ್ಮೊಂದಿಗೆ ನಾನಿಲ್ಲವೇ ಸದಂತ.
0: ಚಂದದ ಗೀತೆ, ರಮೇಶ್ ಚಂದ್ರ ಹಾಡಿರುವ ಗೀತೆ.
1: ಹೌದು ಹೌದು ಮೇಡಮ್.
0: ಇವಾಗ ಕೊನೆ ಕರೆ ಆದ್ರಿಂದ ಜಾಸ್ತಿ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ. ಇವಾಗ ಪ್ರಶ್ನೆಯನ್ನ ಕೇಳಿಬಿಡ್ಲ ನಿಮ್ಮನ್ನ.
1: ನಾ ಕೇಳಿ ಮೇಡಮ್.
0: ನಂದ ಕಿಶೋರ, ನವನೀತ ಚೋರ, ದೇವಿಕಿ ನಂದ, ಹೀಗೆ ಯಾರನ್ನ ಕರೀತಾರೆ ಅಂತ?
1: ಕೃಷ್ಣನ.
0: ಶ್ರೀಕೃಷ್ಣನ.
1: ಹೌದು
0: ಸುಲಭದ ಪ್ರಶ್ನೆ ಅಲ್ವಾ.
1: ಹೌದು ಮೇಡಮ್.
0: ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ರ?
1: ಮಾಡಿದ್ದೇವೆ ಮೇಡಮ್.
0: ಮಾಡಿದ್ದೀರಾ.
1: ಹೌದು.
0: ರೇವತಿಯವರೇ, ಇನ್ನೊಂದು ದಿವಸ ನಿಮ್ಮ ಜೊತೆ ಮಾತಾಡ್ತೀನಿ, ಈಗ ಟೈಮ್ ಇಲ್ಲದ್ರಿಂದ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಮಾ. ನಮಸ್ತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕೇಳುಗರಿ. ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಣೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು ರಾತ್ರಿ 8:00 ಸಿರಿಗಂಧ, ವಾಟ್ಸ್ಆಪ್ ಆಧಾರಿತ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರಂಜನ್ ಅವರ ಹಾಡುಗಾರಿಕೆ. 10:00 ಏಷ್ಯನ್ ಗೇಮ್ಸ್ 2026 ದೈನಂದಿನ ಮುಖ್ಯಾಂಶಗಳು. 10:30 ಗೀತ ಚಂದ್ರಿಕಾ, ಸುಮಧುರ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಇನ್ನು ಇಲ್ಲಿದ್ದ ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರ, 6:10ಕ್ಕೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ವಿದ್ಯಾ ಭರತನಹಳ್ಳಿ, 6:35ಕ್ಕೆ ರೈತರಿಗೆ ಸಲಹೆ, 6:40ಕ್ಕೆ ಸ್ವರ ಮಾಧುರ್ಯ, 7:47ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡೈ, 8:35ಕ್ಕೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ, ಕವಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10ಕ್ಕೆ ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳಿಸುವಿಕೆ ಕುರಿತ ಕಾರ್ಯಕ್ರಮ ಸರಣಿ. 9:45ಕ್ಕೆ ಕನ್ನಡ ಚಿತ್ರಗೀತೆಗಳು, 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೀರ್ಕಳ್ಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ, 10:30ಕ್ಕೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00ಕ್ಕೆ ಗಾನಡಂಗೂರ ಹೊಸ ಕನ್ನಡ ಚಿತ್ರಗೀತೆಗಳು, 12:05ಕ್ಕೆ ವನಿತಾ ವಿಹಾರದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ, ಭಾಗವಹಿಸ್ತಾರೆ ಶಾಂತಲಾ ಎಂರಾವ್, ಚಂದ್ರಿಕಾ ಮತ್ತು ವೀಣಾ ಚೆಲುವರಾಜ್ ಪ್ರಸ್ತುತಿ ಕೆ ನೇತ್ರ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಭೌತ ಚಿಕಿತ್ಸೆಯ ಮಹತ್ವ, ಡಾ ಅರ್ಪಿತಾ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮತ್ತು ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 1:00ಕ್ಕೆ ಪ್ರಗತಿಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀ ಗುರುರಾಜ್ ಮಾಲವಿಕರಣಂ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ, 2:40ಕ್ಕೆ ಹಿಂದಿ ಪಾಠ, 3:00ಕ್ಕೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, 4:00ಕ್ಕೆ ನಮ್ಮ ನಿಲಯದಿಂದ ಅರೆಭಾಷ್ಯಾಯಿಸಿರಿ, ಪ್ರಕೃತಿನ ಯಾರು ಉಳಿಸೋಕು ನಾವೇ, ಈ ಕುರಿತು ಮಾತನಾಡುತ್ತಾರೆ ಉದಯಕುಮಾರಿ ಜಂಬು. ಬಳಿಕ ಕೋಡಿ ಜಯಲಕ್ಷ್ಮೀ ಬಾಲಕೃಷ್ಣ ಅವರು ಹಾಡಿದ ಸೋಬನೆ ಪದವನ್ನು ಕೇಳಬಹುದು. 4:10ಕ್ಕೆ ಭಾವಗೀತೆಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00ಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭೂಕಂಪನ ಕುರಿತು ಜಾಗೃತಿ ಕಾರ್ಯಕ್ರಮ, ಕಂಪನಕ್ಕೊಂದು ಸ್ಪಂದನ, ರಚನೆ ನಿರೂಪಣೆ ಮತ್ತು ನಿರ್ಮಾಣ ಎಂಎಂ ಶ್ರುತಿ, ಸಹ ನಿರೂಪಣೆ ಸಂತೋಷ್ ಕೆಎನ್. 5:30ಕ್ಕೆ ರಸಪ್ರಶ್ನೆಗೆ ಆಧರಿಸಿದ ಚಿತ್ರ ಕಾವೇರಿ ನೇರ ಫೋನಿನ ಕಾರ್ಯಕ್ರಮ, 5:45ಕ್ಕೆ ಕವರ್ ಸ್ಟೋರಿ ಕಿರುಚಿತ್ರದ ಪ್ರಾಯೋಜಿತ ಗೀತೆ, ಪ್ರಾಯೋಜಕರು ಶ್ರೀ ಸತೀಶ್ ಆಚಾರ್ಯ, ನ್ಯೂ ಶ್ರೀ ಕಾಳಿಕಾಂಬ ಜುವೆಲರ್ಸ್ ಮಂದಾರ್ತಿ ಉಡುಪಿ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50ಕ್ಕೆ ರೈತ ಧ್ವನಿ ಕಿಸಾನವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಬಳಿಕ ಮಾರುಕಟ್ಟೆ ಧಾರಣೆ. 7:20ಕ್ಕೆ ಸುದ್ದಿ ಚಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8:00ಗೆ ಸಿರಿಕಂದ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ, 8:30ಕ್ಕೆ ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಾದ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬೆಂಗಳೂರಿನ ಹೆಚ್ಚೆಯಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಆಯ್ದ ಭಾಗ, ಪ್ರಸ್ತುತಿ ಕೆಪಿ ಕೃಷ್ಣಪ್ಪ, ಸಹಕಾರ ಪ್ರಾದೇಶಿಕ ಸುದ್ದಿ ಸೇವೆ ವಿಭಾಗ. 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಮನಿಟಾಕ್, 10:00ಕ್ಕೆ ಬೆಂಗಳೂರು ಕೇಂದ್ರದಿಂದ ಏಷ್ಯನ್ ಗೇಮ್ಸ್ 2026ರ ದೈನಂದಿನ ಮುಖ್ಯಾಂಶಗಳು, 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ, 10:30ಕ್ಕೆ ಗೀತ ಚಂದ್ರಿಕಾ, ಸುಮಧರ ಸಮಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಸಮಯ ಈಗ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: News read by Anuja Kumar. India and New Zealand Free Trade Agreement FTA will come into force from the 20th of October this year on the occasion of Vijayadashmi. Addressing a press conference in New Delhi today, Commerce and Industry Minister Piyush Goyal said the agreement

0: ರಕ್ಷಣೆಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: The number you've dialed is currently busy.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: Paras Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires, collection starts from 5000 onwards. Paras Prithvi Jewels, Ashoka Road, Mysore.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
10: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
9: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
13: ಅದಕ್ಕೆ ಈ ಹಳೇದು ಯಾರ್ ತಗೋತಾರೆ?
12: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
7: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈಯನ್ಸಸ್, ವಿರಾಜಪೇಟೆ. Paras Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires, collection starts from 5000 onwards. Paras Prithvi Jewels, Ashoka Road, Mysore.
14: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್.

0: ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 61ನೇ ವಾರ್ಷಿಕ ಮಹಾಸಭೆ ಇದೇ 23ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿ ಕೊಡಬ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ನಾಪಂಡ ಎಂ ರವಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. 2,000 ರೂಪಾಯಿ ಪೂರ್ಣ ಪಾಲು ಹಣ ಪಾವತಿಸಿದ ಸಂಘದ ಅರ್ಹ ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734.
8: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
9: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
8: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
10: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು.
1: ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ವಾಣಿಜ್ಯ ಜಾಹೀರಾತುಗಳನ್ನು ಕೇಳಿದ್ರಲ್ವ ಶ್ರೋತೃಗಳೇ? ಇನ್ನು ಜನಪದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಕಸ್ತೂರಿ ಶಂಕರ್.

ಕೇಳುಗರಿ, ಇನ್ನು 6:51 ಕೃಷಿರಂಗದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಣೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಮಾರುಕಟ್ಟೆ ಧಾರಣೆಯನ್ನ ಕೇಳಬಹುದು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ.

ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಪುರಸ್ಕೃತ ಪೋಷಣ್ ಮಾಸಾಚರಣೆ ಹಿನ್ನೆಲೆ ನವನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಪೋಷಣ್ ಜನಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗರ್ಭಿಣಿಯರು ತಾಯಂದಿರು ಪೌಷ್ಟಿಕಾಂಶಯುಕ್ತ ಸಮತೋಲಿತ ಆಹಾರ ಸೇವಿಸುವಂತೆ ಮನವಿ ಮಾಡಿದರು. ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯಿಂದ ಮುಕ್ತವಾಗಿ ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು. ತಾಯಿ ಕಾರ್ಡ್ ಮೂಲಕ ಅಂಗನವಾಡಿಯಲ್ಲಿ ಪೂರಕ ಆಹಾರ, ಆರೋಗ್ಯ ಇಲಾಖೆ ಮೂಲಕ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೋಷಣ್ ಟ್ರ್ಯಾಕರ್ ಮೂಲಕ ತಾಯಂದಿರ ಹಾಗೂ ಮಗುವಿನ ಆರೋಗ್ಯದ ಬಗ್ಗೆ ನಿಗಾ ವಹಿಸಲಾಗುತ್ತಿದೆ ಎಂದರು. ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ 2026-27 ಶೈಕ್ಷಣಿಕ ವರ್ಷದಿಂದ 100 MBBS ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಕಲ್ಪಿಸಲು

0: ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ವೈದ್ಯಕೀಯ ಮೌಲ್ಯಮಾಪನ ಹಾಗೂ ಮೌಲ್ಯಾಂಕನ ಮಂಡಳಿ ಅನುಮತಿಸಿದೆ. ನೂತನ ವೈದ್ಯಕೀಯ ಕಾಲೇಜು ಕಾರ್ಯಾರಂಭಿಸುತ್ತಿರುವುದರಿಂದ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳ ಆರೋಗ್ಯಾಕಾಂಕ್ಷಿಗಳಿಗೆ ಅನುಕೂಲ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಲಿದೆ. ರೈತರು ಮತ್ತು ಪಶುಪಾಲಕರ ಆದಾಯ ಹೆಚ್ಚಳಕ್ಕೆ ಪೂರಕ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಜಾನುವಾರುಗಳ ಚರ್ಮಗಂಟು ರೋಗ, ಕಾಲುಬಾಯಿ ರೋಗ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ಕಾಯಿಲೆಗಳ ನಿಯಂತ್ರಣಕ್ಕೆ ಇಲಾಖೆ ಕೈಗೊಂಡಿರುವ ಕ್ರಮಗಳನ್ನು ಪರಿಶೀಲಿಸಿದ ಅವರು, ಪಶು ಆಸ್ಪತ್ರೆಗಳಲ್ಲಿ ಔಷಧಿಗಳ ಸಮರ್ಪಕ ದಾಸ್ತಾನು ಹಾಗೂ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವಂತೆ ನಿರ್ದೇಶಿಸಿದರು. ಬಡವರಿಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರತಿ ಜಿಲ್ಲೆಗೆ 50,000 ನಿವೇಶನಗಳನ್ನು ಒದಗಿಸುವ ಗುರಿ ಹೊಂದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ತಿಳಿಸಿದ್ದಾರೆ. ಗುಳೇದಗುಡ್ಡದ ಕರನಂದಿ ಕಲ್ಯಾಣ ಮಂಟಪದಲ್ಲಿ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯ ಬಡವರಿಗೆ ಆದ್ಯತೆ ಮೇಲೆ ಸೂರು ಒದಗಿಸಲು ಸೂಕ್ತ ಸರ್ಕಾರಿ ಜಾಗೆ ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಬಳಿಕ ಕರಡು ಪಟ್ಟಿ ಪ್ರಕಟಗೊಂಡಿದ್ದು, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರು ತಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ನಾಡಿದ್ದು 23ನೇ ತಾರೀಖಿನವರೆಗೆ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ಕಳೆದ 18 ಹಾಗೂ 19ರಂದು ಜಿಲ್ಲೆಯಾದ್ಯಂತ ಯುವ ಮತದಾರರ ನೋಂದಣಿ ವಿಶೇಷ ಅಭಿಯಾನ ಹಾಗೂ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆಗಳು ಯಶಸ್ವಿಯಾಗಿ ಜರುಗಿದವು. ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿ, ಒಟ್ಟು 30,622 ಮತದಾರರ ಪೈಕಿ 30,184 ನೋಟಿಸ್ಗಳನ್ನು ಜಾರಿಗೊಳಿಸಲಾಗಿದೆ. 10,983 ಪ್ರಕರಣಗಳ ವಿಚಾರಣೆ ಪೂರ್ಣಗೊಂಡಿದೆ. 19,047 ಅರ್ಜಿಗಳು ವಿಚಾರಣಾ ಹಂತದಲ್ಲಿವೆ ಎಂದರು. ನೂತನ ಪ್ರಜಾಸೇವಾ ಇಲಾಖೆ ಉದ್ಘಾಟನೆ ಹಾಗೂ ರಾಜ್ಯಮಟ್ಟದ ಪ್ರಜಾಸೇವಾ ಅಭಿಯಾನಕ್ಕೆ ಕಳೆದ 5ನೇ ತಾರೀಖು ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರ ಸೇವೆಗಾಗಿ ಸರ್ಕಾರದ ಆಡಳಿತವೇ ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಬೇಕು ಎನ್ನುವ ಉದ್ದೇಶದಿಂದ ನೂತನ ಇಲಾಖೆ ಹಾಗೂ ಅಭಿಯಾನ ಆರಂಭಿಸಲಾಗಿದೆ ಎಂದರು. ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ತಿಂಗಳ ಮೊದಲನೇ ಮತ್ತು ಮೂರನೇ ಶನಿವಾರಗಳಂದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜನರ ಮಧ್ಯದಲ್ಲಿದ್ದು ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೈಗೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಪರಶುರಾಮ್ ಪೇಡ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 61ನೇ ವಾರ್ಷಿಕ ಮಹಾಸಭೆ ಇದೇ 23ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿ ಕೊಡಬ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ನಾಪಂಡ ಎಂ ರವಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. 2,000 ರೂಪಾಯಿ ಪೂರ್ಣ ಪಾಲು ಹಣ ಪಾವತಿಸಿದ ಸಂಘದ ಅರ್ಹ ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕೇಳುಗರಿ, ಇನ್ನು 6:51 ಕೃಷಿ ರಂಗದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಣೆ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಮಾರುಕಟ್ಟೆ ಧಾರಣೆಯನ್ನ ಕೇಳಬಹುದು. ನಾಳೆ ಬೆಳಿಗ್ಗೆ 9:10 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ

0: ಸೇವೆಯ ಪೂರ್ಣಗೊಳಿಸುವಿಕೆ ಕುರಿತ ಕಾರ್ಯಕ್ರಮ ಸರಣಿಯನ್ನ ಕೇಳಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಶಾಂತಲಾ ಎಂರಾವ್, ಚಂದ್ರಿಕಾ ಮತ್ತು ವೀಣಾ ಚೆಲವರಾಜ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಭೌತ ಚಿಕಿತ್ಸೆಯ ಮಹತ್ವ ಕುರಿತು ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
2: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
1: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
3: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ?
1: ಫ್ರೀ ವೈಫೈ ಇದೆಯಲ್ಲ
2: ಪೆದ್ದು, ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
1: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ.
3: ಆರ್ಬಿಐ ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
5: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
4: Connect with your nearest Anganwadi today, because Hamari Anganwadi hai Hamari Zimmedari.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕಸ್ತೂರಿರಂಗನ್ ವರದಿ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕ, ಮುಖ್ಯಮಂತ್ರಿ ಅಭಿಮತ. ಕಾಡಂಚಿನ ರೈತರ ಹಿತ ಕಾಪಾಡುವಂತೆ ಪ್ರತಿಪಕ್ಷ ಬಿಜೆಪಿ ಸಲಹೆ. ಮೇಲ್ಮನೆಯಲ್ಲಿಯೂ ಕಸ್ತೂರಿರಂಗನ್ ವರದಿ ಜಾರಿಗೆ ಪಕ್ಷಾತೀತ ವಿರೋಧ. ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡುವಂತೆ ಸಲಹೆ. ವಿಶೇಷ ಅಧಿವೇಶನವನ್ನು ಕನಿಷ್ಠ ಒಂದು ವಾರದವರೆಗೆ ವಿಸ್ತರಿಸುವಂತೆ ಬಿಜೆಪಿ ಆಗ್ರಹ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಸರ್ಕಾರಕ್ಕೆ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಪತ್ರ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರಿ ಮಳೆ. ವಾರ್ತೆಗಳ ವಿವರ. ರಾಜಕಾರಣ ಬದಿಗಿಟ್ಟು ರಾಜ್ಯದ ಹಿತ ಕಾಪಾಡುವ ಕೆಲಸ ಮಾಡುವಂತೆ ಪ್ರತಿಪಕ್ಷಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಇಂದು ಮಾತನಾಡಿದ ಅವರು, ಕಸ್ತೂರಿರಂಗನ್ ವರದಿ ರಾಜ್ಯದ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅರಣ್ಯ ಸಚಿವ ರಾಮಲಿಂಗ

0: ರೆಡ್ಡಿ ಮಾತನಾಡಿ, ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಪಶ್ಚಿಮಘಟ್ಟ ಸಂರಕ್ಷಣೆಯ ವಿಚಾರದಲ್ಲಿ ಎದುರಾಗಿರುವ ಪ್ರಸ್ತುತ ಬಿಕ್ಕಟ್ಟಿಗೆ ಅಂದಿನ ಯುಪಿಎ ಸರ್ಕಾರದ ರಚಿಸಿದಂತಹ ಮಾಧವ ಗಾಡ್ಗಿಲ್ ವರದಿಯೇ ಮೂಲ ಕಾರಣ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಪಶ್ಚಿಮಘಟ್ಟದ 56,000 ಚದರ ಕಿಲೋಮೀಟರ್ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದ್ದು, ರಾಜ್ಯದ ಅತಿ ಹೆಚ್ಚು 20,668,000 ಚದರ ಕಿಲೋಮೀಟರ್ ಪ್ರದೇಶ ಸೇರಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಸಮನ್ವಯತೆ ತರುವ ಮೂಲಕ ಕಾಡಂಚಿನ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಬೇಕು, ಕೇಂದ್ರ ಸರ್ಕಾರಕ್ಕೆ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಹೋಗಿ ಸಮಸ್ಯೆಯ ಮನವರಿಕೆ ಮಾಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಹಿರಿಯ ಸದಸ್ಯ ಆರ್ವಿ ದೇಶಪಾಂಡೆ ಮಾತನಾಡಿ, ಅರಣ್ಯ ರಕ್ಷಣೆಯ ಹೆಸರಿನಲ್ಲಿ ಜನಸಾಮಾನ್ಯರನ್ನು ಬೀದಿಪಾಲು ಮಾಡುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಮಾತನಾಡಿ, ಕಸ್ತೂರಿರಂಗನ್ ವರದಿ ಪಶ್ಚಿಮ ಘಟ್ಟಗಳ ಭಾಗಗಳ ಜನರ ಬದುಕುವ ಹಕ್ಕನ್ನು ಕಸಿದುಕೊಂಡಿದೆ ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಪಕ್ಷಾತೀತವಾಗಿ ಚರ್ಚೆ ನಡೆಯಿತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಟಿಪ್ಪಣಿ ಮಂಡಿಸಿದರು. ಪರಿಸರವನ್ನು ಉಳಿಸುವ ಮೂಲಕ ಅಲ್ಲಿನ ಜನರ ಹಿತರಕ್ಷಣೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿ ಸದಸ್ಯ ಸಿಟಿ ರವಿ, ವರದಿಯ ಜಾರಿಯಿಂದ ಪಶ್ಚಿಮ ಘಟ್ಟಗಳ ಕಾಡಂಚಿನ ಜನರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿ, ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡಿ ಸಾಧಕ ಬಾಧಕಗಳನ್ನು ಪರಾಮರ್ಶೆ ನಡೆಸಬೇಕು, ಪಶ್ಚಿಮ ಘಟ್ಟಗಳ ಯಾವ ಜೀವಕ್ಕೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಭೋಜನ ವಿರಾಮಕ್ಕೂ ಮುಂದೂಡದೆ ಮುಂದುವರಿದ ಕಲಾಪದಲ್ಲಿ ಜೆಡಿಎಸ್ನ ಭೋಜೇಗೌಡ ವಿಷಯ ಪ್ರಸ್ತಾಪಿಸಿ ವೈಮಾನಿಕ ಸಮೀಕ್ಷೆ ಮಾಡಿರುವ ಕಸ್ತೂರಿ ರಂಗನ್ ಅವರು ಸ್ಥಳೀಯರ ಇತಿಹಾಸ ಜೀವನ ಕ್ರಮ ಮರೆತಂತಿದೆ ಎಂದು ಅಭಿಪ್ರಾಯಪಟ್ಟರು. ಬಿಜೆಪಿಯ ಹರೀಶ್ ಕುಮಾರ್, ಕಾಂಗ್ರೆಸ್ನ ಐವಾನ್ ಡಿಸೋಜಾ ಸೇರಿದಂತೆ ಹೆಚ್ಚಿನ ಸದಸ್ಯರು ಪಕ್ಷಾತೀತವಾಗಿ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡದಂತೆ ಸರ್ಕಾರವನ್ನು ಒತ್ತಾಯಿಸಿದರು. 3 ದಿನಗಳ ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಸ್ತೂರಿರಂಗನ್ ವರದಿ, ಬರಗಾಲದ ಪರಿಸ್ಥಿತಿ, ರೈತರ ಸಮಸ್ಯೆ ಕುರಿತಂತೆ ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಈ ಅಧಿವೇಶನವನ್ನು ವಿಶೇಷ ಅಧಿವೇಶನ ಎಂದು ಕರೆಯುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನೈಸ್ ಯೋಜನೆ, ಬಿಡದಿ ಟೌನ್ಶಿಪ್, ಕೆಪಿಎಸ್ಸಿ ಹಗರಣದಂತಹ ವಿಷಯಗಳ ಚರ್ಚೆಯನ್ನು ತಪ್ಪಿಸಲು ಉದ್ದೇಶಪೂರ್ವಕವಾಗಿ ಕಸ್ತೂರಿರಂಗನ್ ವರದಿ ಮತ್ತು ಬರಗಾಲದ ಸಮಸ್ಯೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿನ ತೀವ್ರ ಬರ ಪರಿಸ್ಥಿತಿಯ ಬಗ್ಗೆ ಹಾಗೂ ಬರಪೀಡಿತ ಪ್ರದೇಶಗಳನ್ನು ಸರಿಯಾಗಿ ಗುರುತಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ಕೆ ಪಾಟೀಲ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೆಡಿಎಸ್, ಕಾಂಗ್ರೆಸ್ ಸರ್ಕಾರದ ನಿಷ್ಕ್ರಿಯತೆಯನ್ನು ಇದು ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದೆ. ಸರ್ಕಾರವನ್ನು ಮುಖ್ಯಮಂತ್ರಿ ನಡೆಸುತ್ತಿದ್ದಾರೆಯೇ ಅಥವಾ ಹವಾ ನಿಯಂತ್ರಿತ ಕಚೇರಿಗಳಲ್ಲಿ ಕುಳಿತಿರುವ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವಂತಹ ಅಧಿಕಾರಿಗಳೊಂದಿಗೆ ಸಹಕರಿಸಲು ಫೈಜರ್ ಕಂಪನಿಯ ಸಾಗಣೆ ಮತ್ತು ವಿಸ್ತರಣೆ ಏಜೆನ್ಸಿ ವಿಫಲವಾಗಿದೆ ಹಾಗೂ ಅಧಿಕಾರಿಗಳು ಕೋರಿದ ಪ್ರಮುಖ ಮಾಹಿತಿಯನ್ನು ಒದಗಿಸಿಲ್ಲ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಔಷಧ ಜಾಲದ ಕುರಿತಂತೆ ಎಸ್ಐಡಿ ತನಿಖೆ ನಡೆಸುತ್ತಿದೆ. ಈ ಜಾಲದ ಪ್ರಮುಖ ರುವಾರಿ ಯಾರೆಂದು ಗುರುತಿಸಲು ವಿತರಕರಿಂದ ಹಿಡಿದು ಔಷಧಿಗಳನ್ನು ಖರೀದಿ ಪಡೆದವರಿಗೆ ಎಲ್ಲರನ್ನೂ ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈಗಾಗಲೇ 24 ಕೇಂದ್ರಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗಿದೆ. 17 ಸಂಸ್ಥೆಗಳ ಪರವಾನಗಿಗಳನ್ನು ರದ್ದುಗೊಳಿಸಲಾಗಿದೆ ಮತ್ತು 7 ಪರವಾನಗಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ಆರೋಗ್ಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ಚಿತ್ರರಂಗ

ಲಿ ಅತ್ಯುತ್ತಮ ಸಾಧನೆ ಕೈದವರಿಗೆ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ನಾಳೆ ನಡೆಯಲಿದೆ. ಗುಜರಾತ್ನ ಕೆವಾಡಿಯಾದ ಏಕತಾ ನಗರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಬಾರಿ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 5 ದಶಕಗಳಿಗೂ ಹೆಚ್ಚು ಕಾಲ ಚಲನಚಿತ್ರ ಜೀವನ ಹೊಂದಿರುವಂತಹ ಅನಂತ್ನಾಗ್ ತಮ್ಮ ವೈವಿಧ್ಯಮಯ ಅಭಿನಯದ ಮೂಲಕ ಕನ್ನಡ ಮತ್ತು ಭಾರತೀಯ ಚಿತ್ರರಂಗಕ್ಕೆ ಚಿರಸ್ಮರಣೀಯ ಕೊಡುಗೆಯನ್ನು ನೀಡಿದ್ದಾರೆ. 2012ರ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಹಳೆಯ ತನಿಖಾ ಅಧಿಕಾರಿಗಳನ್ನು ಹೊರಗಿಟ್ಟು 3 ತಿಂಗಳ ಒಳಗೆ ಹೊಸ ತಂಡದಿಂದ ವರದಿ ಸಲ್ಲಿಸಲು ನಿರ್ದೇಶನ ನೀಡಿದೆ. ಪ್ರಕರಣ ನಡೆದಂತಹ 14 ವರ್ಷಗಳ ಬಳಿಕ ನ್ಯಾಯಾಲಯ ಈ ಆದೇಶ ನೀಡಿದೆ. ಸೌಜನ್ಯ ತಾಯಿ ಕುಸುಮಾವತಿ 2024ರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಮರು ತನಿಖೆ ಕೋರಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತ್ತು. ಇದನ್ನು ಪ್ರಶ್ನಿಸಿ 2026ರಲ್ಲಿ ಸುಪ್ರೀಂಕೋರ್ಟ್ಗೆ ವಿಶೇಷ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತ ಒಂದು ನೋಟ ಇದೀಗ ಮೂಡಿಬರಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದಂತಹ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನು ಉಂಟುಮಾಡಿದೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್, ಸಾರಿಗೆ ಸಂಪರ್ಕ ವ್ಯವಸ್ಥೆ ಸುಧಾರಣೆ ಹಾಗೂ ರಾಷ್ಟೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15ರಲ್ಲಿ ಇದ್ದಂತಹ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಇನ್ನು ಹವಾಮಾನ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ 24ರಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್, ಕೊಡಗು, ಹಾಸನ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಹಾಗೂ ಧಾರವಾಡ, ಕೊಪ್ಪಳ, ಗದಗ, ರಾಯಚೂರು, ತುಮಕೂರು, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ನಗರ ಮತ್ತು ಸುತ್ತಮುತ್ತ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಇನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿರಂಗನ್ ವರದಿ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕ, ಮುಖ್ಯಮಂತ್ರಿ ಅಭಿಮತ. ಕಾಡಂಚಿನ ರೈತರ ಹಿತ ಕಾಪಾಡುವಂತೆ ಪ್ರತಿಪಕ್ಷ ಬಿಜೆಪಿ ಸಲಹೆ. ಮೇಲ್ಮನೆಯಲ್ಲೂ ಕಸ್ತೂರಿರಂಗನ್ ವರದಿ ಜಾರಿಗೆ ಪಕ್ಷಾತೀತ ವಿರೋಧ. ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡುವಂತೆ ಸಲಹೆ. ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸುವಂತೆ ಬಿಜೆಪಿ ಆಗ್ರಹ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಸರ್ಕಾರಕ್ಕೆ ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಪತ್ರ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ,
4: ಆಗ್ಲೇ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:51 22 ಸೆಕೆಂಡ್ಗಳು.

ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಹೊಂಡ ಮತ್ತು ಕೊಳಗಳಲ್ಲಿ ಮೀನು ಸಾಕಣೆ ಈ ಕುರಿತು ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳಬಹುದು. ಈಗ ಮಿಲನಾ ಭರತ್ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ ಎನ್ನುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂಥ ಮಿಲನಾ ಭರತ್ ಅವರು. ನಮಸ್ಕಾರ ಮಿಲನಾ ಭರತ್ ಅವರು.
1: ನಮಸ್ತೆ ಸರ್.
0: ಕೃಷಿ ಕ್ಷೇತ್ರ ಅಂದರೆ ಫಾರ್ಮ್ ಅಂತ ನಾವೇನು ಕರಿತೀವಲ್ಲ,
1: ಹೌದು,
0: ಇದರಲ್ಲಿ ಈ ಮೀನುಗಾರಿಕೆಯನ್ನು ಅಥವಾ ಮೀನು ಕೃಷಿಯನ್ನು ಹೇಗೆ ಅಳವಡಿಸ್ಕೋಬಹುದು ಅಂತೀರಿ?
1: ನಾವೇನು ನಮ್ಮ ಕೃಷಿ ಜಾಗಗಳಲ್ಲಿರುವ ಕೃಷಿ ಹೊಂಡ ಅಥವಾ ಕೊಳಗಳಲ್ಲಿ ಮೀನು ಕೃಷಿಯನ್ನು ನಡೆಸ್ತೇವೆ ಅದರನ್ನು ಫಾರ್ಮ್ ಆಧಾರಿತ ಮೀನು ಕೃಷಿ ಅಂತ ನಾವು ಕರಿತೇವೆ. ನಮ್ಮ ಭಾರತ ದೇಶದ ಮಟ್ಟದಲ್ಲಿ ನಾವು ನೋಡ್ಕೊಳ್ಳೋದಾದರೆ ಜಾಗತಿಕವಾಗಿ ನಮ್ಮ ದೇಶ ಈ ಫಾರ್ಮ್ ಆಧಾರಿತ ಮೀನು ಕೃಷಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯ ಈ ಥರ ಫಾರ್ಮ್ ಮೀನು ಕೃಷಿಯಲ್ಲಿ 9ನೇ ಸ್ಥಾನದಲ್ಲಿದ್ದೇವೆ ನಾವು. ಮೀನು ಕೃಷಿ ಯಾಕೆ ಹೇಗೆ ಬೆಳೀತಾ ಇದೆ ಅಂತ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಒಬ್ಬ ಮನುಷ್ಯ ವಾರ್ಷಿಕವಾಗಿ 21 ಕೆಜಿಯಷ್ಟು ಮೀನನ್ನು ಸೇವನೆ ಮಾಡ್ತಾನೆ. ನಮ್ಮ ದೇಶಕ್ಕೆ ಅದನ್ನ ಪರಿಗಣನೆಗೆ ತಗೊಂಡಾಗ ನಾವು ತಿನ್ನೋದು 8.8 ಕೆಜಿ ಮಾತ್ರ, ಕರ್ನಾಟಕದಲ್ಲಿ ಅದು 8 ಕೆಜಿ ಮಾತ್ರ. ಆರೋಗ್ಯದ ದೃಷ್ಟಿಯಿಂದ ಲೆಕ್ಕ ಹಾಕೋದಾದ್ರೆ ಒಬ್ಬ ಮನುಷ್ಯನ ದೇಹಕ್ಕೆ ಒಂದು ದಿನಕ್ಕೆ 60 ಗ್ರಾಂನಷ್ಟು ಮೀನನ್ನು ಸೇವಿಸಬಹುದು, ಸೇವಿಸಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಇದನ್ನ ಲೆಕ್ಕ ಹಾಕಿದ್ರೆ ನಮಗೆ ಕಾಣ್ಬರೋದೇನಂತ ಹೇಳಿದ್ರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ, ಜಾಗತಿಕ ಮಟ್ಟದಲ್ಲಿ ಎಷ್ಟು ಕನ್ಸಂಪ್ಷನ್ ಆಗ್ತಿದೆಯೋ ಅಷ್ಟು ನಾವು ಸೇವನೆ ಮಾಡ್ತಾ ಇಲ್ಲ. ಈ ಉದ್ದೇಶದಿಂದ ಕೂಡ ನಮ್ಮಲ್ಲಿ ಎಲ್ಲೆಲ್ಲಿ ಒಂದು ಫಾರಂ ಆಧಾರಿತ ಕೊಳಗಳಿದಾವೋ, ಕೃಷಿ ಹೊಂಡಗಳಿದಾವೋ, ಕೆರೆಗಳಿದ್ದಾವೋ ಅಲ್ಲೆಲ್ಲ ಮೀನು ಸಾಕಾಣಿಕೆಯನ್ನ ಮಾಡಬಹುದು. ಇದನ್ನ ಒಂದು ಮುಖ್ಯ ಕಸುಬಾಗಿ, ಉಪ ಕಸುಬಾಗಿ, ಇಲ್ಲ ಕಸುಬಾಗಿ ಬೇಡ, ಆದಾಯ ಬೇಡ ನನಗೆ ಅಂತ ಹೇಳಿದ್ರೆ ನಮ್ಮ ಕುಟುಂಬದವರ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ಮೀನು ಸಾಕಾಣಿಕೆಯನ್ನ ಕೈಗೊಳ್ಳಬಹುದು ಅಂತ ಹೇಳಿ.
0: ಅದೇ ಸಮಗ್ರ ಕೃಷಿಯ ಒಂದು ಮುಖ್ಯವಾದ ಘಟಕ ಇದು.
1: ಹೌದು ಹೌದು,
0: ಈಗೀಗ ಸಮಗ್ರ ಕೃಷಿ ಅನ್ನುವಂತ ಪರಿಕಲ್ಪನೆ ಹೆಚ್ಚು
1: ಇದೆ,
0: ರೈತರಲ್ಲಿ ಜನಪ್ರಿಯವಾಗ್ತಾ ಇದೆ.
1: ಮತ್ತು ಈಗಿನ ಸ್ಥಿತಿಯಲ್ಲಿ ಮಳೆ ಕೊಯ್ಲಿನ ಹೊಂಡಗಳಿರಬಹುದು, ಮಳೆ ನೀರಿನ ಸಂಗ್ರಹದ ತೊಟ್ಟಿಗಳಿರಬಹುದು, ಮತ್ತು ಏನು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಅಗತ್ಯವಾದ ನೀರಿನ ವ್ಯವಸ್ಥೆ ಮಾಡ್ಕೊಳ್ತಾರೆ, ಅದಕ್ಕಾಗಿ ಕೃಷಿ ಹೊಂಡ ಅಥವಾ ಕೊಳಗಳು ಇದ್ದೇ ಇರ್ತವೆ. ಸಾಧಾರಣವಾಗಿ ಎಲ್ಲ ಕೃಷಿ ಜಮೀನಲ್ಲಿ ಇದು ಕಂಡುಬರ್ತವೆ. ಸೊ ಇವುಗಳನ್ನ ನಾವು ಬಳಕೆಗೆ ತಗೊಂಡಾಗ ಒಂದು ಕಡೆ ಪಶು ಸಂಗೋಪನೆ ಆಗ್ತಾ ಇರತ್ತೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ದನ ಸಾಕಾಣಿಕೆ ಆಗ್ತಾ ಇರತ್ತೆ, ಇನ್ನೊಂದ್ ಕಡೆ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇರ್ತೇವೆ, ಮತ್ತೊಂದ್ ಕಡೆ ಕೃಷಿ ಬೆಳೆಗಳನ್ನ ಬೆಳೀತಾ ಇರ್ತೇವೆ, ಜೊತೆಗೆ ಮೀನು ಕೃಷಿಯನ್ನ ನೋಡ್ಕೊಳ್ಳೋದು. ಮತ್ತು ಇನ್ನೊಂದು ಇದರ ಪ್ರಯೋಜನ ಅಂತ ಹೇಳಿದ್ರೆ ನಾವೇನು ಈ ಮೀನು ಕೃಷಿಯನ್ನ ನಡೆಸ್ತಾ ಇರ್ತೇವೆ, ಇನ್ನು ಮುಂದೆ ನಾನು ಹೇಳೋದಿದೆಯಲ್ಲ, ಆಹಾರ ಹೇಗೆ ಹಾಕ್ತೇವೆ, ಗೊಬ್ಬರ ಹೇಗೆ ಹಾಕ್ತೇವೆ, ಇಷ್ಟೆಲ್ಲ ಹಾಕಿದ ನೀರನ್ನ ನೀವು ಮತ್ತೆ ಕೃಷಿ ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ ಬಳಸಿದಾಗ ಅವುಗಳಲ್ಲಿ ಸಾಮಾನ್ಯವಾಗಿ ಕೊಡೋ ಕ್ರಾಪ್ಗಿಂತ 20-30% ಕ್ರಾಪ್ ಹೆಚ್ಚು ಸಿಗತ್ತೆ ಅಂತ. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಮೀನು ಕೃಷಿಗೆ ಬಳಸಿದ ನೀರನ್ನ ಅಲ್ಲಿಗೆ ನಾವು ಯೂಸ್ ಮಾಡಿದಾಗ ಅದು ಸಮಗ್ರ ಕೃಷಿಯ ಒಂದು
0: ಅನುಕೂಲ
1: ಅಂತ ಹೇಳ್ಬಹುದು.
0: ಫಲವತ್ತಾದಂತ ನೀರು,
1: ಹೌದೌದು, ರಿಸಲ್ಟ್ ಏನಿದೆ ಅದು ಕಂಡು ಬಂದಿದೆ. ಹೌದು, ಗೊತ್ತಾಗಿದೆ.
0: ಮೊದಲು ನಾವು ಆಹಾರ ಭದ್ರತೆ ಅಂತ ಹೇಳ್ತಾ ಇದ್ವಿ,
1: ಹೌದು,
0: ಆಹಾರ ಭದ್ರತೆಯನ್ನ ಈಗ ಸಾಧಿಸಿದೀವಿ, ಈಗ ನಾವು ಈ ಪೌಷ್ಟಿಕಾಂಶ ಭದ್ರತೆ ಕಡೆಗೆ ಗಮನ ಕೊಡ್ತಾ ಇದ್ದೀವಿ.
1: ಈಗ ನಾವು ಮೀನು ಕೃಷಿ ಅಂತ ಹೇಳಿದಾಗ ಒಂದೇನೆ ಯೋಚನೆ ಮಾಡ್ತೀವಿ ಅಂದ್ರೆ ಕೊಳ ಇದೆ, ಕೊಳದಲ್ಲಿ ಮೀನ್ ಸಾಕ್ಬೇಕು, ಲಾಭದಾಯಕವಾಗಿ ನಡ್ಸ್ಕೊಂಡು ಹೋಗ್ಬೇಕು, ಎಲ್ಲಿ ಮಾರ್ಕೆಟ್ ಮಾಡ್ಬೇಕು, ಎಲ್ಲಿ ಸೇಲ್ ಮಾಡ್ಬೇಕು, ಅಷ್ಟು ಯೋಚನೆ ಮಾಡ್ತೀವಿ. ನಾನು ಹೇಳೋದು, ನಾವು ಪ್ರತಿಯೊಬ್ರು ಮೀನನ್ನ ತಿನ್ನುವರು ಅಥವಾ ಮಾಂಸಾಹಾರ ಸೇವನೆ ಮಾಡುವವರು ವಾರದಲ್ಲಿ 2 ದಿನ 3 ದಿನ ಆದ್ರೂ ಮಾಂಸಾಹಾರ ಸೇವನೆ ಮಾಡ್ತಾರೆ. ನಾವು ಮಾರ್ಕೆಟ್ ನಲ್ಲಿ ಎಷ್ಟು ಅದಕ್ಕಾಗಿ ವೆಚ್ಚ ಮಾಡ್ತೇವೆ ಅಂತ ನಮಗೆ ಗೊತ್ತಿರುತ್ತೆ. ಬಟ್ ಅದನ್ನ ನಾವೇ ಬೆಳ್ಕೊಂಡ್ರೆ ನಮ್ಮ ಮನೆಗೆ ನಮ್ಮ ಕೊಳದಲ್ಲೇ ಬೆಳೆದಂತಹ ಮೀನಿನ ಸರಬರಾಜು ಆಯ್ತು, ಅದಕ್ಕಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಇರುವ ಮೊತ್ತ ಕೂಡ ನಮಗೆ ಸೇವಿಂಗ್ಸ್ ಆಯ್ತು. ಮತ್ತೆ ಈ ಮೀನು ಅನ್ನೋದು ಒಂದು ಸಮಗ್ರ ಪೋಷಕಾಂಶಗಳನ್ನು ಹೊಂದಿರುವಂತಹ ಒಂದು ಆಹಾರ.

0: ಆಹಾರ.
1: ಹೌದು.
0: ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇರ್ಬೋದು, ಪ್ರೋಟೀನಿಂದ ಹಿಡಿದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಒಂದು ಒಳ್ಳೆಯ ಕೊಬ್ಬುಗಳು ಅಂತ ಏನು ಹೇಳ್ತಾರೆ ಅಂಥವುಗಳನ್ನ ಒಳಗೊಂಡಿರೋದು, ಕ್ಯಾಲ್ಶಿಯಂ, ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಒಂದು ಉತ್ತಮ ಆಹಾರ. ಆದ್ದರಿಂದ ನೀವು ಹೇಳಿದ ಹಾಗೆ ಪೋಷಕಾಂಶ ಭದ್ರತೆ ಇರ್ಬೋದು, ಪೌಷ್ಟಿಕತೆ ಸರಬರಾಜು ನಮ್ಮ ಕುಟುಂಬಕ್ಕೆ, ನಮ್ಮ ದೇಹಕ್ಕೆ ಬೇಕಾಗಿದ್ದನ್ನು ನಾವೇ ನಮ್ಮ ಕೊಳಗಳಿಂದ ಸರಬರಾಜು ಮಾಡಿಕೊಳ್ಳಬಹುದು ಅಂತ ಹೇಳಿ.
1: ಮಳೆಗಾಲದಲ್ಲಿ ಈ ಕೃಷಿ ಹೊಂಡಗಳು ತುಂಬುವಂತಹದ್ದು,
0: ಹೌದು,
1: ಕೊಳಗಳಲ್ಲೂ ಕೂಡ ನೀರು ಸಂಗ್ರಹ ಆಗುವಂತಹದ್ದು, ಈ ಅಂಶವನ್ನು ಪರಿಗಣಿಸಿದಾಗ ಸಾಧಾರಣವಾಗಿ ನಾವು ಮೀನು ಕೃಷಿ ಮಾಡಬೇಕು ಅಂದ್ರೆ ಎಷ್ಟು ತಿಂಗಳು ನೀರು ಇರಬೇಕಾಗುತ್ತೆ?
0: ನಾವು ಸಾಧಾರಣವಾಗಿ ಹೇಳೋದು 8-10 ತಿಂಗಳ ಕಾಲ ನೀರು ನಿಲ್ಲುವ ಕೊಳವನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳೋದು. ಅಂದರೆ ಟೇಬಲ್ ಸೈಜ್ ಅಂತ ಏನು ಹೇಳ್ತೇವೆ, ಮೀನನ್ನು ಹಿಡಿದು ಮಾರಾಟ ಮಾಡಬೇಕಾದ ಸೈಜ್, ಆ ಒಂದು ಗಾತ್ರಕ್ಕೆ ಬರಬೇಕು ಅಂತಾದರೆ ಒಂದು 10 ತಿಂಗಳ ಅವಧಿಯನ್ನಾದರೂ ನಾವು ಕೊಡಬೇಕು ಅಂತ.
1: ತೂಕದಲ್ಲಿ ಹೇಳೋದಾದ್ರೆ ಎಷ್ಟು?
0: 1 ಕೆಜಿಯ ಮೇಲ್ಪಟ್ಟು ನಮಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗೋದು. ಯಾವುದೇ ಮೀನನ್ನು ನೀವು ಖರೀದಿ ಮಾಡುವುದಾದರೆ, ಈಗ ನಾವು ಕೊಳಗಳಲ್ಲಿ ಬೆಳೆಸುವ ಮೀನನ್ನು ಖರೀದಿ ಮಾಡುವುದಾದರೆ, ಕಾಟ್ಲಾ ರೋಹು ಅಂತ ಏನು ಕರಿತೀವಿ, 1 ಕೆಜಿಗಿಂತ ಮೇಲ್ಪಟ್ಟದಿದ್ದರೆ ಅದಕ್ಕೆ ಒಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಅಂತ ಹೇಳಿ. ಸೊ 10 ತಿಂಗಳ ಅವಧಿಯಾದರೂ ಪೂರ್ಣಕಾಲಿಕ ನೀರು ನಿಲ್ಲುವ ಕೆರೆ ತುಂಬಾ ಒಳ್ಳೆಯದೇ, ಅಥವಾ ಇಲ್ಲ ಸಾಧ್ಯ ಇಲ್ಲ, ನಮ್ಮಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಳೆ ಆಗುವುದಿಲ್ಲ, ನೀರು ನಿಲ್ಲುವುದಿಲ್ಲ, ಆ ಥರದ ತೊಂದರೆಗಳಿದ್ದಾಗ 8-10 ತಿಂಗಳ ಅವಧಿಗೆ ನೀರು ನಿಲ್ಲುವ ಕೊಳಗಳಾದರೂ ಸಾಕಾಗುತ್ತೆ.
1: ಯಾಕೆಂದ್ರೆ ಕೊಡಗು ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ
0: ಹೌದು
1: ಈ ಹೂ ಮಳೆಗೋಸ್ಕರ ನೀರನ್ನು ಬಳಸ್ಕೊಳ್ತಾರೆ,
0: ಹೌದು,
1: ಅಲ್ಲಿವರೆಗಾದ್ರೂ ಮೀನುಗಳನ್ನು ನಾವು ಬೆಳೆಸಬಹುದು.
0: ಬಟ್ ಇಲ್ಲಿ ಇಲ್ಲಿಯ ಈ ತರ ಕಾಫಿ ತೋಟಗಳಿಗೆ ಏನು ನಾವು ನೀರನ್ನು ಹಾಯಿಸ್ತೇವಲ್ಲ, ಅಂತಹ ಕೊಳಗಳ ಆಳ ತುಂಬಾ ಜಾಸ್ತಿ ಇರುತ್ತೆ. 10-12-15 ಅಡಿಗಳವರೆಗೂ ಅವರು ನೀರನ್ನು ಸ್ಟಾಕ್ ಮಾಡ್ತಾರೆ ನಮಗೆ ಗೊತ್ತಿರುವ ಪ್ರಕಾರ. ಸೊ ನಮಗೆ ಒಂದು 4-5 ಅಡಿ ನೀರನ್ನ ಮೀನುಗಾರಿಕೆಗೆ ನಿಲ್ಲಿಸಿಕೊಂಡ್ರು ಸಾಕಾಗುತ್ತೆ. ಹೌದು, ಮತ್ತೆ ಇದು ಮಳೆಗಾಲ ಪ್ರಾರಂಭ, ಜೂನ್ ಜುಲೈ ಅಲ್ಲಿ ನಾವು ಮರಿಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಜುಲೈಯಿಂದ ಅವರು ನೆಕ್ಸ್ಟ್ ಕಾಫಿಗೆ ನೀರು ಹಾರಿಸುವ ಸಮಯದವರೆಗೂ ಅವರು ಹಾಯಿಸಿಕೊಂಡು ನೀರು ಕಡಿಮೆ ಆದಾಗ ಮೀನ್ ಹಿಡುವಳಿಗೆ ಅವರಿಗೆ ಒಳ್ಳೇದಾಗತ್ತೆ. 10-12 ಅಡಿಯ ನೀರಲ್ಲಿ ಅವರು ಮೀನ್ ಮರಿಗಳನ್ನ ಬಿಟ್ಟು ಸಾಕಾಣಿಕೆ ಮಾಡಿರ್ತಾರೆ, ಅಷ್ಟು ಆಳದ ಪ್ರದೇಶದಲ್ಲಿ ಹೋಗಿ ಹಿಡಿಯೋದು ಕಷ್ಟ. ನೀರು ಹಾಯಿಸಿದಾಗ ನೀರಿನ ಮಟ್ಟ ಕಡಿಮೆ ಆದಾಗ ಅದು ಕ್ಯಾಚಿಂಗ್ ಟೈಮ್, ಕ್ಯಾಚಿಂಗ್
1: ಕನಿಷ್ಠ ಒಂದು 5 ಅಡಿ ನೀರು ನಿಂತರೆ ಸಾಕಾಗುತ್ತೆ,
0: ನಿಲ್ಬೇಕಾಗುತ್ತೆ.
1: ಅಂದ್ರೆ ನೀರು ಬಿಸಿ ಆಗಬಾರದು,
0: ಆಗಬಾರದು
1: ಬಿಸಿಲಿಗೆ.
0: ಹೌದು ಹೌದು,
1: ಅದು ಮುಖ್ಯವಾದ ಅಂಶ,
0: ಅದು ಮುಖ್ಯ. ಹೌದು,
1: ಇನ್ನು ಮುಖ್ಯವಾಗಿ ನಾವು ಈ ಮೀನು ಮರಿಗಳನ್ನ ಬಿಡೋದಕ್ಕಿಂತ ಮುಂಚೆ ಕೊಳಕ್ಕೆ ಆಗ್ಲಿ ಅಥವಾ ಕೃಷಿ ಹೊಂಡಕ್ಕಾಗ್ಲಿ ಹೇಗೆ ಪೂರ್ವ ತಯಾರಿ ಮಾಡ್ಕೋಬೇಕಾಗುತ್ತೆ?
0: ಈಗ ಮೊದಲು ನಾವು ಗಮನ ಹರಿಸಬೇಕಾಗಿದ್ದು, ಈಗ ಆಲ್ರೆಡಿ ತೆಗೆದಿರುವ ಕೊಳಗಳಾದ್ರೆ ತೊಂದರೆ ಇಲ್ಲ, ಹೊಸದಾಗಿ ಏನಾದರೂ ನಾವು ಕೊಳ ತೆಗೆಯುವ ಒಂದು ಉದ್ದೇಶ ಇಟ್ಕೊಂಡಿದ್ರೆ ಒಂದು ಜೇಡಿ ಮಣ್ಣು ಮಿಶ್ರಿತ ಇರುವಂತಹ ಒಂದು ಮಣ್ಣಿನ ಪ್ರದೇಶ ಸೂಕ್ತ. ನೀರು ಸೀಪೇಜ್ ಆಗಬಾರ್ದು, ಹರಿದು ಹೋಗ್ಬಿಡ್ಬಾರ್ದು, ಬಸ್ದು ಹೋಗ್ಬಾರ್ದು, ಅಲ್ಲಿ ನಿಲ್ಬೇಕಾಗತ್ತೆ. ಇಲ್ಲಾಂದ್ರೆ ಮತ್ತೆ ನಾವು ಟಾರ್ಫಲಿನ್ಗಳನ್ನ ಹಾಕ್ಬೇಕಾಗತ್ತೆ. ಸೊ ಮಣ್ಣಿನ ಕೊಳಗಳನ್ನ ನಿರ್ಮಾಣ ಮಾಡುವುದಾದ್ರೆ ಇಂತಹ ಕೊಳಗಳು ಸೂಕ್ತ ಆಗತ್ತೆ. ಮತ್ತೆ ನಾವು ತುಂಬಾ ದೊಡ್ಡ ಕೊಳ ಮಾಡ್ಬೋದು, 1 ಎಕರೆ 2 ಎಕರೆದು ಕೊಳ ಮಾಡಿ ಮೀನ್ ಸಾಕ್ಬೋದು ಅಂದ್ರೆ ಸಾಕ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ನಾವು ಹೇಳೋದು 1.5 ಎಕರೆಯ ಕೆರೆಗಳಾದ್ರೆ ಅವುಗಳ ನಿರ್ವಹಣೆ ಸ್ವಲ್ಪ ಸುಲಭ ಆಗತ್ತೆ ಅಂತ ಹೇಳಿ. ಚೌಕಾಕಾರದಲ್ಲೋ ಆಯತಾಕಾರದಲ್ಲೋ ಇದ್ರೆ ಅವುಗಳ ನಿರ್ವಹಣೆ ಸ್ವಲ್ಪ ಸುಲಭ ಆಗುವ ಕಾರಣ ನೀವು 2 ಎಕರೆ 3 ಎಕರೆ ಕೆರೆಯನ್ನಾದ್ರೂ ತೆಗಿರಿ, ಕೊಳವನ್ನು ತೆಗಿರಿ, ತೊಂದರೆ ಇಲ್ಲ. ಆದ್ರೆ ಅವುಗಳು 1.5 ಎಕರೆ 1.5 ಎಕರೆದು 5-6 ಕೆರೆಗಳಿದ್ರು ತೊಂದರೆ ಇಲ್ಲ ಅಂತ ಹೇಳೋದು.
1: ಅಂದ್ರೆ ಆ ಕೃಷಿಕ ಕುಟುಂಬದವರೇ
0: ನಿರ್ವಹಣೆ ಮಾಡಿಕೊಳ್ಬಹುದು. ಹೌದು, ಬರೀ ಮೀನ್ ಮರಿ ಬಿಟ್ರೆ ಸಾಲದು, ಅವುಗಳನ್ನ ಹಿಡಿಬೇಕಲ್ವಾ, ಅವುಗಳಿಗೆ ಆಹಾರವನ್ನ ಹಾಕ್ಬೇಕಲ್ವಾ, ಅದು ಎಲ್ಲ ಸಮರ್ಪಕವಾಗಿ ನಡಿಬೇಕು ಅಂತ ಹೇಳಿದ್ರೆ ಗರಿಷ್ಠ ಅಂದ್ರೆ ಎಷ್ಟಕ್ಕೆ ನಿಲ್ಲಿಸಬಹುದು ಅಂದ್ರೆ ಒಂದು ಕೊಳವನ್ನ 1.5 ಎಕರೆಗೆ ನಿಲ್ಲಿಸಿದ್ರೆ ಉತ್ತಮ ಅಂತ. 1 ಎಕರೆ ಕೊಳದಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ವಾ ಅಂದ್ರೆ ಆಗತ್ತೆ, ಆತರ ಏನಿಲ್ಲ. ನಿರ್ವಹಣೆಯ ಲೆಕ್ಕದಲ್ಲಿ ನಾವು ಹೇಳೋದು
1: ಸಣ್ಣ ಕೊಳಗಳು ಇದ್ರೆ
0: ಒಳ್ಳೇದಾಗತ್ತೆ ಅಂತ ಹೇಳಿ ನಾವು ಹೇಳೋದಿಲ್ಲ. ಸಮಗ್ರ ಕೃಷಿ ಅಂತ ಹೇಳಿದಾಗ ನಾವೇ ನಿರ್ವಹಣೆ ಮಾಡಿಕೊಂಡು ಹೋಗಬಹುದು ಅಂತ ಹೇಳಿ. ಈಗ ನೀವು ಹೊಸದಾಗಿ ಕೊಳವನ್ನ ತೆಗೆಯೋದಾದ್ರೆ ಕೊಳವನ್ನ ತೆಗೆದ
1: ನಂತರ
0: ಈಗ ನಾವು ಮೀನು ಕೃಷಿಗೆ ಅಂತ ಹೇಳಿದ್ರೆ ಹೇಳೋದು ನಾನು ಆಗ್ಲೇ ಹೇಳ್ದಲ್ಲ, 5-6 ಅಡಿ ನೀರು ನಿಲ್ಲಿಸಿ ಮ್ಯಾಕ್ಸಿಮಮ್ ಒಂದು 8-10 ಅಡಿ ಆಳದ ಕೊಳ, ಅದರಲ್ಲೊಂದು 6-7 ಅಡಿ ನೀರು ನಿಲ್ಲಿಸಿದ್ರು ಸಾಕಾಗತ್ತೆ. ಆದ್ರೆ ಮಲೆನಾಡಿನ ಪ್ರದೇಶವನ್ನ ತಗೊಂಡಾಗ ಮತ್ತು ಈ ಕಾಫಿ ಬೆಳೆ ಬೆಳೆಯುವಂತ ಪ್ರದೇಶದಲ್ಲಿ ಕಾಫಿ ತೋಟಕ್ಕೆ ನೀರು ಹಾಯಿಸ್ಲಿಕ್ಕಾಗಿ ಅವರು ಕೊಳ ತೆಗೆಯೋದ್ರಿಂದ ನಮ್ಮಲ್ಲಿ ಬಂದಾಗ ರೈತರು ಹೇಳ್ತಾರೆ 15-20 ಅಡಿ ಆಳದ ಕೊಳಗಳನ್ನ ತೆಗಿತೇವೆ. ಅಲ್ಲಿ ಮೀನ್ ಬೆಳವಣಿಗೆ ಸಾಧ್ಯ ಇಲ್ವಾ ಅಂತ ಹೇಳಿದ್ರೆ ಬೆಳೆಸಬಹುದು, ಕಷ್ಟ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಹಿಡುವಳಿಯಲ್ಲಿ. ಅದು ಯಾವಾಗತ್ತಂದ್ರೆ ಮತ್ತೆ ನೀರು ಹಾರಿಸಿದ ನಂತರ ನೀರಿನ ಮಟ್ಟ ಕಡಿಮೆ ಆದಾಗ ಮತ್ತೆ ಕೆಲವೊಂದ್ಸರಿ ಏನಾಗತ್ತಂದ್ರೆ ಆ ಕೊಳದ ಸಂಪೂರ್ಣ ಏರಿಯಾ ಕವರ್ ಆಗುದಿಲ್ಲ. ಈಗ ಒಂದು ಸೂರ್ಯನ ಬೆಳಕು ಎಲ್ಲಿವರೆಗೆ ತಲುಪತ್ತೆ ಅಲ್ಲಿವರೆಗೆ ಬೆಳವಣಿಗೆ ಚಂದ ಆಗತ್ತೆ, ತುಂಬಾ ಕೆಳಗಡೆ ಆಳದ ಕೊಳಗಳಲ್ಲಿ ಬೆಳವಣಿಗೆ ಅಷ್ಟು ಸೂಕ್ತ ಆಗುದಿಲ್ಲ, ಚೆನ್ನಾಗಿ ಆಗುದಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಹೇಳುದು ಐದರಿಂದ ಆರಡಿ ನೀರ್ ನಿಂತ್ರೆ ಸಾಕಾಗತ್ತೆ, ಏಳು ಎಂಟು ಹತ್ತಡಿ ಒಳಗಾದ್ರೂ ನೋ ಪ್ರಾಬ್ಲಮ್. ನಾನು ಇಲ್ಲಿಯ ಒಂದು ಪರಿಸ್ಥಿತಿಯನ್ನು

0: ನೋಡಿಕೊಂಡು ನಾನು ಹೇಳೋದು.
1: ನಂತರ
0: ನಾನು ಆಗಲೇ ಹೇಳಿದೆ, ಪೂರ್ಣಕಾಲಿಕ ನೀರು ನಿಂತರೆ ತುಂಬ ಒಳ್ಳೆಯದು. 8-10 ತಿಂಗಳ ಅವಧಿಗೆ ನಿಲ್ಲುವ ಕೊಳಗಳನ್ನಾದರೂ ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಈಗಾಗಲೇ ನೀವು ಕೊಳಗಳು ಸಾಧಾರಣವಾಗಿ ಎಲ್ಲರಲ್ಲಿ ಕೃಷಿ ಹೊಂಡ ಇದೆ, ಕಾಫಿ ತೋಟಕ್ಕೆ ನೀರು ಹಾಯಿಸಲಿಕ್ಕೆ ಕೊಳಗಳಿದ್ದಾವೆ. ಈಗಲೇ ಇದೇ ಕೊಳ ಅಂತ ಹೇಳಿದ್ರೆ ಏನು ಮಾಡಬೇಕು? ಮೀನು ಕೃಷಿಗಿಂತ ಮುಂಚೆ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, 1 ಇಯರ್ ಕ್ರಾಪ್ ಅಂತ ತೆಗಿತೇವೆ ಮೀನುಗಾರಿಕೆಯನ್ನು. ವಾರ್ಷಿಕ ಒಂದು ಇಳುವರಿಯನ್ನು ನಾವು ತೆಗಿತೇವೆ ಮೀನು ಕೃಷಿಯಲ್ಲಿ. ಏಪ್ರಿಲ್ ಮೇಯಲ್ಲಿ ಒಂದು ಬ್ಯಾಚ್ ಬಿಟ್ಟದನ್ನು ಕಂಪ್ಲೀಟ್ ನಾವು ಹಿಡುವಳಿ ಮಾಡಿ ಆದ ನಂತರ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ನಮ್ಮಲ್ಲಿ ಏನಾದರೂ ಕಳೆ ಸಸ್ಯಗಳು ಬೆಳ್ಕೊಂಡಿದ್ದಾವ ಕೃಷಿ ಹೊಂಡದಲ್ಲಿ, ಕಳೆ ಮೀನುಗಳು ನಾಟಿ ಮೀನುಗಳು ಬಂದು ಸೇರ್ಕೊಂಡಿದ್ದಾವ. ಈಗ ಸಾಧಾರಣವಾಗಿ ನಮ್ಮಲ್ಲಿ ತೋಡುಗಳು ಕೊಲ್ಲಿಗಳು ಹರಿತಾ ಇರುತ್ತೆ, ನಾವು ಆ ನೀರನ್ನೇ ನಮ್ಮ ಕೊಳಕ್ಕೆ ಇನ್ಲೆಟ್ ಆಗಿ ಬಿಟ್ಕೊಂಡಿರ್ತೇವೆ, ಅದೇ ನಮ್ಮ ಮೇನ್ ಸೋರ್ಸ್ ಆಗಿರ್ತವೆ, ಇಲ್ಲ ಜಲ ನೀರಿನೇ ಇರ್ತವೆ. ಮ್ಯಾಕ್ಸಿಮಮ್ ಬಿಟ್ಕೊಂಡಿರ್ತೇವೆ ನಾವು, ಅವುಗಳ ಮೂಲಕ ನಾಟಿ ಮೀನುಗಳು ಕಳೆ ಮೀನುಗಳು ಬಂದು ಸೇರ್ಕೊಳ್ಳುವ ಸಾಧ್ಯತೆ ಇರುತ್ತೆ. ನಮಗೆ ಗೊತ್ತಿಲ್ಲದೆ ನಾವು ಯಾರೋ ಮೀನ್ ಮರಿ ಇದೆ ತಗೊಂಡು ಹೋಗಿ ಅಂತ ಕೊಟ್ಟಿದ್ದನ್ನ ತಂದು ಬಿಟ್ಟಿದ್ದು ಕೂಡ ನಮ್ಮ ಕೊಳಗಳನ್ನ ತುಂಬಿಕೊಂಡಿರುವ ಸಾಧ್ಯತೆಗಳಿರ್ತವೆ. ಇನ್ನು ಕಳೆ ಸಸ್ಯಗಳು, ಜಲ ಸಸ್ಯಗಳು, ಕಳೆ ಸಸ್ಯಗಳು ಚೆನ್ನಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಕೊಳಗಳನ್ನ ಅವು ಬೆಳ್ಕೊಂಡ್ಬಿಡುತ್ತವೆ. ಇದನ್ನೆಲ್ಲ ಒಂದು ಬಾರಿ ನಿರ್ಮೂಲನೆ ಮಾಡಿ ನಂತರ ಹೊಸ ಬ್ಯಾಚ್ ನ ಮರಿಗಳನ್ನ ಬಿಡ್ಲಿಕ್ಕೆ ಹೋಗೋದು ಸೂಕ್ತ.
1: ಈ ಕಳೆ ಮೀನುಗಳು ಅಥವಾ ಈ ಕಳೆ ಸಸ್ಯಗಳಿದ್ರೆ ಏನ್ ತೊಂದರೆ ಆಗ್ಬಹುದು
0: ಅಂದ್ರೆ, ನಾವು ಏನ್ ಪ್ಲಾನ್ ಮಾಡ್ತೀವಿ ಗೆಂಡೆ ಜಾತಿಯ ಮೀನುಗಳನ್ನ ಬೆಳೆಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ವು, ಅಥವಾ ನಾವು ಯಾವ ತಳಿಯನ್ನ ಬೆಳೆಸಲಿಕ್ಕೆ ಉದ್ದೇಶವನ್ನ ಇಟ್ಕೊಂಡಿರ್ತೀವೋ ಅವುಗಳ ಬೆಳವಣಿಗೆ ಸಮರ್ಪಕ ಆಗೋದಿಲ್ಲ ಅಲ್ಲ. ನಾವೇನು ಆಹಾರವನ್ನ ಹಾಕ್ತೇವೆ, ನಾವೇನು ಜಾಗವನ್ನ ಬಿಟ್ಟಿರ್ತೇವೆ, ಅವುಗಳನ್ನ ಈ ಕಳೆ ಮೀನುಗಳೇ ಆಕ್ರಮಣ ಮಾಡ್ಕೊಳ್ತವೆ. ನಿಮಗೆ ಗೊತ್ತಿರ್ಬೋದು ಕಳೆ ಸಸ್ಯಗಳು ಅಂತ ಹೇಳಿದ್ರೆ ಹಾಗೆ ಅವು ನಮ್ಮ ಮುಖ್ಯ ಸಸ್ಯಗಳಿಗೆ ಕೊಡುವ ಎಲ್ಲಾ ಪೋಷಕಾಂಶಗಳನ್ನ ತಗೊಂಡು ಅವುಗಳೇ ಬೆಳ್ಕೊಂಡು ಹೋಗ್ಬಿಡ್ತವೆ. ಹಾಗಾಗಿ ನಮ್ಮ ಉದ್ದೇಶ ಈಡೇರೋದಿಲ್ಲ ಅಂತ ಅಷ್ಟೇ. ಮತ್ತೆ ನಾಟಿ ಮೀನುಗಳಿಂದ ನಮ್ಗೆ ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೂ ಆಗೋದಿಲ್ಲ, ಕೆಲವೊಂದು ಮೀನುಗಳನ್ನ ನಾವು ಹಿಡಿದು ತಿನ್ಲಿಕ್ಕೂ ಆಗುತ್ತೆ, ಗಾತ್ರನೂ ಬರೋದಿಲ್ಲ. ಹಾಗಾಗಿ ನಮ್ಮ ಉದ್ದೇಶದ ತಳಿಗಳ ಬೆಳವಣಿಗೆಯನ್ನು ನೋಡುವುದಾದ್ರೆ ಇಂಥದನ್ನ ಮೊದಲು ನಿರ್ಮೂಲನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ. ಹೇಗೆ ಮಾಡುದು? ಅದಕ್ಕೆ ನಾನು ಹೇಳಿದ್ದು ಸಣ್ಣ ಕೊಳಗಳಾದ್ರೆ ನಿರ್ವಹಣೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಒಂದು ಬಾರಿ ನೀರು ಬೇಸಿಗೆಯಲ್ಲಿ ಯಾವಾಗ ಕಡಿಮೆ ಆಗುತ್ತೆ, ಆರುವ ಸಾಧ್ಯತೆ ತುಂಬಾ ಕಡಿಮೆ, ಆರಿದ್ರೆ ಒಳ್ಳೇದು, ಆರದೇ ಇದ್ರೆ ನೀರು ಕಡಿಮೆ ಆಗುವ ಸಮಯದಲ್ಲಿ ಸಂಪೂರ್ಣವಾಗಿ ಎಳೆ ಬಲೆ ಹಾಕಿ ಒಮ್ಮೆ ಕೊಳವನ್ನ ಕಂಪ್ಲೀಟ್ ಡ್ರಾಗ್ ಮಾಡುದು ಅಂತ ಹೇಳ್ತೇವೆ ನಾವು. ಹೇಳುದು
1: ಬೀಳ್ತವೆ
0: ಎಲ್ಲವನ್ನ, ಇದನ್ನ ಎಳೆ ಬಲೆ ಅಂತಾನೆ ಹೇಳುದು. ಕಾಲಿಗೆ ಸಿಕ್ಕಿಸಿಕೊಂಡು ಮತ್ತೆ ಕೈಯಲ್ಲಿ ಹಿಡಿದು ಎಳೆದು ಕಂಪ್ಲೀಟ್ ಒಂದು ಕೊಳವನ್ನ ಎಳೆದು ಹಾಕ್ತೇವೆ ನಾವು. ಹಾಗೆ ಮಾಡೋದ್ರ ಮೂಲಕ ನಾಟಿ ಮೀನುಗಳನ್ನ ಒಂದೆರಡು ಬಾರಿ ಎಳೆದು ಹಾಕುವ ಮೂಲಕ ನಿರ್ಮೂಲನೆ ಮಾಡ್ಕೋಬಹುದು. ಕಳೆ ಸಸ್ಯ ಕಳೆನಾಶಕಗಳನ್ನ ಹಾಕಿ ಕೂಡ ನಿರ್ಮೂಲನೆ ಮಾಡಬಹುದು. ನೀರಿನ ಮಟ್ಟ ಕಡಿಮೆ ಆದಾಗ 10-15 ದಿನ ಬಿಟ್ಟು ಮತ್ತೆ ನೀರು ನಿಲ್ಲಿಸಿದಾಗ ಅವುಗಳ ಪ್ರಭಾವ ಏನು ಉಳ್ಕೊಳ್ಳುವುದಿಲ್ಲ. ಆದರೆ ನಾವು ಮೀನುಗಾರಿಕೆಯಲ್ಲೂ ಕೂಡ ಸಾವಯವ ಮೀನುಗಾರಿಕೆ, ಸಾವಯವ ಮೀನು ಕೃಷಿ ಅಂತ ಹೇಳುವ ಸಂದರ್ಭದಲ್ಲಿ ಕಳೆನಾಶಕದ ಅವಶ್ಯಕತೆ ಇರುವುದಿಲ್ಲ. ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಎಕರೆಗೆ 1,000 ಕೆಜಿಯಷ್ಟು ಬೇವಿನ ಹಿಂಡಿ ಹಾಕೋದು. ಆಗ ಈ ಕಳೆ ಮೀನುಗಳು, ಸಣ್ಣ ಸಣ್ಣ ಕಳೆ ಸಸ್ಯಗಳೆಲ್ಲ ನಾಶ ಹೊಂದತ್ತೆ, ಮತ್ತೆ ಅವುಗಳ ಒಂದು 10-15 ದಿನದ ನಂತರ ಬೇವಿನ ಹಿಂಡಿ ಏನಿದೆ ಅದೇ ಗೊಬ್ಬರ ಆಗತ್ತೆ, ವಿಷದ ಅಂಶ ಏನನ್ನು ಉಳ್ಕೊಂಡಿರುವುದಿಲ್ಲ. ಮತ್ತೆ ಕೆಲವೊಂದ್ಸರಿ ಯಂತ್ರಗಳನ್ನ ಉಪಯೋಗಿಸಿ ಕೂಡ ನಾವು ಕಳೆ ಸಸ್ಯಗಳನ್ನ ತೆಗೆದು ಹಾಕೋದು, ಹೂಳು ತೆಗೆದು ಹಾಕೋದು, ಗೊಸರು ತೆಗೆದು ಹಾಕೋದು, ಅಂಥವುಗಳನ್ನ ಕೂಡ ನಾವು ಮ್ಯಾನ್ಯಲ್ ಆಗಿ ಮಾಡ್ಕೊಳ್ಬಹುದು. ಇದು ಮೊದಲ ಸಿದ್ಧತೆ, ಕೊಳಗಳನ್ನ ಮೀನು ಮರಿ ಬಿಡ್ಲಿಕ್ಕಿಂತ ಮುಂಚೆ ನಾವು ಸಿದ್ಧತೆ ಮಾಡ್ಕೋಬೇಕಾಗಿದ್ದು.
1: ಇನ್ನು ಎರಡನೇ ಕ್ರಮ ಅಂದ್ರೆ ಮೀನು ಮರಿಗಳನ್ನ ಬಿಡೋದು.
0: ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಏನ್ ಹೇಳ್ತೇವಂದ್ರೆ ಒಂದು ಕೊಳ, ಕೊಳದಲ್ಲಿ ನೀರಿದ್ರೆ ಸಾಕು ಮೀನು ಬದುಕ್ ಬಿಡತ್ತೆ ಅಂತ ನಾವು ತುಂಬಾ ಜನ ನಾವು ಅದೇ ಅನ್ಕೊಂಡ್ಬಿಡ್ತೀವಿ, ಮೀನಿಗೇನು ನೀರಿದ್ರೆ ಸಾಕಲ್ಲ ಅಂತ ಹೇಳಿ. ಆದ್ರೆ ನಾವೀಗ ಒಂದು ಆದಾಯದ ದೃಷ್ಟಿಯಿಂದ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಲಾಭದಾಯಕ ಉದ್ಯಮವಾಗಿ ನಾವು ಮೀನನ್ನ ಬೆಳೆಸಿ ಮಾರಾಟ ಮಾಡುವ ಉದ್ದೇಶವನ್ನ ಹಾಕೊಂಡಿದ್ದಾಗ ಅವುಗಳಿಗೆ ಉತ್ತಮ ಪೌಷ್ಟಿಕಾಂಶಗಳು ಕೂಡ ನಮ್ಮ ನೀರಿನಿಂದ ಸಿಗಬೇಕು ಅಂತ ನಾವು ಅನ್ಕೋಬೇಕಾಗತ್ತೆ, ಫಲವತ್ತ ಮಾಡ್ಬೇಕಾಗತ್ತೆ. ಹೌದು, ಈಗ ಕೆಲವರು ಹೇಳ್ತಾರೆ ರೈತರು, ನಮ್ಮ ನೀರು ತುಂಬಾ ಚೆನ್ನಾಗಿದೆ, ಎಷ್ಟು ಪ್ಯೂರ್ ಇದೆ ಅಂದ್ರೆ ನಮ್ಮ ಮುಖ ಕಾಣ್ಬೋದು, ಅಷ್ಟು ಕನ್ನಡಿ ತರ ಪ್ಯೂರ್ ಇದೆ ನೀರು ಅಂತ ಹೇಳಿ. ಅಷ್ಟು ಶುದ್ಧವಾದ ನೀರು ಕೂಡ ಮೀನುಗಾರಿಕೆಗೆ ಯೋಗ್ಯ ಅಲ್ಲ. ಅಂದ್ರೆ ಅಲ್ಲಿ ಏನೂ ಇಲ್ಲ, ಪೋಷಕಾಂಶ ಏನೂ ಇಲ್ಲ, ನೀರು ಚೆನ್ನಾಗಿದೆ, ಪ್ಯೂರ್ ಆಗಿದೆ, ಮೀನು ಕೃಷಿಗೆ ಬೇಕಾದ ಪೋಷಕಾಂಶ ಇಲ್ಲ. ಇನ್ನು ಕೆಲವ್ರಿಗೆ ಏನಿರುತ್ತೆ, ಫುಲ್ ಪ್ರೊಡಕ್ಟಿವ್ ಆಗಿದೆ, ಹಸಿರಿದೆ ನಮ್ಮ ನೀರು ಅಂತ, ಅದು ಓವರ್ ಪ್ರೊಡಕ್ಟಿವಿಟಿ ಆಗೋಯ್ತು ಅಂತ ಹೇಳಿ. ಹೌದು, ಮೀನಿಗಿಂತ ಜಾಸ್ತಿ ಅದರಲ್ಲಿ ಆಲ್ಗೆಗಳು, ಪಾಚಿ, ಬೇರೆ ಸಸ್ಯಗಳು ಅವುಗಳೇ ಬೆಳ್ಕೊಂಡಿದೆ ಅಂತ ಹೇಳಿ. ಮೀನುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನ ಹೇಗೆ ಅಂತ ಹೇಳಿದ್ರೆ, ನಾವು ಸಾಧಾರಣವಾಗಿ ಗುರುತಿಸೋದು ಈ ಕಾಫಿ ಡಿಕಾಕ್ಷನ್ ಇದೆಯಲ್ಲ, ಆ ಬಣ್ಣದ ನೀರು. ಅಂದ್ರೆ ನಮ್ಮ ಕೈಯನ್ನ ನೀರಿನಲ್ಲಿ ಹಾಕಿದಾಗ ಒಂದು ಒಣಕೈವರೆಗಿನ ಕೈ ನಮ್ಗೆ ಕಾಣ್ಬೇಕಾ ನೀರಲ್ಲಿ, ಅಷ್ಟು ಡಿಸ್ಟರ್ಬ್ ಕೂಡ ಆಗಿರ್ಬೇಕು ಕಾಫಿ ಡಿಕಾಕ್ಷನ್ ಇನ ಬಣ್ಣದಲ್ಲಿ. ಹೇಗೆ ಮಾಡೋದು ಇದನ್ನ ಅಂತ ಹೇಳಿದ್ರೆ, ಸಗಣಿ, ಕೋಳಿ ಗೊಬ್ಬರ ಅವುಗಳನ್ನ ಬಳಸುವ ಮೂಲಕ ನಾವು ಆ ಫಲವತ್ತತೆಯನ್ನ ಹೆಚ್ಚಿಸಬಹುದು. ಎಷ್ಟು ಹಾಕ್ಬೇಕಂತ ಹೇಳಿದ್ರೆ, 1 ಎಕರೆ ಕೊಳಕ್ಕೆ 3,000 ಕೆಜಿಯಷ್ಟು ಸಗಣಿ. ಇಲ್ಲ ನಮಗೆ ಹಸಿ ಸಗಣಿ ಸಿಗ್ತಾ ಇಲ್ಲ, ಕಷ್ಟ ಇದೆ, ಕೋಳಿ ಗೊಬ್ಬರ ಸಿಗುತ್ತೆ ಅಂತ ಹೇಳಿದ್ರೆ,

ಇದು ಒಂದು 1.5 ಸಾವಿರ ಕೆಜಿ, ಕೋಳಿ ಗೊಬ್ಬರ 1.5 ಸಾವಿರ ಕೆಜಿ. ಸಗಣಿ ಮತ್ತು ಕೋಳಿ ಗೊಬ್ಬರವನ್ನು ಮಿಶ್ರ ಮಾಡಿ ಕೂಡ ಹಾಕೊಳ್ಬಹುದಾಗತ್ತೆ. ಮೀನು ಮರಿ ನಾವು ಬಿಡ್ತೇವೆ ಅಂತ ಡಿಸೈಡ್ ಮಾಡುವಾಗ ಅದಕ್ಕಿಂತ ಒಂದು 8-10 ದಿನದ ಮುಂಚೆ ನಾವು ಈ ತರ ಸಗಣಿಯನ್ನ ಹಾಕಿ ಆಮೇಲೆ ಬೇಕಾದ್ರೆ ನಾವು ನೀರು ತುಂಬಿಸಬಹುದು, ಇಲ್ಲ ಆಲ್ರೆಡಿ ತುಂಬಿದ ನೀರಿಗೆ ಕೂಡ ಸಗಣಿಯನ್ನ ಹಾಕಿ ಫಲವತ್ತತೆಯನ್ನ ಮಾಡ್ಕೋಬಹುದು. ಮತ್ತು ಇನ್ನೂ ತುಂಬಾ ಗಮನ ಹರಿಸಿ ನಾವು ನೀರಿನ ಆರೋಗ್ಯವನ್ನ ನೋಡೋದಾದ್ರೆ, ಗುಣಮಟ್ಟವನ್ನ ನೋಡ್ಕೊಳ್ಳೋದಾದ್ರೆ, ನೀರಿನ ಪಿಹೆಚ್ ರಸಸಾರ ಹೇಗಿದೆ, ಕ್ಷಾರೀಯತೆ ಹೇಗಿದೆ, ಸಾವಯವ ಇಂಗಾಲದ ಅಂಶಗಳು ಇದಾವ, ಅವುಗಳನ್ನೆಲ್ಲ ಕೂಡ ನಾವು ಪರಿಗಣನೆಗೆ ತಗೊಳ್ಬಹುದು. ಒಂದು ಡೌಟ್ ಇದೆ, ಸುಣ್ಣ ಹಾಕ್ಬೇಕಾ ಸುಣ್ಣ ಹಾಕ್ಬೇಕಾ ಅಂತ ಹೇಳಿ. ನಮ್ಮ ಮಲೆನಾಡಲ್ಲಿ ಅದು ಕಾಫಿ ತೋಟಗಳಿಗೆ ನೋಡಿ ಪ್ರತಿ ವರ್ಷ ಸುಣ್ಣ ಹಾಕಿ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ನಮ್ಮಲ್ಲಿ ಮಳೆ ಜಾಸ್ತಿ, ಮಳೆ ಬಂದು ಬಂದು ಎಲ್ಲಾ ಪೋಷಕಾಂಶಗಳು ಹೋಗಿ ಬರೀ ಒಂದು ಆಮ್ಲೀಯತೆ ಮಾತ್ರ ಉಳ್ಕೊಂಡಿರತ್ತೆ, ಹುಳಿ ಮಣ್ಣಾಗಿರತ್ತೆ. ಸೇಮ್ ಪ್ರಾಬ್ಲಮ್ ನಮ್ಮ ಈ ಮೀನು ಕೃಷಿ ಕೊಳಗಳಲ್ಲೂ ಆಗಿರತ್ತೆ. ಆಕ್ಚುಲಿ ಅವತ್ತು ನಮ್ಮ ಮೀನು ಕೃಷಿ ಕೊಳದ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿದಾಗ ಅದು ಕೂಡ ಆಸಿಡಿಟಿ ಆಮ್ಲೀಯವಾಗಿಯೇ ನಮಗೆ ಕಾಣಿಸುವುದು. ಸೊ ಇದ

0: ಆ ಪೋಷಕಾಂಶಗಳು ಹೋಗಿ ಬರೀ ಒಂದು ಆಮ್ಲೀಯತೆ ಮಾತ್ರ ಉಳ್ಕೊಂಡಿರುತ್ತೆ, ಹುಳಿ ಮಣ್ಣಾಗಿರುತ್ತೆ. ಸೇಮ್ ಪ್ರಾಬ್ಲಮ್ ನಮ್ಮ ಈ ಮೀನು ಕೃಷಿ ಕೊಳಗಳಲ್ಲೂ ಆಗಿರುತ್ತೆ. ಆಕ್ಚುಲಿ ಅವತ್ತು ನಮ್ಮ ಮೀನು ಕೃಷಿ ಕೊಳದ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿದಾಗ ಅದು ಕೂಡ ಆಸಿಡಿಟಿ ಆಮ್ಲೀಯವಾಗಿಯೇ ನಮಗೆ ಕಾಣಿಸೋದು. ಸೊ ಇದನ್ನ ನಾವು ಸೆಟಲ್ ಮಾಡಲಿಕ್ಕೆ ಸುಣ್ಣವನ್ನ ನಾವು ಕೂಡ ಕೊಳಕ್ಕೆ ಹಾಕಬಹುದು. ಇದು ಕೂಡ ನಾವು 1 ಎಕರೆಯನ್ನ ತಗೊಂಡ್ರೆ 200 ಕೆಜಿ ವರೆಗೆ ಸುಣ್ಣವನ್ನ ಹಾಕಬಹುದು. ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ ಮಳೆ ಬಂದಷ್ಟು ಆಸಿಡಿಟಿ ಜಾಸ್ತಿ ಆಗೋದು. ಇಲ್ಲಿ ತುಂಬಾ ರೈತರು ಗೊಂದಲದಲ್ಲಿ ಕರೆ ಮಾಡ್ತಾರೆ ನಮ್ಗೆ, ಮೀನ್ ಸಾಯ್ತಾ ಇದೆ, 2 ಮೀನ್ ಸಾಯ್ತಾ ಇದೆ, 10 ಮೀನ್ ಸತ್ವ ಇವತ್ತು ಅಂತ ಹೇಳಿ. ಇಡೀ ಕೆರೆ ಪಾಯ್ಸನಸ್ ಆದ್ರೆ ಎಲ್ಲಾ ಮೀನುಗಳು ಸಾಯ್ತವೆ. ಆಮ್ಲಜನಕದ ಡಿಪ್ಲೀಷನ್ ಆದ್ರೆ ಮೇಲೆ ಬಂದು ಬಾಯಿ ಬಿಡ್ತಾ ಇರ್ತವೆ, ಗೊತ್ತಾಗತ್ತೆ ನಮಗೆ ಆಮ್ಲಜನಕದ ಕೊರತೆ ಆಗ್ತಾ ಇದೆ ನೀರಲ್ಲಿ ಅಂತ ಹೇಳಿದ್ರೆ. ಈ ಮಳೆಗಾಲದ ಟೈಮಲ್ಲಿ ನಮ್ಗೆ 2 ಸಾಧ್ಯತೆ, 1 ತುಂಬಾ ಟೆಂಪರೇಚರ್ ಡೌನ್ ಆಗಿ ತಾಪಮಾನ ತುಂಬಾ ಕಡಿಮೆ ಆಗಿ ಶೀತ ಜಾಸ್ತಿ ಆಗಿ ಆ ಮೂಲಕ ಆಮ್ಲಜನಕದ ಕೊರತೆ ಆಗುವ ಮೂಲಕ ಸಾಯಬಹುದು. ಇಲ್ಲ ಆಮ್ಲೀಯತೆ ಅಸಿಡಿಟಿಯ ಕಾರಣಕ್ಕೆ ಕೂಡ ನಾವಾಗ ಏನ್ ಹೇಳ್ತೇವೆ, ಸುಣ್ಣ ಹಾಕಿ ಅಂತ ಹೇಳಿ. ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಸುಣ್ಣ ಹಾಕಿದಾಗ. ಹೇಗೆ ನಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟವನ್ನು ನಿಯಂತ್ರಣಕ್ಕೆ ತರ್ತಾರೋ ಅದೇ ರೀತಿ ಮೀನು ಕೃಷಿ ಕೊಳಗಳಿಗೂ ಕೂಡ ಸುಣ್ಣವನ್ನ ಹಾಕಬಹುದು. ನಾವೇನು ತೋಟಗಳಿಗೆ ಬಳಸ್ತೇವೆ ಅದೇ ಸುಣ್ಣವನ್ನ ಬಳಸಬಹುದು, ಎರಚಬಹುದು, ಅಥವಾ ಅದನ್ನ ಒಂದು ಸ್ಲರಿ ಮಾಡಿ ನೀರಿನ ಮೂಲಕ ಮಾಡಿ ಬಗ್ಗಣ ಮಾಡಿ ಅದನ್ನ ಸ್ಪ್ರೆಡ್ ಮಾಡಿ ನಾವು ಹಾಕಬಹುದು. ಇವುಗಳು ನಾವು ಮೀನ್ ಮರಿಗಳನ್ನ ಬಿಡೋದಕ್ಕಿಂತ 8-10 ದಿನ ಮುಂಚೆ ಆದ್ರೂ ಮಾಡೋದು ಒಳ್ಳೇದು. ಸಗಣಿ ಯಾಕೆ ಹಾಕ್ಬೇಕು ನಾವು ಅಂತ ಹೇಳಿದ್ರೆ ಅದು ನೈಸರ್ಗಿಕ ಸೂಕ್ಷ್ಮಾಣುಜೀವಿಗಳನ್ನ ಉತ್ಪತ್ತಿ ಮಾಡುತ್ತೆ. ಅವುಗಳನ್ನ ಮೀನುಗಳು ಸೇವನೆ ಮಾಡುವುದರ ಮೂಲಕ ಅವುಗಳಿಗೆ ನಾವು ನೈಸರ್ಗಿಕವಾಗಿ ಆಹಾರವನ್ನ ಒದಗಿಸಿದ ಹಾಗೆ ಆಗತ್ತೆ. ನಾವೇನು ಫೈಟೋಪ್ಲಾಂಕ್ಟನ್ ಅಂತ ಕರಿತೇವೆ, ಸೂಕ್ಷ್ಮಾಣುಜೀವಿಗಳು, ಸಸ್ಯ ಮತ್ತು ಪ್ರಾಣಿಜನ್ಯ ಜೀವಿಗಳು, ಅವುಗಳನ್ನ ಈ ಸಗಣಿ ಹಾಕೋದ್ರ ಮೂಲಕ ಉತ್ಪತ್ತಿ ಮಾಡಬಹುದು ಅಂತ ಹೇಳಿ. ಹಾಗೆ ನಾವು ನೀರಿನ ಪೋಷಕಾಂಶವನ್ನ ಹೆಚ್ಚು
1: ಮಾಡುವುದು,
0: ಮೀನುಗಳಿಗೆ ಅವುಗಳು ಆಹಾರ ಆಗತ್ತೆ. ಒಂದೇ ಸಾರಿ ಹಾಕೋದ ಅಂತ ಹೇಳಿದ್ರೆ ಇಲ್ಲ, ಫೇಸ್ ಮ್ಯಾನ್ಯೂರಿಂಗ್ ಅಂತ ಕರಿತೇವೆ ನಾವು. ಒಂದ್ಸರಿ ಮೀನ್ ಮರಿ ಬಿಟ್ಟ ಆದ್ಮೇಲೆ ಕೂಡ ಹೌದು, ಹಂತ ಹಂತವಾಗಿ ಕೂಡ ನೀವು ಇದನ್ನ ಹಾಕೊಂಡು ಹೋಗ್ಬೋದು. ಫಸ್ಟ್ 1,000 ಕೆಜಿ ಹಾಕಿದಿರಲ್ಲ, ಆಮೇಲೆ 1,000 ಕೆಜಿ, ಅದೆಲ್ಲ ಹಾಕುವಾಗ ನೀವು ನೋಡ್ಕೋಬೇಕಾಗಿದ್ದು ನೀರಿನ ಬಣ್ಣ. ಕೆಲವೊಂದ್ಸರಿ ನಾವು ಸಗಣಿ ಜಾಸ್ತಿ ಇದೆ, ಕೋಳಿ ಗೊಬ್ಬರ ತುಂಬಾ ಸಿಗ್ತಾ ಇದೆ ಅಂತ ಹೇಳಿ ಹೋಗಿ ಸುರಿದ್ ಬಿಡ್ತೇವೆ ಕೆರೆಗೆ. ಏನಾಗತ್ತಂದ್ರೆ ಯೂಟ್ರೋಫಿಕೇಶನ್ ಪ್ರಾಬ್ಲಮ್ ಶುರು
1: ಆಗುತ್ತೆ,
0: ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋಗುತ್ತೆ, ಮೀನುಗಳ ಜೊತೆ ಕಳೆ ಸಸ್ಯಗಳು, ಆಲ್ಗೆ, ಪಾಚಿ ಎಲ್ಲಾ ಬೆಳಿಲಿಕ್ಕೆ ಶುರು ಆಗುತ್ತೆ, ಗಾಲ್ಫ್ ಗ್ರೌಂಡ್ ತರ ಆಗ್ಬಿಡುತ್ತೆ ನಮ್ಮ ಕೊಳಗಳು, ಸ್ಟೇಟ್ ಹಾಗೆ ಕಾಣಿಸುತ್ತೆ ನೀವು ಹೋಗಿ ನೋಡ್ಬೇಕಾದ್ರೆ. ಅವಾಗ ಮೀನುಗಳಿಗೆ ಏನಾಗತ್ತೆ, ಆಮ್ಲಜನಕವನ್ನೆಲ್ಲ ಈ ಸಸ್ಯಗಳು, ಈ ಪಾಚಿಗಳು, ಆಲ್ಗೆಗಳೇ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತವೆ. ಮೀನುಗಳಿಗೆ ಆಮ್ಲಜನಕವೂ ಸಿಗೋದಿಲ್ಲ, ಮತ್ತೆ ಮೀನುಗಳು ಕೂಡ ತಿಂದದನ್ನ ಎಕ್ಸ್ಕ್ರೀಟ್ ಮಾಡುತ್ತೆ ವೇಸ್ಟ್, ಅದು ಕೂಡ ಅಮೋನಿಯಾ ಪ್ರೊಡಕ್ಷನ್ ಆಗ್ತಾ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್ ಅವುಗಳು
1: ಕಲುಷಿತ
0: ಆಗ್ತಾ ಇರತ್ತೆ. ಹೌದು, ಹಾಗಾಗಿ ಸಿಗ್ತಾ ಇದೆ ಗೊಬ್ಬರ ಅಂತ ಹೋಗಿ ಹಾಕೋದ್ ಬೇಡ. ಅದಕ್ಕೆ ನಾವು ಹೇಳೋದು ಯಾವ ಕಲರ್ ಅಂತ ನಾವು ಅದಕ್ಕೆ ಇಂಡಿಕೇಶನ್ ಕೊಟ್ಟಿದ್ದು. ಈ ಬಣ್ಣ ಮೇಂಟೈನ್ ಮಾಡ್ಕೊಂಡು
1: ಸರಿಗೆ 1 ಎಕರೆಗೆ 3,000 ಕಿಲೋಗ್ರಾಮ್
0: ಸ್ಟಾರ್ಟಿಂಗ್ ನೀವು ಹಾಕ್ತೀರಾ, ಆಮೇಲೆ ಇಲ್ಲ ಸಾಕಾಗ್ಲಿಲ್ಲ, ನೀರು ಇನ್ನು ಹಾಗೆ ಸ್ವಲ್ಪ ಪ್ಯೂರ್ ಇದೆ, ಚೆನ್ನಾಗೇ ಇದೆ, ಇನ್ನೊಂದ್ ಸ್ವಲ್ಪ ಹಾಕೋಣ ಅಂತ ಅನ್ಸಿದಾಗ ನಾವು ಮತ್ತೆ ಫೇಸ್ ಮ್ಯಾನೇಜಿಂಗ್ ಮಾಡ್ಕೊಂಡು ಹೋಗ್ಬಹುದು, ತೊಂದರೆ ಏನಿಲ್ಲ, ಮಧ್ಯ ಮಧ್ಯದಲ್ಲಿ ಹಾಕಬಹುದಾಗಿದೆ.
1: ಇನ್ನ ಮೀನು ಮರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತೀರಾ?
0: ಈಗ ನಮ್ಮಲ್ಲಿ ಸಾಧಾರಣವಾಗಿ ಕೃಷಿ ಹೊಂಡಗಳಲ್ಲಿ ಬೆಳಿಲಿಕ್ಕೆ ನಮಗೆ ಸಿಗೋದು ಅಂತ ಹೇಳಿದ್ರೆ ಗೆಂಡೆ ಜಾತಿಯ ಮೀನುಗಳು ನಾವು ನಾರ್ಮಲ್ ಆಗಿ ಕರಿತೇವೆ, ಕಾಟ್ಲಾ, ರೋಹು, ಹುಲ್ಲುಗೆಂಡೆ, ಮೃಗಾಲ್ ಮತ್ತು ಸಾಮಾನ್ಯ ಗೆಂಡೆ ಅಂತ ಕರಿತೇವೆ ನಾವು. ಇಷ್ಟು ವಿಧದ ಮೀನುಗಳು ಕೂಡ ನಮಗೆ ಫಾರಂನಲ್ಲಿ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ಸಾಮಾನ್ಯವಾಗಿ ನಾವು ರೂಢಿಗತವಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಂತಹ ಮೀನಿನ ತಳಿಗಳು. ಇವುಗಳನ್ನು ಮೀರಿ ಇವಾಗ ತಿಲಾಪಿಯಾ ಅಂತ ಹೇಳಿ, ಗಿಫ್ಟ್ ತಿಲಾಪಿಯಾ, ನೈಲ್ ತಿಲಾಪಿಯಾ ಅಂತ ಹೇಳಿ ಅವುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ರೂಪ್ ಚಂದ್ ಅಂತ ಹೇಳಿ ಆ ಮೀನಿನ ತಳಿಯನ್ನ, ಮರಿಲ್ಸ್ ಅವುಗಳು, ಶಿಂಗಿ ಈ ತರ ಮೀನಿನ ತಳಿಗಳು ಕೂಡ ಬೇರೆ ಬೇರೆ ತಳಿಗಳನ್ನ ಈಗ ಕೃಷಿ ಹೊಂಡಗಳಲ್ಲಿ ಪಾಲನೆ ಮಾಡೋದು ಕಂಡು ಬರ್ತಾ ಇದೆ. ಸಾಧಾರಣವಾಗಿ ನನಗೆ ಏನ್ ಹೇಳಿದ್ದೇನೆ, ಈ ಜಾತಿಯ ಮೀನುಗಳು ಎಲ್ಲಾ ಮರಿಗಳು ಕೂಡ ಈಗ ಲಭ್ಯ ಇದೆ ನಮಗೆ, ಖಾಸಗಿ ಫಾರಂಗಳಲ್ಲೂ ಸಿಗ್ತವೆ, ನಮ್ಮ ಸರ್ಕಾರಿ ಫಾರಂನಲ್ಲೂ ನಿಮಗೆ ತಿಲಾಪಿಯದಂತಹ ಮರಿಗಳು ಸಿಗ್ತವೆ. ಸಾಧಾರಣವಾಗಿ ರೈತರು ನಮ್ಮ ಪಾಲನಾ ಕೊಳಗಳಿಂದ ತಗೊಂಡು ಹೋಗುವಂತಹದ್ದು ನನ್ ಗೆಂಡೆ ಜಾತಿಯ ಮೀನುಗಳು ಏನ್ ಹೇಳಿದ್ದೀನಿ ಅವುಗಳನ್ನ ತಗೊಂಡು ಹೋಗ್ತಾರೆ.
1: ಅಂದ್ರೆ ಈಗ 1 ಎಕರೆ ಕೊಳ ಅಥವಾ ಕೃಷಿ ಹೊಂಡ ಅಂತ ನಾವು ಅಂದ್ಕೊಂಡ್ರೆ ಎಷ್ಟು ಸಂಖ್ಯೆಯ ಮೀನು ಮರಿಗಳನ್ನ ಬಿಡಬೇಕಾಗತ್ತೆ, ಯಾವ ಗಾತ್ರದ ಮೀನು ಮರಿಗಳನ್ನ ಬಿಡಬೇಕಾಗುತ್ತೆ?
0: ನಮ್ಮಲ್ಲಿ ಮೀನ್ ಮರಿಗಳು ಅಂತ ತಗೊಂಡ್ರೆ ಬಿತ್ತನೆ ಮರಿ ಅಂತ ಕರಿತೇವೆ, ಅದು 1 ತಿಂಗಳ ಮರಿ. ನಾವು ನಮ್ಮ ಸರ್ಕಾರದ ಪಾಲನಾ ಕೇಂದ್ರಗಳು ಏನಿದ್ದಾವೆ ಅಲ್ಲಿ ನಾನೇನ್ ನಿಮಗೆ ಈಗ ನಾವು ಪ್ರೊಸೀಜರ್ ಹೇಳಿದೆ, ಸಗಣಿ ಹಾಕಿ ಅಂತ ಹೇಳಿದೆ ಮತ್ತು ಫೀಡ್, ಇವೆರಡನ್ನೂ ಹಾಕಿ 1 ತಿಂಗಳು ನಾವು ಪಾಲನೆ ಮಾಡಿ ಮತ್ತೆ ರೈತರಿಗೆ ಕೊಡ್ತೇವೆ. ಇನ್ನು ಒಂದು ನಮ್ಮ ಇಲಾಖೆಯಲ್ಲಿ ನೋಂದಾಯಿತ ಖಾಸಗಿ ಫಾರಂಗಳು ಏನಿದ್ದಾವೆ ಅವು ಈ 1 ತಿಂಗಳ ಮರಿಯನ್ನ ಮತ್ತೆ ತಗೊಂಡು ಹೋಗಿ ಇನ್ನಷ್ಟು ಫೀಡಿಂಗ್ ಮಾಡಿ 3-4 ತಿಂಗಳು ಸಾಕಿ ಇನ್ನು ದೊಡ್ಡ ಸೈಜಿನ ಮರಿಗಳನ್ನ ಕೊಡ್ತಾರೆ. ಅವ್ರಗಳನ್ನ ನಾವು ಬಲಿತ ಬಿತ್ತನೆ ಮರಿ ಅಂತ ಕರಿತೇವೆ. ಬಿತ್ತನೆ ಮರಿಯನ್ನ ಬಿಡುವ

0: ಆದ್ರೆ ಒಂದು ಎಕರೆಗೆ 5,000 ಬಿತ್ತನೆ ಮರಿಗಳನ್ನ ಬಿಡಬಹುದು. ಬಲಿತ ಬಿತ್ತನೆ ದೊಡ್ಡ ಗಾತ್ರದ ಮರಿಗಳನ್ನ ಬಿಡುವುದಾದ್ರೆ ನೀವು ಒಂದು 2,000 ಮರಿಗಳನ್ನ ಬಿಟ್ಟರೆ ಸಾಕು. ಮೀನುಗಳಿಗೆ ಕೂಡ ನಾವು ಪೋಷಕಾಂಶಗಳನ್ನ ಕೊಡ್ತಾ ಆಹಾರವನ್ನ ಕೊಡ್ತಾ ಅವುಗಳು ಕೂಡ ಬೆಳೀತಾ ಹೋಗ್ತವೆ. ಅವುಗಳ ನಡುವೆ ಕೂಡ ಆಹಾರಕ್ಕಾಗಿ ಸ್ಪರ್ಧೆ ಶುರುವಾಗುತ್ತೆ. ಶೆಲ್ಟರ್ ಅಂತ ನಾವೇನ್ ಹೇಳ್ತೀವಿ, ಬೆಳೆಯುವ ಜಾಗ, ಅದಕ್ಕೂ ಕೂಡ ಸ್ಪರ್ಧೆ ನಡೀತಾ ಹೋಗುತ್ತೆ, ಪೈಪೋಟಿ ನಡೀತಾ ಹೋಗುತ್ತೆ. ನಾವು ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಇವತ್ತು ಎಷ್ಟು ಮೀನ್ ಬಿಡ್ತೇವೆ ಅದೆಷ್ಟು ಮುಖ್ಯವೋ, ಒಂದು ವರ್ಷದ ನಂತರ ನಾವು ಆ ಕ್ರಾಪ್ ತೆಗಿಬೇಕಲ್ಲ, ಆವಾಗ ಅದಕ್ಕೆ ಎಷ್ಟು ಸ್ಥಳಾವಕಾಶ ಬೇಕು ಅದನ್ನ ಕೂಡ ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ 2,000 ಮರಿ ಬಿಟ್ರೆ, ನಾವೊಂದು ದೊಡ್ಡ ಗಾತ್ರದ ಮರಿಗಳನ್ನ ಬಿಟ್ಟರೆ ನಾವು 90% ಅವುಗಳ ಉಳಿಯುವಿಕೆಯನ್ನು ನಾವು ಸಾಧಿಸಬಹುದು. ಆಗ ಆಲ್ಮೋಸ್ಟ್ 1,900 ಕೆಜಿಯಷ್ಟು ಮೀನನ್ನು ನಾವು ಅಲ್ಲಿಂದ ಲಿಫ್ಟ್ ಮಾಡ್ತೇವೆ ಅಂತ ಹೇಳಿದರೆ ಅಷ್ಟು ಸ್ಥಳಾವಕಾಶವನ್ನು ನಾವು ಕೊಡಬೇಕಾಗತ್ತೆ. ಅಷ್ಟೇ ಮೀನಿನ ಆಹಾರವನ್ನು ಕೂಡ ನಾವು ಸರಬರಾಜು ಮಾಡಬೇಕಾಗತ್ತೆ ಕೊಳಗಳಿಗೆ. ಸೊ ಹಾಗಾಗಿ ಸಂಖ್ಯೆಯಲ್ಲಿ ಒಂದು ಮಿತಿ ಇಟ್ಕೊಳ್ಳಿ, ನೋಡಿ ಸ್ಟಾಕ್ ಮಾಡಿ ಅಂತ. ಕೆಲವರು ಏನು ಮಾಡ್ತಾರೆ, ಕೆರೆ ದೊಡ್ಡದಲ್ಲ ಹೇಳಿ ಒಂದು ಎಕರೆ ಕೊಳಕ್ಕೆ 10,000-20,000 ಮರಿಗಳನ್ನ ತಗೊಂಡು ಹೋಗಿ ಬಿಟ್ಬಿಡ್ತಾರೆ. ಬೆಳೀತಾ ಬೆಳೀತಾ ಅವುಗಳ ಸಂಖ್ಯೆ ಜಾಸ್ತಿಯಾಗಿ ಅವುಗಳ ಮಧ್ಯೆ ಮೊದಲು ಪೈಪೋಟಿ ಶುರುವಾಗುವುದು ಆಮ್ಲಜನಕಕ್ಕೆ. ಸೊ ಬೇಸಿಗೆಯ ಸಮಯದಲ್ಲಿ ಮಳೆಯಲ್ಲಿ ತಾಪಮಾನ ತುಂಬಾ ಕಡಿಮೆ ಆದಾಗ ಆಮ್ಲಜನಕದ ಮಟ್ಟ ನೀರಿನಲ್ಲಿ ಕಡಿಮೆ ಆಗುವ ಸಂದರ್ಭದಲ್ಲಿ ಮೀನುಗಳು ಏನಾಗುತ್ತೆ, ಮೇಲೆ ಬಂದು ಬಾಯಿ ಬಿಡ್ಲಿಕ್ಕೆ ಶುರು ಮಾಡ್ತವೆ, ಇಲ್ಲ ಮರಣ ಹೊಂದ್ತವೆ. ಸೊ ಸಡನ್ ಗೊತ್ತಾಗೋದಿಲ್ಲ ಯಾಕೆ ಸಾಯ್ತಾ ಇದ್ದಾವೆ ಅಂತ ಹೇಳಿ. ನಮ್ಮ ಕೊಳ ಏನಿದೆ ಅದು ಎಷ್ಟು ಮೀನನ್ನ ಸಾಕುವ ಸಾಮರ್ಥ್ಯವನ್ನ ಹೊಂದಿದೆಯೋ ಅದನ್ನ ಮೀರಿ ನಾವು ದಾಸ್ತಾನು ಮಾಡಿಬಿಟ್ಟಿರ್ತೇವೆ. ಹಾಗಾಗಿ ಮೀನುಗಳನ್ನ ದಾಸ್ತಾನು ಮಾಡುವ ಸಂಖ್ಯೆಯಲ್ಲಿ ಕೂಡ ನಾವು ಸ್ವಲ್ಪ ನಿಗಾ ವಹಿಸಬೇಕಾಗತ್ತೆ. ಮತ್ತು ಯಾವುದೆಲ್ಲ ತಳಿ ನಾವು ಬಿಡೋದು ಅಂತ
1: ಹೇಳಿ ಅನುಪಾತ.
0: ಹೌದು, ನಾವು ಅನುಪಾತ ಅಂತ ಹೇಳೋದ್ಕಿಂತ ಬರೀ ಒಂದೇ ಮರಿ ಬಿಡ್ಬೇಕಾ, ಕಟ್ಲ ಮಾತ್ರ ಬಿಡುವುದಾ, ರೋಹು ಮಾತ್ರ ಬಿಡುವುದಾ ಅಂತ ಕೇಳ್ತಾರೆ. ಹೌದು, ಈಗ ನಮ್ಮಲ್ಲಿ ಕೊಳದಲ್ಲಿ ಆಲ್ರೆಡಿ ಕಳೆದ ವರ್ಷ ಬಿಟ್ಟ ದೊಡ್ಡ ಮೀನ್ಗಳಿದಾವೆ, ನಾವು ಇವಾಗ ತಗೊಂಡು ಹೋಗ್ಬಿಟ್ರೆ ಆ ಮರಿಗಳನ್ನೆಲ್ಲ ದೊಡ್ಡ ಮೀನ್ ತಿಂದು ಹಾಕೋದಿಲ್ವಾ, ಅದೊಂದು ಅನುಮಾನ ಇರುತ್ತೆ. ಇನ್ನೊಂದು ಎಲ್ಲ ಮೀನ್ಗಳನ್ನ ಒಟ್ಟಿಗೆ ಬಿಟ್ರೆ ಅವು ಕಾಂಪೀಟ್ ಮಾಡೋದಿಲ್ವಾ. ನಾವು ಬಿಡ್ಬೇಕಾದ್ರೆ ಎಲ್ಲ ಮೀನುಗಳನ್ನ ಮಿಕ್ಸ್ ಮಾಡಿ ಬಿಡೋದು ಬಹಳ ಸೂಕ್ತ. ನಾನು ಏನೆಲ್ಲ ಹೇಳ್ದೆ ಇವಾಗ, ಕಟ್ಲ, ರೋಹು, ಸಾಮಾನ್ಯ ಗೆಂಡೆ, ಮೃಗಾಲ್, ಹುಲ್ಲುಗೆಂಡೆ ಅಂತ ಏನ್ ಹೇಳ್ದೆ, ಎಲ್ಲವನ್ನ ಮಿಕ್ಸ್ ಮಾಡಿ ಬಿಡೋದು ತುಂಬಾ ಒಳ್ಳೇದು. ಕಟ್ಲ ಅನ್ನೋದು ನೀರಿನ ಮೇಲ್ಭಾಗದಲ್ಲಿ ಸಾಧಾರಣವಾಗಿ ಇರುವಂತಹ ಒಂದು ಮೀನಿನ ತಳಿಯದು, ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಸೂಕ್ಷ್ಮಾಣುಜೀವಿಗಳನ್ನ ತಿನ್ನತ್ತೆ. ನಾವು ಹಾಕುವ ಮೇಲು ಆಹಾರವನ್ನ ಕೂಡ ಅದು ತಿನ್ನತ್ತೆ. ರೋಹು ಅನ್ನೋದು ಮಧ್ಯಭಾಗದಲ್ಲಿರತ್ತೆ. ಸಾಮಾನ್ಯ ಗೆಂಡೆ ಅಂತ ಹೇಳೋದು ನೀರಿನ ತಳಭಾಗದಲ್ಲಿರುವಂತಹದ್ದು, ಅದು ಒಂದು ಕೆಳಗೆ ದೊರೆಯುವ ಸಾವಯವ ಪದಾರ್ಥಗಳನ್ನ ಮತ್ತೆ ಮೇಲಿನಿಂದ ಉಳಿಕೆಯಾದ ಆಹಾರ ಏನ್ ಕೆಳಗೆ ಬೀಳತ್ತೆ ಅವುಗಳನ್ನ ತಿಂದು ಅವುಗಳು ಬೆಳೀತವೆ. ಗ್ರಾಸ್ ಕಾರ್ಪ್ ಅಂತ ಏನ್ ಕರಿತೇವೆ, ಹುಲ್ಲುಗೆಂಡೆ, ಅದು 6 ತಿಂಗಳ ನಂತರ ಹುಲ್ಲು ಸೊಪ್ಪು ಹಸಿರು ಸೊಪ್ಪುಗಳೇನವೆ ಅದನ್ನ ತಿನ್ನುವಂತಹ ಕೆಪಾಸಿಟಿ ಅವುಗಳಿಗೆ ಇರ್ತವೆ. ನಾವು ಮೇಲು ಆಹಾರ ಒದಗಿಸಬಹುದು, ಹಸಿರು ಹುಲ್ಲು ಇರಬಹುದು, ಬಾಳೆ ಎಲೆ ಇರಬಹುದು, ಕೆಲವರು ಪಾಣವಾಳ ಸೊಪ್ಪುಗಳನ್ನು ಕೂಡ ಹಾಕ್ತಾರೆ. ಹೇಗೆ ನಾವು ಒಂದು ದನಕ್ಕೆ ಹಸಿ ಹುಲ್ಲು ಹಾಕ್ತೇವೆ ಹಾಗೆ ಹಾಕಿ ಸಾಕುವಂತಹ ಮೀನಿದು, ಅದನ್ನು ಮಿಕ್ಸ್ ಮಾಡಬಹುದು. ಸೊ ಏನಾಗತ್ತಂದ್ರೆ ಕೊಳದ ಸಂಪೂರ್ಣ ಮೇಲಿನಿಂದ ಕೆಳಗೆ ವರೆಗಿನ ಪ್ರದೇಶ ಏನಿದೆ ನೀರಿನ ಆಳ, ಅದು ಕಂಪ್ಲೀಟ್ ನಮಗೆ ಉಪಯೋಗ ಆಗುತ್ತೆ ಮೀನು ಕೃಷಿಗೆ. ಹಾಗಾಗಿ ಮೀನು ಕೃಷಿಯಲ್ಲಿ ಮೀನುಗಳನ್ನ ಬಿಡ್ಬೇಕಾದ್ರೆ 1,000 ಮೀನು ತಗೊಂಡ್ರೆ 400 ಸಂಖ್ಯೆಯಲ್ಲಿ ಕಟ್ಲಾ ಬಿಡಿ, 300 ಸಂಖ್ಯೆಯಲ್ಲಿ ರೋಹು ಬಿಡಿ, ಮತ್ತೊಂದು 200 ಸಂಖ್ಯೆಯಲ್ಲಿ ಹುಲ್ಲುಗೆಂಡೆ ಬಿಟ್ಟರೆ ಮತ್ತೊಂದು 100 ಸಂಖ್ಯೆಯಲ್ಲಿ ಸಾಮಾನ್ಯ ಗೆಂಡೆ ಏನು ಹೇಳಿದೆ ಮಿಕ್ಸ್ ಮಾಡಿ ಬಿಟ್ಬಿಡಿ, ಅದು ಒಳ್ಳೇದು ಈ ಪರ್ಸೆಂಟೇಜ್ ಅಲ್ಲಿ ತಗೊಂಡು ಬಿಟ್ಕೊಂಡು ಹೋಗೋದು.
1: ಆತ್ಮೀಯ ರೈತ ಬಂದವರೇ, ತಮಗೆ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ ಎನ್ನುವಂತ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಮಿಲನ ಕೆ ಭರತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9483534131. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9483534131. ತುಂಬ ಸಂತೋಷ ಮಿಲನ ಭರತ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ ಎನ್ನುವಂಥ ವಿಚಾರದ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿಗಳು, ಅರಬಿಕಾ ಚೆರಿ 13,300 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ

ಎಂಟು ಸಾವಿರದ ಐನೂರು ರೂಪಾಯಿಗಳು, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,800 ರೂಪಾಯಿಗಳು. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
3: ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನೆ ವಿವರ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಡಿಕೇರಿ, ಔಟ್ ಲ್ಯಾವೆಂಡರ್ ಇಂಡಿಯಾ ಫೌಂಡೇಶನ್ ಮತ್ತು ವಕೀಲರ ಸಂಘದ ಕೂಡುಕೂಟಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಜಂಬರ ಇಂದು ನಡೆದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಎಸ್ ಬಾಗಡೆ ಅವು ಉದ್ಘಾಟಿಸಿ ಮಾತಾಡಿ, ಮಹಿಳೆಯರು ಶಿಕ್ಷಣ ಪಡೆದ್ರೆ ಇಡೀ ಕುಟುಂಬನೇ ಶಿಕ್ಷಣವಂತರಾದವೆ, ಕಾನೂನಿನ ಅರಿವು ಸರ್ಕಾರದ ಸೌಲಭ್ಯದ ಬಗ್ಗೆ ತಿಳಿದು ಮನೆಯಕ್ಕೂ ಕೂಡ ಮಾಹಿತಿ ನೀಡೋಕುತ ಹೇಳಿದು. ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆನ ನಿವಾರಿಸುವ ಸಭೆ 23 ಹೊತ್ತಾರೆ 11:30 12 ಗಂಟೆ ಮುಟ್ಟ ವಿರಾಜಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ, ಹಾಗೆ 2:30 3:30 ಗಂಟೆವರೆಗೆ ಗೋಣಿಕೊಪ್ಪಲ್ಲಿ, 24 ಹೊತ್ತಾರೆ 11:30 12 ಗಂಟೆ ಮುಟ್ಟ ಕುಶಾಲನಗರಲ್ಲಿ, ಹಾಗೆ ಅಂದೇ 2:30 3:30 ಗಂಟೆವರೆಗೆ ಸೋಮರಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ, ಹಾಗೆ 25 ಹೊತ್ತಾರೆ 11:30 12 ಗಂಟೆ ಮುಟ್ಟ ಮಡಿಕೇರಿ ಉಪವಿಭಾಗ ಕಚೇರಿ ಆವರಣದಲ್ಲಿ ಕಾರ್ಯನಿರ್ವಾಹಕ ಸೆಸ್ ಮಡಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಆಯಾ ವ್ಯಾಪ್ತಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಂಡಕ್ಕೆ. ಭಾಗಮಂಡಲದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾಳೆ ಹೊತ್ತಾರೆ 9:00 ಮಧ್ಯಾಹ್ನ 1:00 ಉಚಿತ ಹೃದಯ ತಪಾಸಣಾ ಶಿಬಿರ ನಡೆದಿದೆ. ಬೆಂಗಳೂರಿನ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಬೊಮ್ಮಯ್ಯ ಅವರು ಭಾಗವಹಿಸುವೆ. ಈ ಶಿಬಿರದಲ್ಲಿ ಉಚಿತ ಆಗಿ ಎಕೋಸ್ಕ್ಯಾನ್, ಇಸಿಜಿ ಹಾಗೆ ಡಯಾಬಿಟಿಸ್ ಪರೀಕ್ಷೆ ನಡೆಸುವೆ. ಆಸಕ್ತಿರುವ ನಾಳೆ ಹೊತ್ತಾರೆ 9:00 ಅಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಕ್ಕೆ ತಿಳಿ ಪ್ರಕಟಣೆ ತಿಳಿಸಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಬರುವ ತಿಂಗಳ 3 ಶನಿವಾರ ಮಡಿಕೇರಿನ ಗೌಡ ಸಮಾಜದಲ್ಲಿ ಅರೆಭಾಷೆ ಕವಿಗೋಷ್ಠಿ ಮತ್ತು ಗೀತ ರಚನಾ ಕಾರ್ಯಾಗಾರ ನಡೆದಿದೆ. ಆಸಕ್ತಿ ಇರುವ ಕವಿಗ 30 ಒಳಗೆ ಅಕಾಡೆಮಿ ಕಚೇರಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಕ್ಕೆ. ವಿರಾಜಪೇಟೆಯಲ್ಲಿ 25 ಮಧ್ಯಾಹ್ನ 2:00 26 ಹೊತ್ತಾರೆ 10:00 ಮುಟ 22 ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಇರುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರನ ನಿರ್ಬಂಧಿಸಿ ಕೊಡಗು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಆದೇಶನ ಹೊರಡಿಸಲು. ವಾಹನಗಳನ್ನು ನಿಗದಿ ಮಾಡಿದ ಜಾಗಗಳಲ್ಲಿ ನಿಲ್ಲಿಸಕ್ಕೂ, ಹಾಗೆ ಮಡಿಕೇರಿಯಿಂದ ಕೇರಳ ಕಡೆಗೆ ಹೋಗುವ ವಾಹನಗಳಿಗೆ ಮೂರ್ನಾಡು, ಕೊಣ್ಣಂಗೇರಿ, ಅಮ್ಮತ್ತಿ, ಪಾಲಿಬೆಟ್ಟ, ಕೈಕೇರಿ, ಬಾಳುಗೋಡು, ಪೆರುಂಬಾಡಿ, ಮಹಾಕೂಟ ಮಾರ್ಗದಲ್ಲಿ ಓಡಾಡಕ್ಕೆ, ಹಾಗೆ 25 ಮಧ್ಯಾಹ್ನ ಮೇಲೆ ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ, ಹಾಗೆ ಗಡಿಯಾರ ಕಂಬ, ಪಂಜರ್ಪೇಟೆ, ಸರ್ವೋದಯ ಕಾಲೇಜು ಸುತ್ತಮುತ್ತ ವಾಹನ ಓಡಾಟ ಮತ್ತೆ ನಿಲ್ಲಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತಿದೆಯೋ ಹೇಳಲು. ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ 2026-27 ಸಾಲಿ ಬೇರೆ ಬೇರೆ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 30 ಆಖಿರಿ ದಿನ. ಆಸಕ್ತಿ ಇರೋ ಗ್ರಾಮ 1 ಇಲ್ಲರೆ ಕರ್ನಾಟಕ 1 ಅರ್ಜಿಗಳನ್ನು ಹಾಕಕ್ಕೆ. ಮಡಿಕೇರಿ ಪ್ಯಾಟನ ರೋಟರಿ ವುಡ್ಸ್ ವತಿಯಿಂದ ಪ್ರಕೃತಿಗೆ ಧಕ್ಕೆ ತರದಿರಿ ತೆಳುವಂತಹ ಸಂದೇಶದೊಟ್ಟಿಗೆ ಬೈಕ್ ಜಾಥಾನ ಆಯೋಜಿಸಲಾಗಿತ್ತು. ಮಡಿಕೇರಿಯಿಂದ ಭಾಗಮಂಡಲ ಕರಿಕೆ ಪರಾಜಯ ಸಂಪಾಜೆ

0: ಸುಮಾರು 150 ಕಿಲೋಮೀಟರ್ ಬೈಕ್ ಸವಾರರು ಪರಿಸರ ಸಂರಕ್ಷಣೆ ಗ್ರಾಮಗಳಲ್ಲಿ ಪರಿಸರ ಮಾಲಿನ್ಯನ ಮಾಡದಂಗೆ ಸಾರ್ವಜನಿಕರಿಗೆ ಸಂದೇಶ ನೀಡಿದೋ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಮಡಿಕೇರಿಲಿ ಎನ್ಸಿಸಿ ಎನ್ಎಸ್ಎಸ್ ಹಂಗೆ ವೈಆರ್ಸಿ ಘಟಕದ ಕೂಡುಕೂಟಲಿ ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಕ್ರಮ ಇಂದು ಕಾಲೇಜಿನ ಸಭಾಬಡಲಿ ನಡೆದಿತು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಖಾಲಿ ಇರುವ 9 ಮತ್ತು 11 ತರಗತಿಯಲ್ಲಿ ಸೀಟ್ ಭರ್ತಿಗಾಗಿ ಲಾಟರಿ ಎಂಟ್ರಿ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಗೆ ಇದೇ ತಿಂಗಳ 30 ಆಖರಿ ದಿನ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಅಲ್ಲಿನ ಕಚೇರಿಯಲ್ಲಿ 25 ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಪೆಂಟಾಟಿಕ್ ಟೆಕ್ನಿಕಲ್ ಕಂಪ್ಯೂಟರ್ ಸೆಂಟರ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇರ ಸಂದರ್ಶನ ಮೂಲಕ ನೇಮಕಾತಿನ ಮಾಡಿಕೊಂಡಿವೆ. ಆಸಕ್ತಿರು ಎಲ್ಲ ದಾಖಲೆಗಳೊಟ್ಟಿಗೆ ಹಾಜರಾಗುತ್ತೇಳಿ ಉದ್ಯೋಗಾಧಿಕಾರಿಯು ಪ್ರಕಟಣೆ ತಿಳಿಸಳು. ವಿರಶ್ಪೇಟೆ ಮಾಜಿ ಸೈನಿಕರ ಸಹಕಾರ ಸಂಘ ವತಿಯಿಂದ 23 ಹೊತ್ತಾರೆ 10:30 ಯೋಧರ ಸ್ಮಾರಕ ಸ್ತಂಭ ಆವರಣದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿನ ಗೌರವದೊಟ್ಟಿಗೆ ಸ್ಮಾರಕಕ್ಕೆ ಹೂಗುಚ್ಚ ಅರ್ಪಿಸಿ ಹುತಾತ್ಮರಾದ ಯೋಧರಿಗೆ ಹಂಗೆ ದಿವಂಗತ ಮಾಜಿ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಡೆದಿದೆ. ಯುವನಿಧಿ ಯೋಜನೆಗೆ ನೋಂದಾಯಿಸಿಕೊಂಡು ದುಡ್ಡು ಪಡಿತಾ ಇರುವ ಫಲಾನುಭವಿಗ 25 ಒಳಗೆ ಸ್ವಯಂ ಘೋಷಣೆ ಸೇವನೆ ಸಲ್ಲಿಸಕು ತಿಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಪ್ರಕಟಣೆ ತಿಳಿಸಳು. ದುಬಾರೆ ಆನೆ ಶಿಬಿರಕ್ಕೆ ಸಾರ್ವಜನಿಕರ ಭೇಟಿಗೆ ನಿನ್ನೆಂದ ಅವಕಾಶ ನೀಡಲು ತಿಳಿ ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡವು ಹೇಳು. ಅವು ಪ್ರವಾಸಿಗರಿಗೆ ಆನೆ ಶಿಬಿರದ ಕೇಂದ್ರದಲ್ಲಿ ಟಿಕೆಟ್ ವಿತರಿಸುವ ಮೂಲಕ ಚಾಲನೆ ನೀಡಿ ಮಾತಾಡಿ ಮುಂದಿನ ದಿನಗಳಲ್ಲಿ ಶಿಬಿರದಲ್ಲಿ ಅಹಿತಕರ ಘಟನೆ ನಡೆಯದಂಗೆ ಎಚ್ಚರ ವಹಿಸಕು ಪ್ರತಿಯೊಬ್ಬರು ಕೈಜೋಡಿಸಿ ದುಬಾರೆ ಆನೆ ಶಿಬಿರದ ಅಭಿವೃದ್ಧಿಯೊಟ್ಟಿಗೆ ಒಳ್ಳೆ ಕೆಲಸಗಳನ್ನು ಮಾಡಕು ತಾವು ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ.
1: ಸುದ್ದಿ ಚಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
8: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮೆಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
7: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
10: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
11: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
7: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
11: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
12: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲೇ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
14: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
15: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
14: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
15: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
14: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
16: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
14: ವಾವ್, ಥ್ಯಾಂಕ್ ಯು.

0: ಅಮ್ಮಾ.
1: ನಮ್ಮೂರಿನ ನಂಬರ್ ಒನ್ ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಕರ್ನಾಟಕ ರಾಜ್ಯ ಕಾನೂನು ಸೇವರ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವರ ಪ್ರಾಧಿಕಾರ, ಔಟ್ಲಾಡ್ ಇಂಡಿಯಾ ಫೌಂಡೇಶನ್ ಪಿನ್ಯ ವಕೀಲಂಗಡ ಸಂಘತ್ರ ಕೂಡುಕೂಟತ್ ಅರೆಕಾಲಿಕ ಕಾನೂನು ಸ್ವಯಂ ಸೇವಕ ತರಬೇತಿ ಕಾರ್ಯಾಗಾರ ಮಡಿಕೇರಿಯಲ್ಲುಳ್ಳ ಜಿಲ್ಲಾ ನ್ಯಾಯಾಲಯದ ಇಂದು ಶುರುವಾಚಿ. ಗಿಡಕ್ ನೀರು ಬೂಕೋಣ ಮೂಲಕ ಕಾರ್ಯಾಗಾರತ್ನ ಉದ್ಘಾಟನೆ ಮಾಡಿದ ತಕ್ಕ ಪರಂದ ಪ್ರಧಾನ ಜಿಲ್ಲಾ ಪಿನ್ಯ ಸತ್ರ ನ್ಯಾಯಾಧೀಶಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷಗಳನ್ನ ಮಾರುತಿ ಎಸ್ ಬಾಗಡೆ, ಪಂಡ್ ಕಾಲತ್ತು ನಡೆದ ನಿಂಜ ಕಾರ್ಯಕ್ರಮತ್ತು ಬರೀ ಆಣಾಳುವ ಮಾತ್ರ ಕೂಡಿಯಾಡಿ ಅಣಿಂಜತ್ ಆಚಿಂಗಿ ಇಂದು ಕೊರತ ಅವಕಾಶ ಪಿನ್ಯ ಕಾನೂನು ಸೌಲಭ್ಯತನ ಬಳಸಿನ ಪೊಮ್ಮಕ್ಕ ಸ್ವಾವಲಂಬಿ ಬದುಕನ್ನ ಕಟ್ಟಿಂಡಿತ್ತು ಎಂದು ಅರಿಚಿಟ್ಟಿತ್ತು. ಮನ್ನರ ಪೊನ್ನಾಳು ಶಿಕ್ಷಣತನ್ನ ಪಡೆದನ ತೆಂಗಿ ಇಡೀ ಕುಟುಂಬ ಶಿಕ್ಷಣ ಪಡೆದನಕ್ಕೆ ಅಣುಚಿ. ಪಿರಿಯ ಸಿವಿಲ್ ನ್ಯಾಯಾಧೀಶಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ತಕ್ಕ ಪರಂದಿತ್ತು. ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಡ ಕೆಲಸ ಪಿನ್ಯ ಐಂಗ ನೀಸಂಡ ಜವಾಬ್ದಾರಿ ರಮಿದ ಮಾಹಿತಿ ಮಾಡಿಕೊಡ್ತದೆ. ವಕೀಲಂಗಳನ್ನ ಮೀನಕುಮಾರಿ ಅಂಡಕೋರು ಕಾರಿಕೆಯಲ್ಲಿ ಕಾರ್ಯಕ್ರಮ ನಡೆದತ್ತು. ದಂಡ ದಿನ ನಡೆಪಂತ ಈ ಕಾರ್ಯಾಗಾರತ್ ಸುಮಾರು 67 ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗ ತರಬೇತಿನ ಪಡೆದವ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಡೆಲ್ಲಿರ ಕರ್ನಾಟಕ ಸಂಘ ಪಿನ್ಯ ಅಲ್ಲಿತ್ರ ಕೊಡವ ಸಮಾಜತ್ರ ಕೂಡುಕೂಟತ್ ಏರ್ಪಾಡು ಮಾಡನ ಕೊಡವ ಸಾಂಸ್ಕೃತಿಕ ನಮ್ಮೆ ಡೆಲ್ಲಿ ಕರ್ನಾಟಕ ಸಂಘತ್ ಅಂದೋಡೆ ನಡೆದತ್ತು. ಕಾರ್ಯಕ್ರಮತ್ತು ಕೂಡಿಯಾಡಿತ ತಕ್ಕ ಪರಂದ ಅಕಾಡೆಮಿರ ಅಧ್ಯಕ್ಷ ಅಜಿನಕಂಡ ಮಹೇಶ್ ನಾಚೆಯ ಕೊಡವ ತಕ್ಕ ನಂಗಡ ಉಸಿರು, ಕನ್ನಡ ನಂಗಡ ಜೀವ, ದೇಶತ್ರ ಪೆರಮೆನ ಇಡೀ ಲೋಕಕ್ಕೆ ಪಬ್ಬಿಸಿಡುವಲ್ಲಿ ಕರ್ನಾಟಕ ಬಲ್ಯಮಠತ್ರ ಕೊಡುಗೆ ಕೊಡ್ತಿತ್ತು. ಅದೇ ಪೋಲೆ ದೇಶಕಾಯಿತು ಕೊಡವ ಜನಾಂಗ ಬಲ್ಯಮಠತ್ ನೈಚಿತ್ತು ಎಂದು ಅಣಿತು. ಕೊಡವ ಪಾಜ ಸಾಹಿತ್ಯ ಸಂಸ್ಕೃತಿ ರಾಜ್ಯಪಿನ ದೇಶತ್ರ ಸಂಸ್ಕೃತಿಯ ನಡುವೆ ಅದು ಅಲಿಂಗನುಳ್ಳ ಸಂಸ್ಕೃತಿ ಆಯಿತುಂಡು. ಕೊಡವ ತಕ್ಕ ಸರ್ಕಾರ ಆಡಳಿತ ಪಾಜರ ಮಾನ್ಯತೆ ತಪ್ಪಾಂಡ ಕೂಟಕ್ಕೆ ಸಂವಿಧಾನ ತರಟನೇ ಪಟ್ಟಿಲ ಸ್ಥಾನ ತರಣೊಂದು ಹೋರಾಟ ಮಾಡಿಚಿ. ಕರ್ನಾಟಕ ಸಂಘದ ಅಧ್ಯಕ್ಷ ರೇಣುಕುಮಾರ್ ತಕ್ಕ ಬರೆದಿತ್ತು. ವಿಶೇಷಪಟ್ಟ ಕೊಡವ ಸಂಸ್ಕೃತಿ ಗೊತ್ತ ಕಾರ್ಯಕ್ರಮತನ ಡೆಲ್ಲಿಯಲ್ಲಿ ನಡ್ತಿ ಅನ್ನುಳ್ಳದ ಖುಷಿರ ವಿಷಯ. ಚಿರಿಯ ಜನಾಂಗ ಅನ್ನು ಕೊಡವ ತಂಗಡ ತಕ್ಕ ಪಿನ್ಯ ಸಂಸ್ಕೃತಿನ ಕಾತರಕ್ಷಣೆ ಮಾಡುವಕ್ಕೆ ನೈಚನ್ನುಳ್ಳದು ಪೆರಮೆ ಪಡುವಂಥದ್ದು ಎಂದು ಅರಿಚಿಟ್ಟಿತು. ಕೊಡವಡ ನೇರಾನ ಇತಿಹಾಸತನ ದೇಶಕ್ಕೆ ಅರಿಚಿಟ್ಟು ಕೊಡಪಾಂಡ ಕೂಟಕ್ಕೆ ಅಯ್ಯಂಗ ಮಾಡಿದ ದೇಶ ಸೇವೆ ಇತಿಹಾಸ ಪಿನ್ ಸಾಹಸತನ ಅಳತು ರೂಪತ್ತು ಕಾತಬೇಕು ಎಂದು ಸಲಹೆ ಕೊಡ್ತದೆ. ಡೆಲ್ಲಿ ಕೊಡವ ಸಮಾಜತ್ರ ಅಧ್ಯಕ್ಷ ಮಾಚಿಮಂಡ ಕಾರ್ಯಪ್ಪ ಎಂಡ ಐಂಗೈನರ್ತು ತಕ್ಕ ಪರಂದತ್ತು. ಮೈಸೂರು ಕೊಡವ ಸಮಾಜ ಯೂತ್ ವಿಂಗರಮಕ್ಕ ಪಿನ್ಯ ಮಂದತ್ತವ ಕೊಡವ ಸಾಂಸ್ಕೃತಿಕ ತಂಡಕಾರ ನಡೆತಿ ಕೊಡುತ್ತ ದುಡಿಕೊಟ್ಟು ಪಾಟು, ಬಾಳೋಪಾಟು, ಕತ್ತಿಯಾಟು, ತಾಲಿಪಾಟು, ಉಮ್ಮತಾಟರಂತ ತರಾವರಿ ಕೊಡವ ಸಾಂಸ್ಕೃತಿಕ ಕಾರ್ಯಕ್ರಮ ಜನರ ಮನಗದ್ದತ್ತು. ಕೊಡವ ಮಂಗಲತ್ತು ಮುಖ್ಯಪಟ್ಟ ಪದ್ಧತಿಯನ್ನ ಸಂಬಂಧಡಕುವ ಪದ್ಧತಿಯ ಮಹತ್ವತನ ಹಿಂದೆತ್ರ ಪೀಳಿಗೆಗೆ ಅರಿಚಿಟ್ಟು ಕೊಡ್ತಿತ್ತು. ಅದನ್ನ ಮೂಲ ರೂಪತೆ ಅದನ್ನ ಕೈಮಾತುವ ಉದ್ದೇಶದ ಕಾಳಿ ಮಾಡುವಕ್ಕ ಕೊಡವ ಕೊಡಕಡೆ ನಡುವೆ ಸಂಬಂಧಡಕುವ ಪೈಪೋಟಿನ ಏರ್ಪಾಡು ಮಾಡಿತ್ತು. ಪೊನ್ನಂಪೇಟೆ ಕೊಡವ ಸಮಾಜತ್ ಅಕ್ಟೋಬರ್ 11 ನರಪ ಆದ್ಯ ಕಾಲತ್ರ ಈ ಪೈಪೋಟಿ ಸುಮಾರು 60 ಕೂಡಿಯಾಡುವ. ಕೊಡವ ಸಂಪ್ರದಾಯತನ ಉಳಿತಿತ್ತು ಒಕ್ಕ ಒಕ್ಕತ್ರ ನಡುವೆ ಒತ್ತೋರ್ಮೆನ ಬಲಪಡಿಸುವಕ್ಕೆ ಜಿಲ್ಲೆಯಲ್ಲಿ ನಡೆಸುವಂತ ಒಕ್ಕಡೊಕ್ಕಡ ನಡುವ ಕಳಿ ನಮ್ಮೆರ ಕೂಟು ತೋಕು ನಮ್ಮೆ ಕೂಡಿ ಒಂದಾಯಿತುಂಡು. ಕೊಡವ ಒಕ್ಕಡ ಉಳಲು ಒಳಿಮರೆ ಕಾಯರನಿಕೆ ಉಳ್ಳಂತ ಗುರಿಕಾರಳ ಬೊಳಿಕು ಕೊಂಡಬಪ್ಪ ಉದ್ದೇಶದ ನಡೆಸುವಂತ ತೋಕು ನಮ್ಮೆನ ಇಯಾಂಡ್ ಆಲೆಮಾಡ ಒಕ್ಕತ್ರ ಅದನ್ನೆಲ್ಲ ಅಕ್ಟೋಬರ್ 10 ಪಿಂಜ 11 ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಿ ಪರಂಬಲ್ ಏರ್ಪಾಡು ಮಾಡಿತ್ತು. .22 ಪಿಂಜ 12 ಬೋರ್ ವಿಭಾಗದ ನಡೆಪಂತ ಈ ಪೈಪೋಟಿಲು ದಂಡ ಜನ ಕೂಡಿನ ಒರು ತಂಡತ್ರನೆಕ್ಕೆ ಒರು ಒಕ್ಕತಿಂಜ 4 ತಂಡ ಕೂಡಿಯಾಡುವ ಅವಕಾಶ ಉಂಡು. ಪೈಪೋಟಿಲು ಕೂಡಿಯಾಡುವ ಕಿರಾದೆ ಉಳ್ಳವು www.alemada-okka.online ಆನ್ಲೈನ್ ಜಾಲತಾಣತರ ಮೂಲಕ ಇದೇ ನುಪ್ಪದಾಂಡ ಒಳೆಯ ನೋಂದಣಿ ಮಾಡಿಯೋಲು. ಅವರ ಅರಿವಿಕೆ 9901-1-1-1-4-5 ಇಲ್ಲೆಂಗಿ 9741-3-1-3 ನಂಬರ್ನ ಸಂಪರ್ಕ ಮಾಡಲು. ಗಣೇಶ ನಂಬಿಕೆ ಕೇಳಿಪೋನ ವಿರಾಜಪೇಟೆಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡುವ ಕಾರ್ಬಾರ್ ಇದೇ 25 ನಡಪ ಅನ್ನನಾಯ್ತು. ಇದೇ 25 ಮಜ್ಜನ ದಂಡ ಗಂಟೆಂಜ 26 ಪದಕ 10 ಗಂಟೆಗೆ ತಾನೆ ವಿರಾಜಪೇಟೆ ಟೌನ್ಲು ವಾಹನ ಸಂಚಾರತ ನಿಷೇಧ ಮಾಡಿತು. ಜಿಲ್ಲಾಧಿಕಾರಿ ಸೋಮಶೇಖರ್ ಆದೇಶ ಮಾಡಿತು. ವಿರಾಜಪೇಟೆಯಲ್ಲಿ ಅಳಪಿಚಿಟ್ಟ 20 ಗಣೇಶ ಮೂರ್ತಿಗಳ ಒಕ್ಕಾಚ ವಿಸರ್ಜನೆ ಮಾಡುವ ನೇರತ ಮೆರವಣಿಗೆ ವಿರಾಜಪೇಟೆ ಪುರಭವನ ಮಡಿಕೇರಿ ರೋಡ್ ತಾಲೂಕು ಕಚೇರಿಯ ಬರಿಕಾಲೆ ಪೋಪಾಂಡ ಮಾರಿಪತ್ತು ಪಿನ್ಯ ಸುಮಾರು 20-25 ಜನ ಕೂಡು ಅಂದಾಜುಳ್ಳಂಗಾಯಿತು. ಕಾನೂನು ಸುವ್ಯವಸ್ಥೆನ ಕಾತೋಕು ಪಿನ್ಯ ವಾಹನ ಸಂಚಾರತ್ನುಂಡು ಆಪ ಅನಾನುಕೂಲತ್ನ ತಪ್ಪಚಿಡಬೇಕಾಯಿತು. ಈ ಆದೇಶ ಮಾಡಿತು. ನಾಳಂಕೆ 25 ಮಜ್ಜನ ದಂಡ ಗಂಟೆಂಜ 26 ಪದಕ 10 ಗಂಟೆಗೆ ತಾನೆ ವಿರಾಜಪೇಟೆ ತಾಲೂಕು ಕಚೇರಿ, ದೊಡ್ಡಟ್ಟಿ ಚೌಕಿ, ಅಪ್ಪಯ್ಯಸ್ವಾಮಿ ರೋಡ್, ಅರಸುನಗರ, ಎಫ್ಎಂಸಿ ರೋಡ್, ಗಡಿಯಾರ ಕಂಬ, ಮಲಬಾರ್ ರೋಡ್ ಪಿನ್ಯ, ದೊಡ್ಡಟ್ಟಿ ಚೌಕಿಯಿಂದ ಪಂಜರಪೇಟೆ ಸರ್ವೋದಯ ಕಾಲೇಜಿಗೆ ತಾನೆ ಪಿನ್ಯ ಮಗ್ಗುಲ ಜಂಕ್ಷನ್ನಿಂಜ ಮೊಹಲ್ಲಾ ಜಂಕ್ಷನ್ಗೆ ತಾನೆ ಏರಿಯ ತರತ್ರ ವಾಹನ ಓಡಿಕಳಿ ಪನ್ನ ಪಿನ್ಯ ನಿಪ್ಪಿಚಿಡುವನ್ನ ನಿಷೇಧ ಮಾಡಿತ್ತು. ಎಲ್ಲ ವಾಹನ ನಿರ್ಕು ಮಾಡ ಜಾಗತ್ತ ಮಾತ್ರ ನಿಪ್ಪಿಚಿಡುವನ್ನೇ ಕರಿಚಿಟ್ಟ ಜಿಲ್ಲಾಧಿಕಾರಿ ನೇಮ ಮೀರುವಂತ ಎಂಡ ವಿರುದ್ಧ ಕಾನೂನು ಕೊತ್ತನಿಗೆ ಕಡಪ

0: ಕ್ರಮ ಅಂದು ಎಚ್ಚರಿಕೆ ತಂದಿತು. ಇಲ್ಲಿಕ್ಕೆ ಬೈಟಿತ್ರ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

ಕೇಳುಗರಿ, ಇನ್ನು 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 8 ಗಂಟೆಗೆ ಸಿರಿಗಂಧ ವಾಟ್ಸಪ್ ಆಧಾರಿತ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 9:15 ಭಾವಗೀತೆಗಳು, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಆರ್ ನಿರಂಜನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದೈನಂದಿನ ಮುಖ್ಯಾಂಶಗಳು. 10:20 ವನಿತಾ ವಿಹಾರದಲ್ಲಿ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮಲಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್, ನಿರ್ವಹಣೆ ವೆಂಕಟೇಶ ಬೇವಿನ ಬೆಂಚಿ. 10:30 ಗೀತ ಚಂದ್ರಿಕಾ, ಸುಮಧುರ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಈಗ ಒಂದು ಜಾಹೀರಾತು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20ರಿಂದ ಜಾರಿಗೆ. ಯುದ್ಧ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷದ ಅಕ್ಟೋಬರ್ 20ರಿಂದ ಜಾರಿಗೆ ಬರಲಿದೆ. ಈ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಈ ಒಪ್ಪಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ ಶೇಕಡ 100ರಷ್ಟು ಸುಂಕಮುಕ್ತ ಪ್ರವೇಶ ಕಲ್ಪಿಸುತ್ತದೆ ಎಂದು ತಿಳಿಸಿದರು. ಈ ಕಾರ್ಯತಂತ್ರದ ಪಾಲುದಾರಿಕೆಯು ಮುಂದಿನ 4-5 ವರ್ಷಗಳಲ್ಲಿ ಸರಕು ಮತ್ತು ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಸುಮಾರು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿದೆ ಎಂದು ಅವರು ಹೇಳಿದರು. ಇದು ಜವಳಿ ಮತ್ತು ಉಡುಪುಗಳು, ಚರ್ಮ ಮತ್ತು ಪಾದರಕ್ಷೆಗಳು, ಎಂಜಿನಿಯರಿಂಗ್ ಸರಕುಗಳು, ಔಷಧಗಳು, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು ಸೇರಿದಂತೆ ಭಾರತೀಯ ರಫ್ತುಗಳಿಗೆ ಹೊಸ ಅವಕಾಶಗಳನ್ನು ತೆರೆದುಕೊಡಲಿದೆ. ಅದೇ ಸಮಯದಲ್ಲಿ ನ್ಯೂಜಿಲೆಂಡ್ನ ಮರ, ಉಣ್ಣೆ, ಕುರಿ, ಮಾಂಸ ಮತ್ತು ಕಚ್ಚಾ ಚರ್ಮದಂತಹ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶ ಪಡೆಯಲಿದೆ. ಈ ಒಪ್ಪಂದವು ಸೇವೆಗಳು, ಹೂಡಿಕೆ ಹಾಗೂ ವೃತ್ತಿಪರರು, ವಿದ್ಯಾರ್ಥಿಗಳು ಮತ್ತು ಯುವಜನರ ಚಲನಶೀಲತೆಯ ಕ್ಷೇತ್ರಗಳಲ್ಲಿಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದರಲ್ಲಿ ಭಾರತೀಯ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಸೇರಿವೆ. ಇದು ಭಾರತದಲ್ಲಿ 20 ಬಿಲಿಯನ್ ಅಮೆರಿಕ

0: ಅಮೆರಿಕನ್ ಡಾಲರ್ ಹೂಡಿಕೆಗೆ ಅವಕಾಶ ಕಲ್ಪಿಸುತ್ತದೆ. ಕೃಷಿ, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳು, ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಮತ್ತು ಆಯುಷ್, ವ್ಯಾಪಾರ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುತ್ತದೆ. T-72 ಮತ್ತು T-90 ಯುದ್ದ ಟ್ಯಾಂಕ್ಗಳಿಗೆ ಸಹಾಯಕ ವಿದ್ಯುತ್ ಘಟಕಗಳನ್ನು ಖರೀದಿಸಲು ನವದೆಹಲಿಯಲ್ಲಿ ಅಕ್ಯುರೇಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಈ ಘಟಕಗಳು ಯುದ್ದ ಟ್ಯಾಂಕ್ಗಳ ಅಗ್ನಿ ನಿಯಂತ್ರಣ ವ್ಯವಸ್ಥೆ, ಗುಂಡು ಹಾರಿಸುವ ವ್ಯವಸ್ಥೆ ಹಾಗೂ ಪಿಸ್ತೂಲ್ ಸ್ಥಿರೀಕರಣ ವ್ಯವಸ್ಥೆಗೆ ಪರ್ಯಾಯ ವಿದ್ಯುತ್ ಮೂಲವಾಗಿ ಕಾರ್ಯನಿರ್ವಹಿಸಲಿವೆ. ಇವುಗಳ ಸೇರ್ಪಡೆಯಿಂದ ಭಾರತೀಯ ಸೇನೆಯ ಯಾಂತ್ರೀಕೃತ ಪಡೆಗಳ ಕಾರ್ಯಾಚರಣಾ ಸನ್ನದ್ದತೆ, ವಿಶ್ವಾಸಾರ್ಹತೆ ಮತ್ತು ನಿರ್ವಹಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನ ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಉಂಟುಮಾಡಿದೆ. ಸುಲಭ ವಹಿವಾಟು ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15ರಲ್ಲಿ ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು 4.24 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತ ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊಸ ಕಾನೂನಿನ ಅಡಿಯಲ್ಲಿ ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ವಿಧಿಸಬಹುದಾದ ಸುಂಕಗಳ ವಿವರಗಳನ್ನು ಭಾರತ ಮೊದಲು ಅಧ್ಯಯನ ಮಾಡಲಿದೆ ಮತ್ತು ನಂತರವಷ್ಟೇ ಸೂಕ್ತ ಸಮಯದಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಷ್ಟೇ ಸಹಿ ಹಾಕಿ ಜಾರಿಗೆ ತಂದಿರುವ ರಷ್ಯಾ ಮತ್ತು ಇರಾನ್ ಮೇಲಿನ ನಿರ್ಬಂಧಗಳ ಕಾಯ್ದೆ ಕುರಿತಾದ ಪ್ರಶ್ನೆಗಳಿಗೆ ಸಚಿವರು ಪ್ರತಿಕ್ರಿಯಿಸಿದರು. ರಷ್ಯಾದ ತೈಲ ಮತ್ತು ಅನಿಲವನ್ನು ಖರೀದಿಸುವುದನ್ನು ಮುಂದುವರಿಸುವ ದೇಶಗಳ ಮೇಲೆ 100% ಸುಂಕ ವಿಧಿಸಲು ಈ ಹೊಸ ಕಾನೂನು ಅಮೆರಿಕ ಆಡಳಿತಕ್ಕೆ ಅವಕಾಶ ಕಲ್ಪಿಸುತ್ತದೆ. ಈ ಕ್ರಮದಿಂದಾಗಿ ಭಾರತ ಮತ್ತು ಚೀನಾದಂತಹ ಪ್ರಮುಖ ಖರೀದಿದಾರರು ಅಮೆರಿಕಕ್ಕೆ ಮಾಡುವ ರಫ್ತುಗಳ ಮೇಲಿನ ಹೆಚ್ಚಿನ ಸುಂಕ ಎದುರಿಸಬೇಕಾಗಬಹುದು. ಇನ್ನೊಂದೆಡೆ ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆ ನಡೆಸುತ್ತಿವೆ. ಈ ವಿಷಯದಲ್ಲಿ ಎರಡೂ ಕಡೆಯವರು ನಿಯಮಿತ ಸಂಪರ್ಕದಲ್ಲಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಮಿಲ್ವಾಕಿಯಲ್ಲಿ ನಡೆಯಲಿರುವ G20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಸಚಿವ ಪಿಯೂಷ್ ಗೋಯಲ್ ಅಮೆರಿಕ ವಾಣಿಜ್ಯ ಸಚಿವ ಜೇಮಿಸನ್ ಗ್ರೀರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಕೇವಡಿಯಾದ ಏಕತಾನಗರದಲ್ಲಿ ನಾಳೆ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ

ನಾಳೆ ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ ಮೂರನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ ಎರಡು ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಸಹಯೋಗದೊಂದಿಗೆ ಮೈ ಭಾರತ್ ಪೋರ್ಟಲ್ನಲ್ಲಿ ಸಿಎಸ್ಐಆರ್ ವಿಜ್ಞಾನ ಮತ್ತು ನಾವಿನ್ಯತೆ ರಸಪ್ರಶ್ನೆಯನ್ನು ಪ್ರಾರಂಭಿಸಿದೆ. ಸಿಎಸ್ಐಆರ್ 85ನೇ ಸ್ಥಾಪನಾ ದಿನದ ಅಂಗವಾಗಿ ನಿನ್ನೆ ಪ್ರಾರಂಭಿಸಲಾದ ಈ ರಸಪ್ರಶ್ನೆಯು ಇದೇ 26ರವರೆಗೆ ನಡೆಯಲಿದ್ದು, ಎಲ್ಲಾ ಭಾರತೀಯ ನಾಗರಿಕರಿಗೆ ಇದರಲ್ಲಿ ಭಾಗವಹಿಸಲು ಅವಕಾಶವಿದೆ. ಯುವಜನರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿರುವ ಈ ರಸಪ್ರಶ್ನೆಯು ವೈಜ್ಞಾನಿಕ ಅರಿವು, ಕುತೂಹಲ ಮತ್ತು ವಿಜ್ಞಾನದೊಂದಿಗೆ ಸಾರ್ವಜನಿಕರ ಒಡನಾಟ ಉತ್ತೇಜಿಸುವ ಗುರಿ ಹೊಂದಿದೆ. ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರಲಿದ್ದು, ಸಿಎಸ್ಐಆರ್ನ ವೈಜ್ಞಾನಿಕ ಸಾಧನೆ, ತಂತ್ರಜ್ಞಾನ, ನಾವಿನ್ಯತೆ, ಸಂಸ್ಥೆಗಳು ಹಾಗೂ ಸಮಾಜ ಮತ್ತು ರಾಷ್ಟಕ್ಕೆ ನೀಡಿದ ಕೊಡುಗೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ನ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬಾಂಗ್ಲಾದೇಶವನ್ನು 3-0 ಅಂತರದಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದೆ. ಈ ಮೂರು ಪಂದ್ಯಗಳಲ್ಲಿ ಲಕ್ಷ್ಯ ಸಿಂಗ್ ಜಮಾನ್ ಹೈಮನ್ ಇಬ್ನ್ ಅವರನ್ನು ಸೋಲಿಸಿದರೆ, ನಂತರ ಆಯುಷ್ ಶೆಟ್ಟಿ ಗೌರವ್ ಸಿಂಘ ವಿರುದ್ದ ಜಯ ಸಾಧಿಸಿದರು. ಅಂತಿಮವಾಗಿ ಕಿಡಂಬಿ ಶ್ರೀಕಾಂತ್ ಜುಮಾರ್ ಅಲ್ ಅಮಿನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಗೆಲುವು ಖಚಿತಪಡಿಸಿದರು. ಲಕ್ಷ್ಯ ಸೇನ್ ಐಮನ್ ಇಬ್ನ್ ಅವರನ್ನು 21-4, 21-12 ಅಂತರದಿಂದ ಸುಲಭವಾಗಿ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಆಯುಷ್ ಶೆಟ್ಟಿ ಸಿಂಘ ವಿರುದ್ದ 21-4, 21-13 ಅಂತರದ ಸ್ಪಷ್ಟ ಗೆಲುವು ಸಾಧಿಸಿದರು. ಬಳಿಕ ಶ್ರೀಕಾಂತ್ ಜುಮಾರ್ ಅಲ್ ಅಮೀನ್ ವಿರುದ್ದ 21-15, 21-9 ಅಂತರದ ಗೆಲುವು ದಾಖಲಿಸುವ ಮೂಲಕ ಭಾರತ 3-0 ಅಂತರದಿಂದ ಜಯ ಸಾಧಿಸಿತು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಭಾರತೀಯ ಮಹಿಳಾ ತಂಡ ಕೂಡ ನಾಳೆ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20ರಿಂದ ಜಾರಿಗೆ. ಯುದ್ದ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ದ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ವಿಶೇಷ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ ಬರೆದವರು ಪತ್ರಕರ್ತ ಮಂಜುನಾಥ್ ನಾಯ್ಕ್. ಡಾಕ್ಟರ್ ಕಸ್ತೂರಿರಂಗನ್ ವರದಿ, ರಾಜ್ಯದ ಬರ ಪರಿಸ್ಥಿತಿ ಮತ್ತು ರೈತರ ಸಮಸ್ಯೆ ಕುರಿತು ಕರೆದಿರುವಂತಹ ವಿಧಾನಮಂಡಲದ ವಿಶೇಷ ಅಧಿವೇಶನವನ್ನು ವಿಧಾನಸಭೆಯಲ್ಲಿಂದು ವಂದೇ ಮಾತರಂ ಗೀತೆಯ ಮೊದಲ ಎರಡು ಚರಣ ಹಾಡುವ ಮೂಲಕ ಆರಂಭ ಮಾಡಲಾಯಿತು. ಸದನದ ಕಲಾಪ ಆರಂಭವಾಗುತ್ತಿದ್ದಂತೆ ವಂದೇ ಮಾತರಂ ಗೀತೆಯ ಮೊದಲ ಎರಡು ಚರಣವನ್ನು ಹಾಡಲಾಯಿತು. ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸಂವಿಧಾನದ ಪೀಠಕ್ಕೆ ಓದಿದರು. ಅದೇ ಬಿಜೆಪಿ ಸದಸ್ಯರು ವಂದೇ ಮಾತರಂನ ಎಲ್ಲ ಚರಣಗಳನ್ನು ಹಾಡಿದರು. ನಂತರ ವಿಧಾನಸಭೆಯಲ್ಲಿ ನವಲಗುಂದದ ಮಾಜಿ ಶಾಸಕ ಡಾಕ್ಟರ್ ಆರ್ ಬಿ ಸಿರಿಯಣ್ಣನವರ ನಿಧನಕ್ಕೆ ಸದನದಲ್ಲಿ ಸಂತಾಪ ಸೂಚಿಸಲಾಯಿತು. ಸಂತಾಪ ಸೂಚನೆ ನಂತರ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಡಾಕ್ಟರ್ ಕೆ ಕಸ್ತೂರಿರಂಗನ್ ವರದಿಯ ಮೇಲೆ ನಿಲುವಳಿ ಸೂಚನೆ ತಂದಿದ್ದೇನೆ, ನಿಲುವಳಿ ಸೂಚನೆಗೆ ಅವಕಾಶ ನೀಡಬೇಕು ಎಂದರು. ಇದಕ್ಕೆ ಆಕ್ಷೇಪಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಇದೇ ವಿಷಯದ ಮೇಲೆ ಚರ್ಚೆ ಮಾಡಲು ವಿಶೇಷ ಅಧಿವೇಶನ ಕರೆಯಲಾಗಿದೆ, ಈಗಾಗಲೇ ವಿಷಯ ಪಟ್ಟಿಯಲ್ಲಿ ನಿಗದಿಪಡಿಸಿದ ವಿಷಯದ ಮೇಲೆ ನಿಲುವಳಿ ಸೂಚನೆ ತರಲು ಅವಕಾಶ ಇಲ್ಲ ಎಂದು ಹೇಳಿದರು. ಪ್ರತಿಪಕ್ಷ ನಾಯಕ ಆರ್

ಅಶೋಕ ಮಾತನಾಡಿ, ಸರ್ಕಾರ ಈ ವಿಷಯ ಒಂದು ದಿನ ಚರ್ಚೆ ಮಾಡಬೇಕು ಎಂದು ನಿರ್ಧರಿಸಿದೆ. ಆದರೆ ನಾವು ನಿಲುವಳಿ ಸೂಚನೆ ಮೂಲಕ ಮೂರು ದಿನ ಚರ್ಚೆ ಮಾಡಬೇಕು ಎಂಬುದು ಬೇಡಿಕೆಯಾಗಿದೆ ಎಂದರು. ಸಂಸದೀಯ ವ್ಯವಹಾರ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಇದು ವಿಶೇಷ ಅಧಿವೇಶನ ಅಲ್ಲ. ಡಾ ಕಸ್ತೂರಿರಂಗನ್ ವರದಿ ಬರ ಪರಿಸ್ಥಿತಿ ಮತ್ತು ರೈತರ ಸಮಸ್ಯೆ ಬಗ್ಗೆ ವಿಶೇಷ ಚರ್ಚೆ ಮಾಡಲು ಕರೆದ ಅಧಿವೇಶನ ಎಂದು ತಿದ್ದುಪಡಿ ಮಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಕಸ್ತೂರಿ ರಂಗನ್ ವರದಿ, ಬರಗಾಲ ಮತ್ತು ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲು ಈ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ರಾಜಕಾರಣ ಬದಿಗಿಟ್ಟು ರಾಜ್ಯದ ಹಿತ ಕಾಪಾಡುವಂತಹ ಕೆಲಸ ಮಾಡುವಂತೆ ಪ್ರತಿಪಕ್ಷಗಳಿಗೆ ಸಲಹೆ ನೀಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ರಾಜ್ಯದ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಪಶ್ಚಿಮಘಟ್ಟ ಸಂರಕ್ಷಣೆ ವಿಚಾರದಲ್ಲಿ ಎದುರಾಗಿರುವ ಪ್ರಸ್ತುತ ಬಿಕ್ಕಟ್ಟಿಗೆ ಅಂದಿನ ಯುಪಿಎ ಸರ್ಕಾರದ ರಚಿಸಿದಂತಹ ಮಾಧವ ಗಾಡ್ಗಿಲ್ ವರದಿಯೇ ಮೂಲ ಕಾರಣ ಎಂದು ಆರೋಪ ಮಾಡಿದರು. ಕಸ್ತೂರಿರಂಗನ್ ವರದಿಯಲ್ಲಿ ಪಶ್ಚಿಮಘಟ್ಟದ 56,000 ಚದರ ಕಿಲೋಮೀಟರ್ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲ್ಪಟ್ಟಿದ್ದು, ರಾಜ್ಯದ ಅತಿ ಹೆಚ್ಚು 20,668 ಚದರ ಕಿಲೋಮೀಟರ್ ಪ್ರದೇಶ ಸೇರಿದೆ. ಸರ್ಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಸಮನ್ವಯತೆ ತರುವ ಮೂಲಕ ಕಾಡಂಚಿನ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಬೇಕು, ಕೇಂದ್ರ ಸರ್ಕಾರಕ್ಕೆ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಹೋಗಿ ಸಮಸ್ಯೆಯ ಮನವರಿಕೆ ಮಾಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತು ಮುಂದುವರಿಸಿ, ಕೆಲವರು ಕಸ್ತೂರಿರಂಗನ್ ವರದಿ ತಿರಸ್ಕರಿಸಿ ಎಂದು ಸಲಹೆ ನೀಡಿದರೆ, ಕೆಲವರು ಕೇರಳ ಮಾದರಿ ಅನುಸರಿಸುವಂತೆ ಸಲಹೆ ನೀಡಿದ್ದಾರೆ. ತಜ್ಞರ ತಾಂತ್ರಿಕ ಸಮಿತಿ ರಚಿಸುವಂತೆ ಹಾಗೂ ಸದನದಲ್ಲಿ ಒಮ್ಮತದ ನಿರ್ಣಯ ಮಾಡಿ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಒಯ್ಯುವಂತೆ ಸಲಹೆ ನೀಡಿದ್ದಾರೆ ಎಂದು ಸದನಕ್ಕೆ ವಿವರಿಸಿದರು. ವರದಿಯಲ್ಲಿ ಹೆಚ್ಚುವರಿಯಾಗಿ 961 ಕಿಲೋಮೀಟರ್ ಸೇರಿಸಲಾಗಿದೆ. ವರದಿಯಲ್ಲಿ ರೈತರ 3,158 ಎಕರೆ ಜಮೀನು ಸೇರಿಸಲಾಗಿದೆ. ಕೇಂದ್ರ ಸರ್ಕಾರದ ಅಧಿಸೂಚನೆ ಹಿನ್ನೆಲೆಯಲ್ಲಿ ರಾಜಕಾರಣ ಬದಿಗಿಟ್ಟು ಚರ್ಚೆ ಮಾಡಿ ಒಮ್ಮತದ ನಿರ್ಣಯಕ್ಕೆ ಬರಬೇಕು ಎಂದು ತಿಳಿಸಿದರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ಕಸ್ತೂರಿರಂಗನ್ ವರದಿ ಅನುಷ್ಠಾನ ವಿರೋಧಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲಾ ಸರ್ಕಾರಗಳು ನಿರ್ಣಯ ಅಂಗೀಕರಿಸುವ ಮೂಲಕ ವಿರೋಧ ವ್ಯಕ್ತಪಡಿಸಿವೆ. ಡಾಕ್ಟರ್ ಕಸ್ತೂರಿರಂಗನ್ ವರದಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವ್ಯಾಪ್ತಿಗೆ ತರಲು ಪ್ರಸ್ತಾಪಿಸಲಾಗಿದೆ. ರಾಜ್ಯದ 10 ಜಿಲ್ಲೆಗಳ 1,449 ಗ್ರಾಮಗಳು ಈ ಪ್ರಸ್ತಾವನೆಯಲ್ಲಿ ಸೇರಿವೆ. ಇದರಲ್ಲಿ 16,114 ಚದರ ಕಿಲೋಮೀಟರ್ ನಿಯಂತ್ರಿತ ಅರಣ್ಯ ಪ್ರದೇಶವಾಗಿದ್ದು, ಇದರಲ್ಲಿ 12,226 ಕಿಲೋಮೀಟರ್ ಮೀಸಲು ಅರಣ್ಯ, 2,325 ಚದರ ಕಿಲೋಮೀಟರ್ ಇತರೆ ಅರಣ್ಯ ಪ್ರದೇಶವಾಗಿದೆ ಎಂದು ಮಾಹಿತಿ ನೀಡಿದರು. ಪಶ್ಚಿಮಘಟ್ಟ ವ್ಯಾಪ್ತಿಗೆ ಬರುವ ಎಲ್ಲಾ ಪ್ರದೇಶಗಳ ಶಾಸಕರು ಪಕ್ಷ ಭೇದ ಮರೆತು ಡಾಕ್ಟರ್ ಕಸ್ತೂರಿರಂಗನ್ ವರದಿ ಅನುಷ್ಠಾನಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಸರ್ಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಸಮನ್ವಯತೆ ತರುವ ಮೂಲಕ ಕಾಡಂಚಿನ ರೈತರ ಹಿತ ಕಾಪಾಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದರು. ರಾಷ್ಟೀಯ ಹಸಿರು ನ್ಯಾಯಾಲಯ ಕೇರಳಂ ವರದಿಯನ್ನು ಒಪ್ಪಿ ರಿಯಾಯಿತಿ ನೀಡಿದೆ. ಅದರಿಂದ ಕರ್ನಾಟಕ ಕೇರಳಂ ಮಾದರಿ ಅನುಸರಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಬಳಸಿಕೊಂಡು ಪಶ್ಚಿಮಘಟ್ಟದ ಪ್ರದೇಶಗಳ ವೈಮಾನಿಕ ಸರ್ವೆಯನ್ನ ನಡೆಸಿ ತೋಟ, ಜಮೀನು, ಕಾಫಿ ತೋಟ, ಗದ್ದೆ ಮತ್ತು ವಸತಿ ಪ್ರದೇಶಗಳನ್ನ ಗುರುತಿಸಿ ವರದಿಯನ್ನು ಹಸಿರು ನ್ಯಾಯಾಲಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ ಮೂಲಕ ರಿಯಾಯಿತಿ ಪಡೆಯಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮಘಟ್ಟ ವ್ಯಾಪ್ತಿಯ ಸಾಗರ ವಿಧಾನಸಭಾ ಕ್ಷೇತ್ರ ಶಾಸಕ ಬೇಲೂರು ಗೋಪಾಲಕೃಷ್ಣ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಡಾ ಕಸ್ತೂರಿರಂಗನ್ ವರದಿ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದರಿಂದ ಈ ಭಾಗದ ರೈತರು ಅತಂತ್ರ ಸ್ಥಿತಿ ಎದುರಿಸುವಂತಾಗಿದೆ. ಕೇಂದ್ರ ಕೂಡಲೇ ಅಧಿಸೂಚನೆ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಹಿರಿಯ ಸದಸ್ಯ ಅರವಿಂದ ದೇಶಪಾಂಡೆ ಮಾತನಾಡಿ, ಡಾ ಕಸ್ತೂರಿರಂಗನ್ ಅವರು ಪಶ್ಚಿಮಘಟ್ಟಗಳ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ, ವಸ್ತುಸ್ಥಿತಿಯ ವೈಜ್ಞಾನಿಕ ಅಧ್ಯಯನ ಮಾಡಿಲ್ಲ, ಅವರು ನೀಡಿದಂತಹ ವರದಿಗೆ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ, ಕೇರಳ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ಸಹಿತ 6 ರಾಜ್ಯಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರದೇಶ ಗುರುತಿಸಲಾಗಿದೆ ಎಂದರು. ಅರಣ್ಯ ರಕ್ಷಣೆ ಮಾಡುವುದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಅರಣ್ಯ ರಕ್ಷಣೆ ಹೆಸರಲ್ಲಿ ಜನಸಾಮಾನ್ಯರನ್ನ ಬೀದಿಪಾಲು ಮಾಡುವುದು ಸರಿಯಲ್ಲ ಎಂದು ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು. ಡಾ ಕಸ್ತೂರಿರಂಗನ್ ವರದಿ ತಿರಸ್ಕರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಸಲಹೆ ನೀಡಿದರು. ಶಾಸಕಿ ಶಾರದಾ ಪೂರ್ಯ ನಾಯಕ್ ಮಾತನಾಡಿ, ಕಸ್ತೂರಿರಂಗನ್ ವರದಿಯಲ್ಲಿ ಸೇರುವ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಶಿವಮೊಗ್ಗ ಜಿಲ್ಲೆಯ 447 ಹಳ್ಳಿಗಳು ಸೇರಿರುವುದು ಆತಂಕ ಮೂಡಿಸುವ ವಿಷಯವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಸ್ತೂರಿರಂಗನ್ ಸಮಿತಿ ಉಪಗ್ರಹ ಸರ್ವೆ ಮಾಡುವ ಮೂಲಕ ಅಡಿಕೆ ತೋಟಗಳನ್ನು ಅರಣ್ಯ

ಗುರುತಿಸೆಂದು ಸದನಕ್ಕೆ ಗಮನಕ್ಕೆ ತಂದರು. ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಮಾತನಾಡಿ, ಕಸ್ತೂರಿರಂಗನ್ ವರದಿ ಪಶ್ಚಿಮ ಘಟ್ಟಗಳ ಭಾಗದ ಜನರ ಬದುಕು ಹಕ್ಕನ್ನ ಕಸಿದುಕೊಂಡಿದೆ. ಈ ಭಾಗದಲ್ಲಿ ಕಾಡನ್ನು ಉಳಿಸಿ ಬೆಳೆಸಿದವರು ಸ್ಥಳೀಯರು. ಸರ್ಕಾರದ ಬೃಹತ್ ಯೋಜನೆಗಳಿಂದ ಅರಣ್ಯ ನಾಶವಾಗಿದೆ ಎಂದು ತಿಳಿಸಿದರು. ಚರ್ಚೆಯಲ್ಲಿ ಮಧ್ಯಪ್ರವೇಶಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಡಾಕ್ಟರ್ ಕಸ್ತೂರಿರಂಗನ್ ವರದಿಯಲ್ಲಿ ಗುರುತಿಸಿದ 20,000 ಚದರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶಗಳ ಪೈಕಿ 16,000 ಚದರ ಕಿಲೋಮೀಟರ್ ಅಂದರೆ ಶೇಕಡಾ 80% ಪ್ರದೇಶ ಈಗಾಗಲೇ ರಕ್ಷಿತ ಅರಣ್ಯವಾಗಿದ್ದು, ಉಳಿದ 4,000 ಚದರ ಕಿಲೋಮೀಟರ್ನಲ್ಲಿ ಜನವಸತಿ ತೋಟ ಮನೆ ಗದ್ದೆಗಳನ್ನು ಹೊಂದಿದೆ. ಈ ಭಾಗದ ಜನರ ಹಿತ ರಕ್ಷಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಆಡಳಿತ ಪಕ್ಷದ ಸದಸ್ಯ ಎಸ್ ಪೊನ್ನಣ್ಣ ಮಾತನಾಡಿ, ಪಶ್ಚಿಮಘಟ್ಟ ರಕ್ಷಣೆ ಮಾಡುವುದಕ್ಕೆ ಯಾವ ವಿರೋಧವಿಲ್ಲ, ಆದರೆ ಕಸ್ತೂರಿರಂಗನ್ ಅವರ ಅವೈಜ್ಞಾನಿಕ ವರದಿ ಅನುಷ್ಠಾನ ಮಾಡಲು ಹೊರಟರೆ ಸಮಸ್ಯೆ ಉದ್ಭವ ಆಗುತ್ತದೆ ಎಂದರು. ಬಿಜೆಪಿ ಸದಸ್ಯ ಬಿವೈ ವಿಜಯೇಂದ್ರ ಮಾತನಾಡಿ, ಪಶ್ಚಿಮಘಟ್ಟಗಳ ಕಾಡು ನದಿ ಪರಿಸರ ಉಳಿಯಬೇಕು, ಅದರ ಜೊತೆಗೆ ಕಾಡಂಚಿನಲ್ಲಿರುವಂತಹ ಜನರ ಜೀವನ ಉಳಿಯಬೇಕು ಎಂಬುದು ನಮ್ಮ ನಿಲುವಾಗಿದೆ ಎಂದು ಹೇಳಿದರು. ಕಸ್ತೂರಿರಂಗನ್ ವರದಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತೆ ಕರಡು ಅಧಿಸೂಚನೆ ಹೊರಡಿಸದಂತೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮ ಮಾತನಾಡಿ, 10 ಜಿಲ್ಲೆಯಲ್ಲಿ ಬರುವಂತಹ 138 ಗ್ರಾಮಗಳು ಹಾಗೂ ಮೂಡಿಗೆರೆ ಕ್ಷೇತ್ರದ 31 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸೇರಿವೆ. ಈ 31 ಗ್ರಾಮಗಳಲ್ಲಿ 25,000 ಅಧಿಕ ಮಂದಿ ಇದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿಗೆ ಬಂದರೆ ಈ ಭಾಗದ ಜನರ ಹಿತ ರಕ್ಷಣೆ ಮಾಡುವುದು ಹೇಗೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದುವರೆಗೆ ವಿಧಾನಸಭೆ ಕಲಾಪದ ಇಂದಿನ ಸಮೀಕ್ಷೆ ಕೇಳಿದಿರಿ. ಬರೆದವರು ಪತ್ರಕರ್ತರಾದಂತಹ ಮಂಜುನಾಥ್ ನಾಯಕ್. ಬರೆದವರು ಪತ್ರಕರ್ತರಾದಂತಹ ಆರ್.ಎಚ್. ಜಯಪ್ರಕಾಶ್. ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನದ ಮೊದಲ ದಿನವೇ ಮೇಲ್ಮನೆಯಲ್ಲಿ ವಂದೇ ಮಾತರಂ ಗೀತೆಯ ವಿಚಾರ, ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ, ಗದ್ದಲ, ಘೋಷಣೆ, ಕೋಲಾಹಲಕ್ಕೆ ಎಡೆಮಾಡಿಕೊಟ್ಟಿತು. ಮೇಲ್ಮನೆಯಲ್ಲಿ ಸುಗಮವಾಗಿ ನಡೆಯಬೇಕಿದ್ದ ರಾಜ್ಯದ ಬರ ಪರಿಸ್ಥಿತಿ ಹಾಗೂ ಕಸ್ತೂರಿರಂಗನ್ ವರದಿ ಚರ್ಚೆಯ ಆರಂಭದ ಮೊದಲ ದಿನವೇ ರಾಷ್ಟೀಯ ಗೀತೆ ವಂದೇ ಮಾತರಂ ಆಡಳಿತ ಪಕ್ಷ ಮೊಟಕುಗೊಳಿಸಿದ್ದು ರಾಜಕೀಯ ಸಂಘರ್ಷಕ್ಕೆ ವೇದಿಕೆಯಾಯಿತು. ಸಭಾಪತಿ ಸಲೀಂ ಅಹಮದ್ ಅವರು ಕಲಾಪ ಆರಂಭಿಸಿದ ಕೂಡಲೇ ವಂದೇ ಮಾತರಂ ಗಾಯನಕ್ಕೆ ಚಾಲನೆಯನ್ನ ನೀಡಲಾಯಿತು. ಸರ್ಕಾರದ ಇತ್ತೀಚಿನ ಆದೇಶದಂತೆ 2 ಚರಣಗಳ ಗಾಯನದ ಬಳಿಕ ಗೀತೆಯನ್ನು ಸ್ಥಗಿತಗೊಳಿಸಲಾಯಿತು. ಇದನ್ನು ವಿರೋಧಿಸಿದ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಸದನದಲ್ಲೇ ಪೂರ್ಣ ವಂದೇ ಮಾತರಂ ಗಾಯನ ಆರಂಭಿಸಿದರು. ಇದೇ ವೇಳೆ ಸಭಾಪತಿ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಲು ಮುಂದಾದರು. ಸಂವಿಧಾನದ ಪೀಠಿಕೆ ಬೋಧನೆಯ ನಡುವೆಯೂ ಬಿಜೆಪಿ ಸದಸ್ಯರು ಪೂರ್ಣ ವಂದೇ ಮಾತರಂ ಹಾಡಿ ಬಳಿಕ ಸಂವಿಧಾನದ ಪೀಠಿಕೆಯನ್ನು ಓದಿದರು. ಇದರಿಂದ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಗದ್ದಲದ ನಡುವೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸದನದ ಉದ್ದೇಶವನ್ನು ನೆನಪಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದ್ದು ಕಸ್ತೂರಿರಂಗನ್ ವರದಿ ಕುರಿತು ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯಲಾಗಿದೆ. ಹೀಗಾಗಿ ಸದಸ್ಯರು ಸಹಕರಿಸಿ ಬರ, ರೈತರ ಸಮಸ್ಯೆ ಮತ್ತು ಕಸ್ತೂರಿರಂಗನ್ ವರದಿ ಕುರಿತು ಚರ್ಚೆಯನ್ನು ನಡೆಸಬೇಕು ಎಂದು ಮನವಿ ಮಾಡಿದರು. ಕಸ್ತೂರಿರಂಗನ್ ವರದಿಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿಕೊಂಡು ಬಂದಿರುವ ನಡುವೆಯೂ ಕೇಂದ್ರ ಸರ್ಕಾರ ಅಧಿಸೂಚನೆಗಳನ್ನು ಹೊರಡಿಸುತ್ತಿರುವುದರಿಂದ ಈ ವಿಷಯವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದು ಅಗತ್ಯವಾಗಿದೆ ಎಂದು ಟಿಪ್ಪಣಿಯನ್ನು ಓದುತ್ತಾ ತಿಳಿಸಿದರು. ನಾವೆಲ್ಲರೂ ಏಕಕಾಲಕ್ಕೆ ಪರಿಸರವನ್ನು ಉಳಿಸುವ ಮೂಲಕ ಪಶ್ಚಿಮ ಘಟ್ಟಗಳಲ್ಲಿ ವಾಸಿಸುತ್ತಿರುವಂತಹ ಜನರು ಮತ್ತು ಭವಿಷ್ಯದ ಪೀಳಿಗೆಗಳ ಹಿತ ರಕ್ಷಣೆಯನ್ನು ಮಾಡಬೇಕಾಗಿದೆ ಎಂದು ಹೇಳಿದರು. ಪಶ್ಚಿಮಘಟ್ಟ, ಪೂರ್ವಘಟ್ಟ, ಅರಾವಳಿ, ವಿಂಧ್ಯ ಮತ್ತು ಹಿಮಾಲಯ ಮುಂತಾದ ಪರ್ವತ ಶ್ರೇಣಿಗಳ ಉಳಿವು ನಮ್ಮ ಉಳಿವು ಆಗಿದೆ. ಜೊತೆಯಲ್ಲಿಯೇ ತಲೆ ತಲೆಮಾರುಗಳಿಂದ ವಾಸಿಸುತ್ತಿರುವಂತಹ ಜನರ ಬದುಕಿನ ರಕ್ಷಣೆಯೂ ಆಗಬೇಕಾಗಿದೆ. ಪರಿಸರ ಉಳಿದರೆ ಮಾತ್ರ ಅಲ್ಲಿನ ಜನರ ಬದುಕು ಉಳಿಯಲಿದೆ ಎಂದು ಹೇಳಿದರು. ಟಿಪ್ಪಣಿ ಓದಿ ಮುಗಿಯುವವರೆಗೂ ತಮ್ಮ ಸ್ಥಾನದಲ್ಲಿ ನಿಂತು ಪ್ರತಿಭಟನೆ ನಡೆಸುತ್ತಿದ್ದಂತಹ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ವಂದೇ ಮಾತರಂ ಗೀತೆಯನ್ನು ಮೊಟಕುಗೊಳಿಸಿದ ವಿಚಾರಕ್ಕೆ ಘೋಷಣೆ, ಧಿಕ್ಕಾರ ಕೂಗಲಾರಂಭಿಸಿದರು. ಇದರಿಂದ ಸದನದ ಕಲಾಪವನ್ನು ಮುಂದುವರಿಸಲಾಗದೆ 10 ನಿಮಿಷಗಳ ಕಾಲ ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ಕಸ್ತೂರಿರಂಗನ್ ವರದಿಯ ಸಂಬಂಧ ಕೈಗೆತ್ತಿಕೊಂಡ ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿ ಸದಸ್ಯ ಸಿಟಿ ರವಿ, ವರದಿ ಜಾರಿಯಿಂದ ಪಶ್ಚಿಮ ಘಟ್ಟಗಳ ಕಾಡಂಚಿನ ಜನರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಎಂದು ಹೇಳಿದರು. 100 ವರ್ಷಗಳಿಂದ ನೆಲೆಸಿದ ಸಾವಿರಾರು ಜನರು ಕಸ್ತೂರಿರಂಗನ್ ವರದಿಯಿಂದ ತೊಂದರೆಗೆ ಸಿಲುಕಲಿದ್ದಾರೆ ಎಂದು ತಿಳಿಸಿದರು. ಕಾಂಗ್ರೆಸ್ನ ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡಿ ಸಾಧಕ ಬಾಧಕಗಳನ್ನು ಪರಾಮರ್ಶೆ ನಡೆಸಬೇಕು. ಪಶ್ಚಿಮ ಘಟ್ಟಗಳ ಯಾವ ಜೀವಕ್ಕೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎನ್ನುವುದು ಮುಖ್ಯವಾಗಿದೆ ಎಂದು ಹೇಳಿದರು. ಕೃಷಿ ಆಧಾರದ ಉದ್ಯೋಗಕ್ಕೆ ಉತ್ತೇಜನ ನೀಡಬೇಕಾಗಿದೆ. ಪಶ್ಚಿಮ ಘಟ್ಟಗಳ ಆಸುಪಾಸಿನ ಜನತೆ, ಅಲ್ಲಿ 100 ವರ್ಷಗಳಿಂದ ಕೃಷಿ ಮಾಡುತ್ತಿರುವ ಜನತೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ಹಿರಿಯ ಸದಸ್ಯರಾದಂತಹ ಬಸವರಾಜ ಹೊರಟ್ಟಿ ಮಾತನಾಡಿ, ಕಸ್ತೂರಿರಂಗನ್ ವರದಿಯಿಂದ ಸಾಕಷ್ಟು ತೊಂದರೆ ಉಂಟಾಗಿ ಸಾವಿರಾರು ಜನರಿಗೆ ಅನಾನುಕೂಲವಾಗಲಿದೆ ಎಂದು ಹೇಳಿದರು. ಕೇರಳದಲ್ಲಿ ಅನುಸರಿಸಿದ ಮಾದರಿಯನ್ನು ಕರ್ನಾಟಕದಲ್ಲಿ ಅನುಸರಿಸುವುದಕ್ಕೆ ಏಕೆ

ಆಗುತ್ತಿಲ್ಲ, ಆ ಕೆಲಸವನ್ನು ಸರ್ಕಾರ ಮಾಡಲಿ. ಕಸ್ತೂರಿರಂಗನ್ ಮತ್ತು ಮಾಧವ್ ಗಾಡ್ಗಿಲ್ ವರದಿಗೂ ಇರುವ ವ್ಯತ್ಯಾಸ ತಿಳಿಸುವ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಸತ್ಯಾಸತ್ಯತೆಯನ್ನು ವೈಜ್ಞಾನಿಕವಾಗಿ ತಿಳಿಸುವ ಸಮಿತಿ ರಚನೆ ಮಾಡುವಂತೆ ಆಗ್ರಹಿಸಿದರು. ಸದನವನ್ನು ಭೋಜನ ವಿರಾಮಕ್ಕೂ ಮುಂದೂಡದೆ ಮುಂದುವರೆದ ಕಲಾಪದಲ್ಲಿ ಜೆಡಿಎಸ್ನ ಭೋಜೇಗೌಡ ಅವರು ಕಸ್ತೂರಿರಂಗನ್ ವರದಿಯ ಬಗ್ಗೆ ಪ್ರಸ್ತಾಪಿಸಿದ ವೈಮಾನಿಕ ಸಮೀಕ್ಷೆ ಮಾಡಿರುವ ಕಸ್ತೂರಿರಂಗನ್ ಅವರು ಸ್ಥಳೀಯರ ಇತಿಹಾಸ, ಜೀವನ ಕ್ರಮ, ಕೃಷಿ ಪರಿಸರಕ್ಕೆ ನೆರವು ಮರೆತಂತಿದೆ ಎಂದು ಹೇಳಿದರು. ಗಾಡ್ಗಿಲ್ ಕಸ್ತೂರಿರಂಗನ್ ವರದಿ ಯಥಾವತ್ತಾಗಿ ಜಾರಿಯಾದರೆ ಪರಿಸರ ಉಳಿಯುತ್ತಾ ಕಾಡಿನಲ್ಲಿದ್ದ ಹವಾಗುಣ, ಬಿದಿರು, ಬೀಟೆ, ನಂದಿ, ಮತ್ತಿ ಮರಗಳು ಏನಾದವು? ಕಾಡನ್ನು ಸರ್ವನಾಶ ಮಾಡಿದವರೇ ಅರಣ್ಯ ಅಧಿಕಾರಿಗಳೆಂದು ಅಸಮಾಧಾನ ಹೊರಹಾಕಿದರು. ಬಿಜೆಪಿಯ ಹರೀಶ್ಕುಮಾರ್ ಪುತ್ತೂರು ಅವರು ಕಸ್ತೂರಿರಂಗನ್ ವರದಿಯಿಂದ ಕಾಡಂಚಿನ ಕೃಷಿ ಜನತೆಗೆ ತೊಂದರೆಯಾಗಲಿದ್ದು ಇದನ್ನು ಒಪ್ಪಲು ಸಾಧ್ಯವಿಲ್ಲ ಎಂದರು. ಕಾಂಗ್ರೆಸ್ನ ಐವಾನ್ ಡಿಸೋಜಾ ಅವರು ಏರಿಯಲ್ ಸರ್ವೆಯಿಂದ ಸಿದ್ದಪಡಿಸಿದ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೆ ಒಪ್ಪಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಕಾಂಗ್ರೆಸ್ನ ಎಸ್ ರವಿ ಮಾತನಾಡಿ, ಕಸ್ತೂರಿರಂಗನ್ ವರದಿಯಲ್ಲಿ ಕಾಡಿನ ಸಂರಕ್ಷಣೆಯ ಕಾಳಜಿ ಇದೆ, ಆದರೆ ಕಾಡು ಪ್ರಾಣಿಗಳಿಂದ ದಾಳಿಗೊಳಗಾಗಿ ಸಾವನ್ನಪ್ಪುವ ಜನರಿಗೆ ಪರಿಹಾರ ನೀಡುವುದರ ಬಗ್ಗೆ, ಬೆಳೆಹಾನಿ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಇದೊಂದು ಅವೈಜ್ಞಾನಿಕ ವರದಿಯಾಗಿದೆ. ಕೂಡಲೇ ಸರ್ಕಾರ ಪಕ್ಷಾತೀತವಾಗಿ ಕೇಂದ್ರಕ್ಕೆ ನಿಯೋಗ ಕೊಂಡೊಯ್ಯಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ವಾಸ್ತವತೆಯನ್ನು ತಿಳಿಸುವ ಕೆಲಸ ಮಾಡಬೇಕು. ಕಾಯ್ದೆಯ ಏರ್ಪಾಡಿನ ಹಾಗೆ ಮಾರ್ಪಾಡಿನ ಬಗ್ಗೆ ಕೇಂದ್ರಕ್ಕೆ ಮನವಿ ಮಾಡಬೇಕು ಎಂದು ಹೇಳಿದರು. ಕಸ್ತೂರಿರಂಗನ್ ವರದಿ ಜಾರಿ ವಿಚಾರವಾಗಿ ರಾಜ್ಯ ಸರ್ಕಾರ ಕೇರಳ ಮಾದರಿಯ ತಂತ್ರವನ್ನು ಅನುಸರಿಸಲಿ, ತಜ್ಞರ ಸಮಿತಿ ರಚಿಸಿ ಅವರು ನೀಡುವ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಕೆ ಮಾಡಲಿ ಎಂದು ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರು ಒಕ್ಕೊರಲಿನಿಂದ ಒತ್ತಾಯಿಸಿದರು. ಡಾ ಕೆ ಕಸ್ತೂರಿರಂಗನ್ ವರದಿ ಜಾರಿಯ ನಿಟ್ಟಿನಲ್ಲಿ ನಡೆದ ವಿಶೇಷ ಚರ್ಚೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಎಸ್ ರವಿ, ಬಿಜೆಪಿಯ ಬಸವರಾಜ ಹೊರಟ್ಟಿ, ಡಿಎಸ್ ಅರುಣ್, ಜೆಡಿಎಸ್ನ ಭೋಜೇಗೌಡ ಸೇರಿದಂತೆ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಕಸ್ತೂರಿರಂಗನ್ ವರದಿ ಜಾರಿಯಾದರೆ ಪಶ್ಚಿಮಘಟ್ಟ, ಮಲೆನಾಡು ಮತ್ತು ಕರಾವಳಿ ಭಾಗದ ಜನರಿಗೆ ಮರಣ ಶಾಸನವಾಗಲಿದೆ. ಕಸ್ತೂರಿರಂಗನ್ ವರದಿ ಜಾರಿಗೆ ಇಡೀ ಸದನದ ವಿರೋಧವಿದೆ ಎಂದು ಹೇಳಿದರು. ಇದುವರೆಗೂ ವಿಧಾನಮಂಡಲದ ಉಭಯ ಸದನಗಳ ವಿಶೇಷ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆಯನ್ನು ಕೇಳಿದಿರಿ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಂಧುವರಿಗೆಲ್ಲ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಮಾತು, ಮಾಹಿತಿ, ಮನರಂಜನೆಯನ್ನೊಳಗೊಂಡ ಕಾರ್ಯಕ್ರಮ. ಅಂದ್ರೆ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಸುಮಧುರ ಗೀತೆಗಳನ್ನ ಕೇಳುವ ಕಾರ್ಯಕ್ರಮ. ಮೊದಲಿಗೆ ಕೇಳಿ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ. ಹಾಡಿದ್ದಾರೆ ರಾಮ್ ಪ್ರಸಾದ್ ಮತ್ತು ನಂದಿತಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಈಗ ನಾವೊಂದು ಜನಪದ ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಪ್ರಸಿದ್ಧ ಜನಪದ ಗೀತೆಯ ಸಾಲುಗಳನ್ನು ಕೇಳಿದ್ವಿ ಅಲ್ವಾ? ಆದರೆ ಇದನ್ನ ಚಲನಚಿತ್ರಕ್ಕೆ ಅಳವಡಿಸಲಾಗಿದೆ. ಇದೇ ರೀತಿ ಅನೇಕ ಜನಪದ ಗೀತೆ ಹಾಗೂ ಭಾವಗೀತೆಗಳನ್ನು ಚಲನಚಿತ್ರಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳಲಾಗಿದೆ. ಆದರೆ ಈ ಜನಪದ ಗೀತೆ ಅಂದರೆ ಏನು, ಜನಪದ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಇವತ್ತಿನ ಸಿರಿಗಂಧದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಈಗ ಕೇಳಿ ಜನಪದ ಚಿತ್ರದ ಗೀತೆ. ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಜನಪದ ಮತ್ತು ಜಾನಪದ ಈ ಎರಡೂ ಪದಗಳು ಸಾಮಾನ್ಯವಾಗಿ ಒಂದೇ ಅಂತ ಅನ್ಕೊಂಡ್ರು, ಸಾಹಿತ್ಯ ಮತ್ತು ಸಂಸ್ಕೃತಿ ದೃಷ್ಟಿಯಿಂದ ನೋಡಿದ್ರೆ ಇವೆರಡರ ನಡುವೆ ಸ್ಪಷ್ಟವಾದ ವ್ಯತ್ಯಾಸ ಇದೆ. ಜನಪದ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸೋ ಜನರು, ಸಮುದಾಯ ಅಥವಾ ಹಳ್ಳಿ. ಸರಳವಾಗಿ ಹೇಳೋದಾದ್ರೆ ಜಾನಪದ ಸಂಸ್ಕೃತಿಯನ್ನ ಸೃಷ್ಟಿಸಿ ಉಳಿಸ್ಕೊಂಡು ಬಂದಂತಹ ಜನಸಮೂಹವೇ ಜನಪದ. ಇನ್ನು ಜಾನಪದ ಅಂದ್ರೆ ಗ್ರಾಮೀಣ ಜನರು ಅಥವಾ ಜನಪದರು ಬೆಳೆಸಿಕೊಂಡು ಬಂದಂತಹ ಸಂಸ್ಕೃತಿ ಆಗಿರ್ಬೋದು, ಸಾಹಿತ್ಯ, ಆಚಾರ ವಿಚಾರ, ಕಲೆ, ನಂಬಿಕೆ ಮತ್ತು ಸಾಹಿತ್ಯದ ಜ್ಞಾನ, ಇದನ್ನ ನಾವು ಜಾನಪದ ಅಂತೇಳಿ ಕರಿತೀವಿ. ಈಗ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆ, ಎಸ್ ಎ ರಾಜಕುಮಾರ್ ಅವರ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ. ಜನಪದ ಮತ್ತು ಜಾನಪದ ಇವುಗಳ ನಡುವೆ ಏನು ವ್ಯತ್ಯಾಸ ಅಂತ ಮಾತನಾಡ್ತಾ ಇದ್ವಿ. ಈಗ ಜನಪದ ಸಾಹಿತ್ಯದ ಬಗ್ಗೆ ಹೇಳೋದಾದ್ರೆ, ಜನಪದ ಸಾಹಿತ್ಯ ಅಕ್ಷರ ಕಲಿಯದ ಶ್ರಮಜೀವಿಗಳು, ರೈತರು ಮತ್ತು ಗ್ರಾಮೀಣ ಜನರು ತಮ್ಮ ದೈನಂದಿನ ಅನುಭವಗಳನ್ನ, ಸಂತೋಷ, ಕಷ್ಟ, ಸುಖಗಳನ್ನ ವ್ಯಕ್ತಪಡಿಸೋಕೆ ತಾವೇ ಸೃಷ್ಟಿಸಿಕೊಂಡ ಅನೌಪಚಾರಿಕ ಹಾಗೂ ಮೌಖಿಕ ಸಾಹಿತ್ಯ. ಇದಕ್ಕೆ ಬರವಣಿಗೆಯ ಹಸ್ತಪ್ರತಿಗಳಿಲ್ಲ, ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತದ್ದು ಇವು. ಈ ಸಾಹಿತ್ಯವನ್ನ ಸೃಷ್ಟಿಸಿದ ಕವಿ ಲೇಖಕರ ಹೆಸರು ಸಹ ಸಿಗೋದಿಲ್ಲ. ಜನಸಮೂಹವೇ ಇದರ ಕರ್ತೃ ಅಂತ ಹೇಳ್ಬೋದು. ಇದು ಕಠಿಣ ವ್ಯಾಕರಣ ಆಗ್ಲಿ, ಅಲಂಕಾರವಾಗ್ಲಿ ಇಲ್ಲದೆ ದೈನಂದಿನ ಗ್ರಾಮೀಣ ಭಾಷೆಯಲ್ಲಿ ಸರಳವಾಗಿ ಮೂಡಿಬಂದಿರುತ್ತೆ. ಗ್ರಾಮೀಣ ಜನರು ಹಿಂದೆ ಬೀಸುವಾಗ, ಧಾನ್ಯಗಳನ್ನು ಕುಟ್ಟುವಾಗ ಅಥವಾ ಪೈರನ್ನು ನೆಡುವಾಗ ತಮ್ಮ ಕೆಲಸದ ಆಯಾಸನ ಮರೆಯಲು ಹಾಡುವ ಹಾಡು ಅಥವಾ ಸಾಹಿತ್ಯ ಈ ಜನಪದ ಸಾಹಿತ್ಯ ಆಗಿದೆ. ಈಗ ಕೇಳಿ ಪರಶುರಾಮ್ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಹಂಸಲೇಖ ಅವರ ಸಂಗೀತ ಈ ಗೀತೆಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಜನಪದ ಗೀತೆಗಳು ಸಹ ಒಂದು. ಇವುಗಳು ಸಾಮಾನ್ಯವಾಗಿ ತ್ರಿಪದಿಗಳ ರೂಪದಲ್ಲಿ ಇರುತ್ತವೆ. ಬೀಸಬೇಕಾದ್ರೆ, ಧಾನ್ಯ ಕುಟ್ಟಬೇಕಾದ್ರೆ, ಸುಗ್ಗಿ ಸಮಯದಲ್ಲಿ ಮಗುವನ್ನ ತೂಗಬೇಕಾದ್ರೆ ಹಾಡುವಂತಹ ಹಾಡುಗಳು. ಜನಪದ ಕಥೆಗಳು ಸಹ ಒಂದು ಮುಖ್ಯ ಪ್ರಕಾರ. ನೀತಿ, ಸಾಹಸ, ಪವಾಡ ಮತ್ತು ಹಳ್ಳಿಯ ನಂಬಿಕೆಗಳನ್ನು ಒಳಗೊಂಡ ಕಥನಗಳು ಇವಾಗಿರ್ತವೆ. ಇನ್ನು ಜನಪದ ಮಹಾಕಾವ್ಯಗಳು ಅಥವಾ ಲಾವಣಿಗಳು ಐತಿಹಾಸಿಕ ವೀರರ, ದೇವತೆಗಳ ಸಾಹಸಗಳನ್ನು ತಿಳಿಸ್ತವೆ. ಜನಪದ ಗಾದೆಗಳು ಮತ್ತು ಉಡಪುಗಳು ಹಿರಿಯರ ಜೀವನದ ಅನುಭವದ ಸಾರಾಮ ಹಾಗೂ ಬುದ್ಧಿವಂತಿಕೆಯನ್ನ ಒಡಪುಗಳ ರೂಪದಲ್ಲಿ ಪ್ರಕಟಿಸುವ ಚುಟುಕು ನುಡಿಗಳಾಗಿವೆ ಅಂತ ಹೇಳ್ಬೋದು. ಈಗ ಕೇಳಿ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆ ಹೇಮಂತ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಉಲ್ಲಾಸ ಉತ್ಸಾಹ ಚಿತ್ರದಿಂದ ಪ್ರಸನ್ನರಾವ್ ಪ್ರಶಾಂತಿನಿ ಕಾರ್ತಿಕ್ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬಂದಿದೆ. ರಾಮನಾರಾಯಣ್ ಅವರ ಸಾಹಿತ್ಯ, ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ ಈ ಗೀತೆಗಿದೆ.

ಜನಪದ ಸಾಹಿತ್ಯದ ಮಹತ್ವ ಮತ್ತು ಸಾಂಸ್ಕೃತಿಕದ ಮಹತ್ವ ಹಾಗೂ ಸಾಮಾಜಿಕ ಮಹತ್ವದ ಬಗ್ಗೆ ಹೇಳೋದಾದ್ರೆ, ಗ್ರಾಮೀಣ ಜನರ ಆಚಾರ ವಿಚಾರ, ಹಬ್ಬ ಹರಿದಿನಗಳು, ನಂಬಿಕೆಗಳು ಮತ್ತು ಜೀವನ ಕ್ರಮವನ್ನ ಇವು ಪ್ರತಿಬಿಂಬಿಸುತ್ತವೆ. ಜೊತೆಗೆ ಮನರಂಜನೆ ಹಾಗೂ ಶ್ರಮ ಪರಿಹಾರ, ದಿನವಿಡೀ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರಿಗೆ ಮತ್ತು ಶ್ರಮಜೀವಿಗಳಿಗೆ ಆಯಾಸ ಪರಿಹರಿಸುವ ಮುಖ್ಯ ಮಾಧ್ಯಮ ಇವು. ಇನ್ನು ಕನ್ನಡದ ಅನೇಕ ಶ್ರೇಷ್ಠ ಕವಿಗಳು ಮತ್ತು ಸಾಹಿತಿಗಳು ಜನಪದ ಸಾಹಿತ್ಯವೇ ಸ್ಫೂರ್ತಿಯ ಮೂಲ ಅಂತ ಹೇಳಿದರೆ. ಈಗ ಕೇಳಿ ಸ್ನೇಹ ಚಿತ್ರದ ಗೀತೆ, ಕೆಜೆ ಜೆಸುದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ವಿ ರವಿಚಂದ್ರನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ನಮ್ಮ ಮುಂದಿನ ಗೀತೆಯಾಗಿ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಇಳೆಯರಾಜ ಅವರ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಿಆರ್ ನಿರಂಜನ್ ಅವರಿಂದ ಹಾಡುಗಾರಿಕೆ.

ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ಕೇಳಿ ಮಾಮೂಟಿ ಅಂಗಡಿ ಚಿತ್ರದ ಗೀತೆ. ಗೋಪಿ ಸೀಗೆಹಳ್ಳಿಯವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 11:05. ಈಗ ಇಂದು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 6:50 ರೈತರಿಗೆ ಸಲಹೆ. 7:15 ಜ್ಯೋತಿ ಯು ಹರ್ವಾಡೇಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆ ರೆಪ್ಪಲ್. 11:00 ಸವಿ ನೆನಪು. ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಶಾಂತಲಾ ಎಂ ರಾವ್, ಚಂದ್ರಿಕಾ ಮತ್ತು ವೀಣಾ ಚೆಲುವರಾವ್. ಪ್ರಸ್ತುತಿ ಕೆ ನೇತ್ರ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಭೌತ ಚಿಕಿತ್ಸೆಯ ಮಹತ್ವ ಕುರಿತು ಡಾಕ್ಟರ್ ಅರ್ಪಿತಾ ಹೆಗ್ಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಲಾ ಸಾಂಬ್ರಾಣಿ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀ ಗುರುರಾಜ್ ಮಾಲವೀಕರಣಂ. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಹೈನು ರಾಸುಗಳಲ್ಲಿ ಕಿವಿ ಸೋಂಕು ರೋಗದ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರಿನ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೀರೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು ಕೇಳುವಿರಿ. ಏಳು ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ. 8:15 ಮಾನ್ಯ ಪ್ರಧಾನಮಂತ್ರಿಗಳ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರೋಜ್ಗಾರ್ ಮೇಳದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದ ಕಾರ್ಯಕ್ರಮದ ಆಯ್ದ ಭಾಗ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ. 8:30 ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬೆಂಗಳೂರಿನ ಎಚ್ಎಎಲ್ನಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಆಯ್ದ ಭಾಗ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ. 9:15 ವಿನುತಾ ಬಿಜಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್ ಮತ್ತು ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರ.

ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ, ವೈಲಿನ್ ಕೆವಿ ರಾಜಾ ಅಯ್ಯರ್, ಮೃದಂಗ ಎನ್ಎಸ್ ಮಹೇಶ್. ನಂತರ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾಳೆ ನಮ್ಮ ನಿಲಯದಿಂದ ಆಲಿಸಬಹುದು. ಸರಿಯಾಗಿ 11:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: Rudrangsh Balasai Patil, Himanshu Dhillon and Perth Rakesh Mane came second in 10-meter air rifle team event. In mixed martial arts, Suchika Tarial has become the first athlete from the country to win a medal, securing bronze in the 60 kg category. In the medal tally, India is currently in 12th place with a total of 6 medals, including 4 silver and 2 bronze. Vice President C.P. Radhakrishnan and Prime Minister Narendra Modi have congratulated the medal-winning team. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲಾ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಬಾನುಲಿ ಗೆಳತಿ ಹೆಚ್ಚು ಜೆ ವಿಶಾಲಾಕ್ಷಿ ಮಾಡುವ ಪ್ರೀತಿಯ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.